ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಜ್ಯೇಷ್ಠ ಮಾಸದ 19ನೇ ದಿನ, ಅಂದರೆ 2026ನೇ ಇಸವಿಯ ಜೂನ್ ತಿಂಗಳ 9ನೇ ತಾರೀಖು ಮಂಗಳವಾರ. ಇದೀಗ ಸಮಯ 5:58:36. ನಾಮನಿಲಯದ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗರಿಗೆಲ್ಲ ಇಂದಿನ ದುರ್ಗೋದಯ ಪ್ರಸಾರ ಕಾರ್ಯಕ್ಕೆ ಸ್ವಾಗತ ಹಾಗೂ ಲತಾ ಆರ್ ಮಾಡುವ ನಮಸ್ಕಾರಗಳು. ಯಶಸ್ಸನ್ನು ಸುಲಭದಲ್ಲಿ ವರ್ಣಿಸುವುದು ಅಂತಂದರೆ ಅದು ಸೋಲುಗಳಿಂದ ಶಕ್ತಿ ಕಳೆದುಕೊಳ್ಳದೆ ಗುರಿಯತ್ತ ಸಾಗುವ ಪ್ರಕ್ರಿಯೆ ಆಗಿರುತ್ತೆ. ಹಾಗಾಗಿ ವಿಶ್ವಾಸದಿಂದ ಮುನ್ನಡೆಯುತ್ತಲೇ ಸಾಗೋಣ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಚಿಂತನ, ಡಾ ಬಸವರಾಜ ನಲ್ಲಿಸರ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿ ಗೀತೆ. 6:40 ರೈತರಿಗಾಗಿ ಸಲಹೆ. 6:45 ಭಾವಗೀತೆ. 6:50 ಆರೋಗ್ಯ ಬಿಂದು. ವಿಷಯ ನಿದ್ರೆಯ ಅಗತ್ಯ ಅಥವಾ ಮಹತ್ವ. ಈ ಕುರಿತು ಭಾಗವಹಿಸುತ್ತಾರೆ ಡಾ ಸಿಎ ಕಿಶೋರ್. 7:15 ಭಾವತರಂಗ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 62. ಭಾಗವಹಿಸುತ್ತಾರೆ ಡಾ ಸುನೀತಾ, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 8:30 ಚಿತ್ರಗೀತೆಗಳು. 9:05 ನಲ್ನುಡಿ ಬದುಕಿಗೊಂದು ಹೆತನುಡಿ ಕೆಎಸ್ ತಿಪ್ಪಮ್ಮ ಅವರಿಂದ. 9:10 ಕಾಮನಬಿಲ್ಲು ಕಾರ್ಯಕ್ರಮ. 9:30 ಹಿಂದಿ ಚಿತ್ರಗೀತೆಗಳು. 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಜನಪದ ಗೀತೆಗಳು. 11:30 ಮಾಹಿತಿ ಕಣಜ, ಸಾಹಿತಿಗಳ ಪರಿಚಯ ಆಲಿಸುವಿರಿ. ಇನ್ನು ಮಧ್ಯಾಹ್ನ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾ ಕೇಂದ್ರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆರೋಗ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬ್ರೈನ್ ಟ್ಯೂಮರ್ ಅಂದ್ರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಡಾ ವಿಜಯ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುಗಳ ಆರೈಕೆ, ಈ ಕುರಿತು ಡಾ ಶಾಂತಲಾ ಹರ್ಲೇಕರ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಹಾಗೂ ಸಂದರ್ಶಕರು ಮಂಜುಳಾ ಪುರಾಣಿಕ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಕಲಾ ಉತ್ಸವ ಯೋಜನೆ ಕುರಿತ ಮಾಹಿತಿ. ಈ ಮಾಹಿತಿಯನ್ನು ತಿಳಿಸುತ್ತಾರೆ ಗುರುಪ್ರಸಾದ್ ತುಂಬುಸೋಗೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಕಾರ್ಯಕ್ರಮ ಉಲ್ಲಾಸ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಮುಂಬೈ ವಿವಿಧ ಭಾರತಿಯಿಂದ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30 ವಾಟ್ಸಪ್ ಆಧಾರಿತ ಒಗಟಿಗೊಂದು ಪದ ಕಾರ್ಯಕ್ರಮ. 6:15 ಜನಪದ ಸಂಗೀತ. ಜಗಳೂರು ತಾಲೂಕು ಬೆಂಚಿಕಟ್ಟೆ ಗ್ರಾಮದ ನವಲಪ್ಪ ಹಾಗೂ ಸಂಘಟಕರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ.

6:51ಕ್ಕೆ ಕಿಸಾನ್ ವಾಣಿ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಜಿ ವಡೇರಹಳ್ಳಿಯ ಪ್ರಗತಿಪರ ಕೃಷಿಕರಾದ ವಿಸಿ ಬೈರೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. 7:45ಕ್ಕೆ ಭಾಷಣ. ಧೀಮಂತ ಸಾಹಿತಿ ತರಾಸು ಅವರ ಬದುಕು ಬರಹ ಕುರಿತು ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ. 8:00ಗೆ ಜನರಂಜನಿ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45ಕ್ಕೆ ವಚನಗಳು. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ಸವಿನೆನಪು ಒಂದೇ ಚಲನಚಿತ್ರದ ಗೀತೆಗಳನ್ನು ಆಲಿಸುವಿರಿ. 10:00ಗೆ ಮುಂಬೈ ವಿದ್ಯಾಭಾರತಿಯಿಂದ ಕಾರ್ಯಕ್ರಮಗಳು ಮೂಡಿಬರುವುದು. ಇನ್ನು 10:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರದ 12 ವರ್ಷಗಳ ಪೂರ್ಣತೆಯ ಅಂಗವಾಗಿ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ಇವೆಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಸ್ನೇಹಿತರೆ, 12ನೇ ಶತಮಾನದ ವಚನ ಚಳುವಳಿಯಲ್ಲಿ ಹೆಚ್ಚಾಗಿ ಮಹಿಳಾ ವಚನಕಾರ್ತಿಯರು ಕೂಡ ಅಥವಾ ಶಿವಶರಣೆಯರು ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಸಮಾಜ ಸುಧಾರಣೆ ಹಾಗೂ ಆಧ್ಯಾತ್ಮ ಚಿಂತನೆಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಅಂತಹವರ ಸಾಲಿನಲ್ಲಿ ಗಜೇಶ ಮಸಣಯ್ಯ ಅವರ ಪುಣ್ಯಸ್ತ್ರೀ ಕೂಡ ಒಬ್ಬರು. ಇವರ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಸ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಸಿದ್ದರಾಮ ಅವರ ವಚನ. ಹಾಡಿದ್ದಾರೆ ದಿವ್ಯಾ ಸಂಪತ್. ತೋರುವ ಜಗತ್ತು ಬ್ರಹ್ಮವೆಂದೆಮ್ಮ ವಾದಿಸುವೆ, ತೋರುವ ಜಗತ್ತು ಮಾಯೆ ಎಂದೊಮ್ಮೆ ವಾದಿಸುವೆ, ತೋರುವ ಜಗತ್ತು ಬ್ರಹ್ಮ ಎಂದೊಮ್ಮೆ ವಾದಿಸುವೆ, ತೋರುವ ಜಗತ್ತು ಮಾಯೆ ಎಂದೊಮ್ಮೆ ವಾದಿಸುವೆ.

ಹನ್ನೆರಡನೇ ಶತಮಾನದ ವಚನಕಾರರಾದ ಗಜೇಶ ಮಸಣಯ್ಯ ಅವರ ಪತ್ನಿ ಕೆಲವು ವಚನಗಳನ್ನು ರಚಿಸಿದ್ದಾರೆ. ಇವರ ವಚನಗಳಲ್ಲಿ ವಚನ ಸಾಹಿತ್ಯ ಯುಗದಲ್ಲಿ ಷಟ್ಸಲ ಸಿದ್ಧಾಂತದ ವಿವರಗಳು, ಆತ್ಮಜ್ಞಾನದ ತಿಳುವಳಿಕೆಗಳನ್ನು ಒಳಗೊಂಡಿದೆ. ಇದೀಗ ಕೆಎಸ್ ಸುರೇಖ ಅವರ ಧ್ವನಿಯಲ್ಲಿ ಒಂದು ಭಕ್ತಿಗೀತೆಯನ್ನ ಕೇಳೋಣ. ಗುಡಿಯ ತುಂಬ ದೇವರ ಕಂಡೆ, ಅಡಿಯೀಡಗುಡದೆನ್ನ ಹಿಡ್ಕೊಂಡಿತ್ತಕ್ಕ ಹಿಡ್ಕೊಂಡಿತ್ತಕ್ಕ.

ಸ್ನೇಹಿತರೆ, ಗಜೇಶ್ ವಸನಯ್ಯ ಪತ್ನಿ ಅವರ ವಚನಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಇನ್ನು ಗಜೇಶ್ ವಸನಯ್ಯ ಅವರು ಅಕಲಕೋಟೆ ತಾಲೂಕಿನ ಕಂಚಿಗೆ ಗ್ರಾಮದವರು. ಇವರ ಪತ್ನಿಯೂ ಸಹ ಸುಮಾರು 9 ವಚನಗಳನ್ನು ರಚಿಸಿದ್ದಾರೆ. ಇವರ ಅಂಕಿತ ನಾಮ ವಸನಯ್ಯ ಗಜೇಶ ಪ್ರಿಯ. ಇವರ ವಚನವೊಂದನ್ನು ಹೇಳೋದಾದರೆ, ಪರದಿಂದಲಾಯಿತು ಪರಶಕ್ತಿ, ಪರಶಕ್ತಿಯಿಂದಲೊದಗಿದ ಭೂತಂಗಳು, ಭೂತಂಗಳಿಂದ ಲೊದಗಿದ ಅಂಗ, ಅಂಗಕ್ಕಾದ ಕರಣೇಂದ್ರಿಯಗಳು, ಕರಣೇಂದ್ರಿಯಗಳಿಂದ ಲೊದಗಿದ ವಿಷಯಗಳು, ಆ ವಿಷಯಗಳ ಪರಮುಖಕ್ಕೆ ತಾ ಶಕ್ತಿಯಾಗಿ ಭೋಗಿಸಲ್ಪಟುವೆ. ಆತ ನಿರ್ಲೇಪ ಮಸಣಯ್ಯ ಗಜೇಶ ಪ್ರಿಯ. ಸ್ನೇಹಿತರೆ, ಇದೀಗ ಡಾಕ್ಟರ್ ಎನ್ ಶೇಷಾದ್ರಿ ಅವರ ಧ್ವನಿಯಲ್ಲಿ ಗಜೇಶ ಮಸಣಯ್ಯ ಅವರ ವಚನವೊಂದನ್ನು ಕೇಳೋಣ. ಅರಳಿದ ಪುಷ್ಪ ಪರಿಮಳಿಸದಿಹುದೇ ಅಯ್ಯ, ತುಂಬಿದ ಸಾಗರ ತೆರೆನೊರೆಗಳಾಡದಿಹುದೇ ಅಯ್ಯಾ.

ಸ್ನೇಹಿತರೆ ಇದಾಗಿತ್ತು ಗಜೇಶ ಮಸನಯ್ಯ ಅವರ ಪತ್ನಿಯ ಕುರಿತು ಒಂದಷ್ಟು ಮಾಹಿತಿ. ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಒಂದು ಭಕ್ತಿಗೀತೆ. ಚಾಮುಂಡಿ ಶಾಂಭವಿ ಮಹಾದೇವಿ ಭೈರವಿ ದೇವಿ ಶರ್ವಾಣಿ ಶರಣಂಬೆ ಮೃದುವಾಣಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಚಿಂತನ ಆಲಿಸುವರಿ ಡಾಕ್ಟರ್ ಬಸವರಾಜ ನೆಲ್ಲಿಸರ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಈಗ ಚಿಂತನ ಡಾಕ್ಟರ್ ಬಸವರಾಜ ನೆಲ್ಲಿಸರ ಅವರಿಂದ.
1: ಕನ್ನಡದ ಆದಿಕವಿ ಪಂಪ ತನ್ನ ಕಾವ್ಯದಲ್ಲಿ ಒಂದೆಡೆ ಜ್ಞಾನದ ಅನಂತತೆಯನ್ನು ಕುರಿತು ಕ್ಷಯ ಮಣಮಿಲ್ಲ ಕೇಳ್ದು ಕಡೆ ಗಂಡವನಾವನುಮಿಲ್ಲ ಎಂದು ಹೇಳಿದ್ದಾನೆ. ಅಂದರೆ ಅಕ್ಷಯವಾದ ಜ್ಞಾನವನ್ನು ಅರಿಯುತ್ತಾ ಹೋಗಬಹುದೇ ಹೊರತು ಅದರ ಕೊನೆ ಮುಟ್ಟಲು ಸಾಧ್ಯವಿಲ್ಲ. ಜ್ಞಾನ ಎನ್ನುವುದು ಮಾನವನ ಬಾಳಿಗೆ ಬೆಳಕು ನೀಡುವ ದೀಪ. ಇಂಥ ಜ್ಞಾನದೀಪವನ್ನು ನೂರಾರು ಜನ ಪ್ರತಿಭಾವಂತರು ಮನುಕುಲದ ಚರಿತ್ರೆಯಲ್ಲಿ ಬೆಳಗಿಸಿದ್ದಾರೆ. ಇದನ್ನೇ ಮತ್ತೆ ಮತ್ತೆ ನಾವುಗಳೆಲ್ಲರೂ ಹುಡುಕುತ್ತಾ ಶ್ರಮಗೌರವ ಗುಣಗೌರವಗಳನ್ನಿಟ್ಟುಕೊಂಡು ಸಾಗಬೇಕಾಗಿದೆ. ಇಂದು ಇವೆಲ್ಲ ಅರ್ಥಪೂರ್ಣವಾದ ರೀತಿಯಲ್ಲಿ ಸಾಗಬೇಕು. ಮನೆಯಲ್ಲಿ ಮಕ್ಕಳಿಗೆ ನಾವು ನೀಡುತ್ತಿರುವ ಶಿಕ್ಷಣ ಬರೀ ಅಂಕಗಳಿಕೆ ಮಾತ್ರವಾಗಿರಬಾರದು. ಸಂಸ್ಕೃತಿಯನ್ನು ಪರಿಚಯಿಸುವ ಸಂಸ್ಕೃತಿವಂತರಾಗಿ ಬಾಳುವ ರೀತಿಯಲ್ಲಿ ಆಗಿರಬೇಕಾದ ಅದಕ್ಕೆ ಮನೆಯಲ್ಲಿ ಹಿರಿಯರಿರಬೇಕು ಎಂದು ಹೇಳುವುದು. ದೇಶವನ್ನು ಕಟ್ಟುವವರು, ಭೂಮಿಯ ಮೇಲೆ ಸ್ವರ್ಗವನ್ನು ಸೃಷ್ಟಿಸುವವರು ಹೆಣ್ಣು ಎಂಬುದನ್ನು ಮರೆಯಬಾರದು. ಆಕೆ ಮಾಯೆಯೂ ಅಲ್ಲ, ಭ್ರಮೆಯೂ ಅಲ್ಲ, ಕನಸೂ ಅಲ್ಲ. ಗಂಡಸೆಷ್ಟು ಮುಖ್ಯವೋ ಹೆಂಗಸು ಅಷ್ಟೇ ಮುಖ್ಯ. ಅವಳಿಲ್ಲದೆ ಸಂಸಾರವೂ ಇಲ್ಲ, ಸಂತಾನವೂ ಇಲ್ಲ, ಜಗತ್ತೂ ಇಲ್ಲ. 21ನೇ ಶತಮಾನ ಸ್ತ್ರೀಯರಿಗೆ ಸೇರಿದ್ದೆಂದು ನನಗನ್ನಿಸುತ್ತದೆ. ಇನ್ನು ಮುಂದೆ ಮಹಿಳೆಯ ಮುನ್ನಡೆಯನ್ನು ಯಾವ ಶಕ್ತಿಯೂ ತಡೆಯಲಾರದು. ಈಗ ಅವಳ ಮುಂದೆ ಸಾಕಷ್ಟು ಅವಕಾಶಗಳು, ಹಾಗೆಯೇ ಸವಾಲುಗಳೂ ಇವೆ. ವನಿತೆಯರು ತಮ್ಮ ಆಲೋಚನೆಗಳನ್ನು, ಅನುಭವಗಳನ್ನು ವಿನಿಮಯ ಮಾಡಿಕೊಳ್ಳುವ ವೇದಿಕೆಗಳು ಅತ್ಯವಶ್ಯಕ. ಹೆಣ್ಣಿನ ಸಮಯ ಸ್ಫೂರ್ತಿ, ಸೃಜನಶೀಲ ಪ್ರತಿಭೆ, ದೂರದೃಷ್ಟಿ, ಕರ್ತೃತ್ವ ಶಕ್ತಿಯನ್ನು ಪುರುಷ ಪ್ರಧಾನ ಸಮಾಜ ಸರಿಯಾಗಿ ಸದ್ವಿನಿಯೋಗಿಸಿಕೊಂಡರೆ ಅದ್ಭುತ ಸಮಾಜವನ್ನು ನಿರ್ಮಾಣ ಮಾಡಬಹುದು. ನಾನು ಇಷ್ಟೆಲ್ಲ ಹೇಳಿದರೂ ಕೂಡ ಹೆಣ್ಣು ಮಕ್ಕಳು ತಿಳಿಯಬೇಕಾದ ಸತ್ಯ ಒಂದಿದೆ. ಅದೇನೆಂದರೆ ಹೊಂದಾಣಿಕೆ ಮತ್ತು ಸಹಬಾಳ್ವೆ. ಈ ಕೊರತೆ ಅಲ್ಲೆಲ್ಲೋ ಅಷ್ಟಿಷ್ಟು ನಮಗೆ ಕಂಡು ಬರುತ್ತದೆ. ಹಳ್ಳಿಯಲ್ಲಿ ಸಂಸಾರ ಮಾಡುವುದಲ್ಲದೆ ಮತ್ತು ಸ್ಥಿತಿವಂತರಿದ್ದರೂ ಕೂಡ, ತೋಟ ತುಡಿಕೆಗಳಿದ್ದರೂ ಕೂಡ ಅವರನ್ನು ಮದುವೆ ಆಗಲು ಹೆಣ್ಣು ಮಕ್ಕಳು ಇಂದು ಒಪ್ಪುತ್ತಿಲ್ಲ. ಏನಾದರೂ ಸರ್ಕಾರಿ ಸೇವೆಯಲ್ಲೇ ಇರಬೇಕೆಂಬುದು ಕೆಲವರ ಅಭಿಪ್ರಾಯವಾಗಿದೆ. ನಾವು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವಾಗ ನಮ್ಮ ಜನಪದ ಗರತಿಯೊಬ್ಬಳು ಹೇಳುತ್ತಿದ್ದ ಮಾತು ಹೀಗಿದೆ: ನೆರಮನೆಯ ಸಿರಿದೇವಿ ನೀನಾಗು ಮಗಳೇ, ಮನೆಯಾಗೆ ಬೇದ ಬಗೆಬೇಡ, ತುಂಬಿದ ಮನೆಯ ಒಡಿಬೇಡ ಎಂದು ಬುದ್ಧಿ ಹೇಳಿ ಹರಸಿ ಗಂಡನ ಮನೆಗೆ ಕಳಿಸುತ್ತಿದ್ದರು. ಈ ಸಂದರ್ಭ ಈಗೆಲ್ಲಿದೆ? ಮಕ್ಕಳನ್ನು ಕೂಡ ಅಂಕಗಳೆಂಬ ಸ್ಪರ್ಧೆಗೆ ಒಟ್ಟುತ್ತಾ ಬಾಲ್ಯದ ಯಾವ ಅನುಭವಗಳು ಸೃಜನಶೀಲತೆಯೂ ಸಿಗದಂತೆ ಗೂಡಿನಲ್ಲಿಟ್ಟು ಬೆಳೆಸುತ್ತಿದ್ದೇವೆ. ಅಬ್ರಹಾಂ ಲಿಂಕನ್ ತನ್ನ ಮಗನನ್ನು ಶಾಲೆಗೆ ಕಳಿಸುವಾಗ ಗುರುಗಳಿಗೊಂದು ಪತ್ರ ಬರೆಯುತ್ತಾನೆ. ತಮಗೆಲ್ಲ ಅದು ಗೊತ್ತಿದೆ ಎಂದು ಭಾವಿಸುತ್ತೇನೆ. ಅದರ ಸಾರಾಂಶ ಹೀಗಿದೆ: ನನ್ನ ಮಗ ಸಣ್ಣವನು, ಎಳೆಯ ಮನಸ್ಸು. ಅವನಿಗೆ ಹೂವುಗಳು ಅರಳುವುದನ್ನು, ಹಕ್ಕಿಗಳು ಆಕಾಶದಲ್ಲಿ ಹಾರಾಡುವುದನ್ನು ತೋರಿಸಿ, ಆಟದ ಸ್ಪರ್ಧೆಗಳಲ್ಲಿ ಸೋತರೆ ಸೋಲು ಅವಮಾನ ಅಲ್ಲ ಎಂಬುದನ್ನು ಕಲಿಸಿ, ಅಕ್ರಮ ವಿಧಾನದಿಂದ ಗೆಲ್ಲುವುದಕ್ಕಿಂತ ಸೋಲು ಅತ್ಯಂತ ಶ್ರೇಷ್ಠ ಎನ್ನುವುದನ್ನು ಕಲಿಸಿ.

0: ಕಲಿಸಿ, ಗುರು ಹಿರಿಯರಲ್ಲಿ ಭಕ್ತಿ ಭಾವದಿಂದಿರುವುದನ್ನು ಕಲಿಸಿ. ಹೀಗೆ ಎಷ್ಟು ಜನ ತಂದೆ ತಾಯಿಗಳು ಬೇರೆ ಬೇರೆ ಅನುಭವಗಳಲ್ಲಿ ಮಕ್ಕಳಲ್ಲಿ ಬೆಳೆಯುವಂತೆ ಮಾಡಿದ್ದಾರೆ ಹೇಳಿ. ಇಂತಹ ಮಾತುಗಳನ್ನು ಮತ್ತೆ ಮತ್ತೆ ಹೇಳಬೇಕಲ್ಲವೇ? ಇದು ಒಂದು ಬಗೆ. ಆದರೆ ಹೆಣ್ಣನ್ನು ಸಾವಿರಾರು ವರ್ಷಗಳಿಂದ ಶೋಷಣೆ ಮಾಡುತ್ತಾ ಮನೆಯಲ್ಲಿ ಅಡಿಗೆ ಮನೆಗೆ ಪುರುಷನ ಪರಮಾಧಿಕಾರಕ್ಕೆ ಸೀಮಿತಗೊಳಿಸಿ ಅವಳಿಗೆ ಯಾವ ಅವಕಾಶವನ್ನು ನಾವು ಕಲ್ಪಿಸಿದಂತೆ ಮಾಡಿದ್ದು ಮತ್ತೊಂದು ಬಗೆ. ಹೀಗೆ ಲಿಂಗ ತಾರತಮ್ಯ ಬಹು ಹಿಂದಿನಿಂದಲೂ ಇದೆ. ಗಂಡಿಗಿರುವ ಪ್ರಾಶಸ್ತ್ಯ ಹೆಣ್ಣಿಗಿಲ್ಲ. ಸಂಸಾರ ಸಾಗಿಸಲಿಕ್ಕೆ ಮದುವೆ ಆಗಲಿಕ್ಕೆ ಹೆಣ್ಣು ಬೇಕು. ಆದರೆ ಹೆಂಡತಿ ಮನೆಯಲ್ಲಿ ಹೆಣ್ಣು ಮಗು ಹಡೆಯಬಾರದು. ಕೊಟ್ಟಿಗೆಯಲ್ಲಿ ಹಸು ಹೆಣ್ಣು ಕರು ಹಾಕಬೇಕು. ಮನೆಯಲ್ಲಿ ಸೊಸೆ ಗಂಡು ಹೊಡೆಯಬೇಕು. ಸೊಸೆ ಗರ್ಭಿಣಿ ಇರುವಾಗಲೇ ಅತ್ತೆ ಆದವಳು ಹೇಳುತ್ತಿರುತ್ತಾಳೆ, ನೀನು ಯಾವಾಗಲೂ ಕೃಷ್ಣನ ಫೋಟೋವನ್ನು ನೋಡ್ತಿರಬೇಕಂತ. ಹೀಗೆ ತಂದೆ ತಾಯಿ ಮನೆಯವರು ಮದುವೆ ಮಾಡಿಕೊಡುವಾಗ ಹೆಣ್ಣಿಗೆ ಏನು ಹೇಳುತ್ತಿದ್ದರು ಅಂದರೆ, ಬಹಳ ಮುಖ್ಯವಾದ ಒಂದು ರೀತಿಯಲ್ಲಿ ಸಂಸಾರವೆಂಬುದು ಸಾಗರ, ಅದರಲ್ಲಿ ನೀನು ಈಜು ಎದ್ದು ಬರಬೇಕೆನ್ನುವಂಥದ್ದು. ಹೀಗೆ ಹೆಣ್ಣು ಮಗುವನ್ನು ಹಡೆದಳು ಅಂದರೆ ತಿರಸ್ಕಾರ ನೋಡುವುದು ಇಂದಿಗೂ ನಡೆದೇ ಇದೆ.
1: ಇದುವರೆಗೆ ಡಾಕ್ಟರ್ ಬಸವರಾಜ ನೆಲ್ಲಿಸರ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ನಾಳೆ ಇದೇ ಸಮಯಕ್ಕೆ ಬಿಎಂ ಭಾರತಿಯವರ ಚಿಂತನ ಲಹರಿಯನ್ನ ನೀವು ಆಲಿಸಬಹುದು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಒಂದು ದೇಶಭಕ್ತಿ ಗೀತೆ ಕೇಳೋಣ, ವೃಂದಗಾನದಲ್ಲಿ.

0: ದೇಶಭಕ್ತಿ ಗೀತೆ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 6:40:20. ಇದೀಗ ರೈತರಿಗಾಗಿ ಸಲಹೆ ಕೇಳೋಣ.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ, ಶಿವಮೊಗ್ಗ. ಇವತ್ತು ಅಡಿಕೆಯಲ್ಲಿ ಹೆಚ್ಚಾಗಿ ಬಾಧಿಸುತ್ತಿರುವಂತಹ ಕೆಂಪು ನುಸಿ, ಈ ಒಂದು ಕೀಟ ಮತ್ತು ಅದನ್ನ ಹತೋಟಿ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಗೆಲ್ಲ ಗೊತ್ತಿದ್ದಂಗೆ ಈ ವರ್ಷ ಬರ ಅಂತಾನೆ ನಾವು ಅನ್ಕೋತೀವಿ, ಯಾಕಂದ್ರೆ ಕಂಪ್ಲೀಟ್ ಡ್ರೈ ಇದೆ, ಟೆಂಪರೇಚರ್ 40 ಡಿಗ್ರಿ ದಾಟಿದವೆ. ಸೊ ಇದರಲ್ಲೂ ಸಹಜವಾಗಿ ಮೊನ್ನೆ ಬಂದಂತ ಬೇಸಿಗೆ ಮಳೆಗೆ ಈ ಒಂದು ಬಿಸಿಲು ಎರಡೂ ಸೇರ್ಕೊಂಡು ಅಡಿಕೆ ತೋಟಗಳಲ್ಲಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ನುಸಿ ಬಾಧೆ ಕಂಡು ಬರ್ತಾ ಇದೆ. ಅದು ಸಣ್ಣ ಸಸಿಯಿಂದ ಹಿಡಿದು 20-30 ಅಡಿ ಇರುವಂತ ತೋಟಗಳಲ್ಲಿ ಕೂಡ ನಮಗೆ ಈ ಕೆಂಪು ನುಸಿ ಬಾಧೆ ತೀವ್ರವಾಗಿ ಕಂಡು ಬಂದು ಗರಿಗಳು ಹಳದಿಯಾಗುವಂಥದ್ದು ಮತ್ತು ಅದರ ಮೇಲೆ ಒಣಗೋ ಸ್ಥಿತಿಗೆ ತಲುಪಿರುವಂಥ ಮರಗಳು ಕಂಪ್ಲೀಟ್ ಎಲ್ಲ ಗರಿಗಳನ್ನು ಸುಟ್ಟೋದಂಗೆ ಕಾಣಿಸಿರುವಂಥ ಬಾಧೆಗಳನ್ನ ನಾವು ಇವತ್ತು ತೋಟಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಕಾರಣ ಅಂತ ನೋಡಿದಾಗ ನಮಗೆ ಎಲೆ ಕೆಳಗಡೆ ಈ ಕೆಂಪು ನುಸಿಗಳು ಹೆಚ್ಚಾಗಿ ಕಂಡು ಬಂದಿರುವಂಥದ್ದು. ಸೊ ಇದರದ್ದು ನೋಡೋದಾದರೆ ನೀವು ಗರಿ ಕೆಳಗಡೆ ನಮ್ಮ ಹೆಬ್ಬೆರಳನ್ನ ಅದನ್ನು ತೆಗೆದು ನೋಡಿದಾಗ ಕೆಂಪು ಬಣ್ಣದಲ್ಲಿ ನಮಗೆ ಕೈಗೆಲ್ಲ ಅಂಟು ಬರೋದನ್ನ ನಾವು ಗಮನಿಸ್ಬೋದು. ಈ ರೀತಿ ಇದ್ದಾಗ ಅದು ಕೆಂಪು ನುಸಿ ಬಾಧೆಗೆ ತುತ್ತಾಗಿದೆ ಅಂತ ತಿಳಿದುಕೊಳ್ಳೋದಕ್ಕೆ ನಮಗೆ ಗುರುತು ಸಿಗುವಂಥದ್ದು. ನಂತರ ಇದು ಬಾಧೆ ಏನಪ್ಪ ಅಂತಂದರೆ ಮರಿ ಮತ್ತು ಪ್ರೌಢ ಎರಡೂ ಹುಳುಗಳು ಎಲೆ ಕೆಳಗಡೆ ಕುಂತು ರಸ ಕುಡಿಯೋದ್ರಿಂದ ಮೊದಲನೇದಾಗಿ ಎಲೆ ಮೇಲೆ ಮಚ್ಚೆಗಳು ಕಂಡು ಬರ್ತವೆ, ಸಣ್ಣ ಸಣ್ಣ ಮಚ್ಚೆಗಳು ಕಂಡು ಬಂದು ತದನಂತರ ಎಲೆ ಹಳದಿ ಆಗುವಂಥದ್ದು, ತದನಂತರ ಕಂಪ್ಲೀಟ್ ಸುಟ್ಟೋಗುವಂಥದ್ದು, ಎಲೆ ಸುಟ್ಟಿ ಹೋಗಿ ಒಣಗೋದಂಗೆ ಆಗ್ಬಿಡುವಂಥದ್ದು. ಬಟ್ ಇದನ್ನು ನಾವು ದೂರದಿಂದ ನೋಡಿದಾಗ ಏನೋ ರೋಗ ಬಂದಿದೆ ಅನಿಸುತ್ತೆ, ಬಟ್ ಇದು ರೋಗದಿಂದ ಬಾಧೆ ಅಲ್ಲ, ಈ ಒಂದು ನುಸಿಯಿಂದ ನಮಗೆ ರಸ ಇರೋದರಿಂದ ಗರಿಗಳು ಒಣಗ್ತಿರುವಂಥ ಲಕ್ಷಣಗಳು ನಮಗೆ ಕಂಡು ಬರುತ್ತವೆ. ಸೊ ಇದನ್ನು ಹತೋಟಿ ಹೇಗೆ ಮಾಡೋದು ಅಂತ, ಸೊ ಸಾಧಾರಣವಾಗಿ ಜೋರ್ ಮಳೆ ಬಂದರೆ ಈ ನುಸಿ ತನಗೆ ತಾನೇ ಹತೋಟಿ ಆಗ್ಬಿಡುತ್ತೆ. ಬಟ್ ಈ ಒಂದು ಒಣಸ್ಥಿತಿಯಲ್ಲಿ ಕಂಪ್ಲೀಟ್ ಶಕೆ ಇದ್ದು ಡ್ರೈ ಇರೋದ್ರಿಂದ ನಮ್ಗೆ ಈ ನುಸಿ ಕಾಟ ಜಾಸ್ತಿ ಇರೋದ್ರಿಂದ ನಾವು ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ಒಂದು ಎಚ್ಚರಿಕೆ ವಹಿಸ್ಕೋಬೇಕು. ಇಲ್ಲ ಅಂದ್ರೆ ಕಂಪ್ಲೀಟ್ ಮರದಲ್ಲಿರುವಂತಹ ಅಷ್ಟು ಎಲೆಗಳು ಸುಟ್ಟೋದಂಗಾಗಿ ಒಣಗೋದಂಗಾಗಿ ಹಸಿರಿನಂಶ ಕಡಿಮೆ ಆಗೋದ್ರಿಂದ ಆಹಾರ ಉತ್ಪತ್ತಿ ಕಡಿಮೆ ಆಗಿ ಬಂದಿರುವಂತ ಫಸಲು ಕೂಡ ಉದುರಿ ನಮ್ಗೆ ಇಳುವರಿ ನಷ್ಟ ಆಗುವಂತ ಸಂಭವಗಳು ಕೂಡ ಕಂಡು ಬರ್ತವೆ. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಪ್ರಾರಂಭದಲ್ಲಿ ಯಾವುದೋ ಒಂದೊಂದು ಎಲೆಗಳು ಕೆಳಗಿನ ಎಲೆಗಳಲ್ಲಿ ನುಸಿ ಬಾಧೆ ಕಂಡು ಬಂದಿದ್ರೆ ಅಂತ ಎಲೆಗಳನ್ನ ಬೇಕಂತ ತೆಗೆದು ಸುಟ್ಟಾಕ್ಬೋದು. ತದನಂತರ ನಮ್ಮಲ್ಲಿ ನೀರಿನ ಅವಕಾಶ ಇದ್ರೆ ಜೋರಾಗಿ ಗಿಡಗಳ ಮೇಲೆ ನೀರಿನ ಸಿಂಪಡಣೆ ಮಾಡೋದ್ರಿಂದ ನುಸಿ ಬಾಧೆನ ಕಡಿಮೆ ಮಾಡಬಹುದು. ಇಲ್ಲ ಅಂತಂದ್ರೆ ನುಸಿನಾಶಕಗಳು ಇವತ್ತು ಮಾರ್ಕೆಟಲ್ಲಿ ಸಿಗ್ತಿರೋದ್ರಿಂದ ನೇರವಾಗಿ ನುಸಿನಾಶಕಗಳನ್ನ ಸಿಂಪಡಣೆ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ನಮ್ಗೆ ಸೂಕ್ತವಾಗಿರುವಂತ ನುಸಿನಾಶಕ ಅಂತ ನೋಡೋದಾದ್ರೆ ಫೆನಜಾಕ್ವಿನ್ ಅಂತೇಳಿ, ಸೊ ಇದನ್ನ 2 ml 1 ಲೀಟರ್ ನೀರಿಗೆ ಹಾಕಿ

0: ಸಿಂಪಡಣೆ ಮಾಡುವಂತದ್ದು, ಅಥವಾ ಸ್ಪೈರೋಮೆಸಿಫೆನ್ ಅಂತ ಸಿಗತ್ತೆ ಅದನ್ನ 1 ml 1 ಲೀಟರ್ ನೀರ್ಗೆ ಹಾಕಿ ಸಿಂಪಡಣೆ ಮಾಡುವಂತದ್ದು, ಅಥವಾ ಊಮೈಟ್ ಪ್ರೊಪಾರ್ಗೈಟ್ ಅಂತೇಳಿ ಇದನ್ನ 2 ml 1 ಲೀಟರ್ ನೀರ್ಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ. ಬಟ್ ಒಂದು ಮುನ್ನೆಚ್ಚರಿಕೆ ವಹಿಸಬೇಕು, ನುಸಿಗಳು ಎಲೆ ಕೆಳಗಡೆ ಇರೋದ್ರಿಂದ ನಾವು ಔಷಧಿನ ಅಥವಾ ಕೀಟನಾಶಕನ ಸಿಂಪಡಣೆ ಮಾಡ್ತೀನಿ ಅಂತಂದ್ರೆ ಎಲೆ ಕೆಳಗಡೆ ಚೆನ್ನಾಗಿ ಬೀಳೋ ತರ ನಾವು ಸಿಂಪಡಣೆ ಮಾಡಿದಾಗ ನುಸಿಗಳು ಒಂದೇ ಸಿಂಪಡಣೆಯಲ್ಲಿ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಅಥವಾ ಜೋರು ಮಳೆ ಹೇಳ್ದಂಗೆ ಮುಂದೆ ಒಂದು 15-20 ದಿವಸ ಆದ್ಮೇಲೆ ಜೋರು ಮಳೆ ಬಂದ್ರೆ ಕಂಟ್ರೋಲ್ ಆಗ್ತವೆ, ಬಟ್ ಅಷ್ಟೊತ್ತಿಗೆ ನಮ್ಮಲ್ಲಿ ತೀವ್ರತೆ ಜಾಸ್ತಿ ಆದ್ರೆ ನಷ್ಟ ಜಾಸ್ತಿ ಆಗೋ ಸಂಭವದಿಂದ ಈ ಒಂದು ಹಂತದಲ್ಲಿ ಈಗ ನುಸಿ ಬಾಧೆ ಏನಾದರೂ ಹೆಚ್ಚಾಗಿ ಕಂಡು ಬಂದಿದ್ರೆ ಒಂದು ನುಸಿನಾಶಕ ಸಿಂಪಡಣೆ ಮಾಡೋದು ತುಂಬಾ ಸೂಕ್ತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.
1: ರೈತರಿಗಾಗಿ ಸಲಹೆ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ. ಇದೀಗ ಒಂದು ಭಾವಗೀತೆಯನ್ನ ಕೇಳೋಣ. ರಚನೆ ಚನ್ನವೀರ ಕಣವಿ ಅವರದು. ಹಾಡಿದ್ದಾರೆ HK ನಾರಾಯಣ ಹಾಗೂ ಶಾಂತಾ ಜಯತೀರ್ಥ.

0: ಭಾವಗೀತೆಯನ್ನ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಕೇಳಿ ಆರೋಗ್ಯ ಬಿಂದು. ವಿಷಯ ನಿದ್ರೆಯ ಅಗತ್ಯ ಅಥವಾ ಮಹತ್ವ. ಈ ಕುರಿತು ಮಾತನಾಡ್ತಾರೆ ಡಾಕ್ಟರ್ ಸಿಎ ಕಿಶೋರ್.
1: ಮಿದುಳಿನ ಗಡ್ಡೆ ಅಂದ ತಕ್ಷಣ ಸಾಮಾನ್ಯರಲ್ಲಿ ಒಂದು ತರಹದ ಹೆದರಿಕೆ ಮೂಡುವುದು ಸಹಜ. ಏಕೆಂದರೆ ಜನಸಾಮಾನ್ಯರು ವಿಚಾರ ಮಾಡುವುದೇನೆಂದರೆ ಅದು ಕ್ಯಾನ್ಸರ್ ಗಡ್ಡೆ ಅಂತ. ಆದರೆ ಮಿದುಳಿನ ಎಲ್ಲಾ ಗಡ್ಡೆಗಳು ಕ್ಯಾನ್ಸರ್ ಗಡ್ಡೆಗಳಾಗಿರುವುದಿಲ್ಲ. ಮಿದುಳಿನ ಗಡ್ಡೆ ಎಂದರೆ ಮಿದುಳಿನಲ್ಲಿ ಜಾಗವನ್ನು ಆಕ್ರಮಿಸಿ ಮತ್ತು ಬೆಳೆಯುವ ಗಡ್ಡೆ. ಅದು ಯಾವುದೇ ಕಾರಣದಿಂದ ಇರಬಹುದು. ಅಂತಹ ಗಡ್ಡೆ ಅಂದರೆ ಸ್ಪೇಸ್ ಆಕ್ಯುಪೈನ್ ಲಿಜನ್ಗೆ ಬ್ರೈನ್ ಟ್ಯೂಮರ್ ಅಂತ ಹೇಳುತ್ತೇವೆ. ಇವು ಎಲ್ಲವೂ ಹೆಚ್ಚು ಕಡಿಮೆ ಒಂದೇ ತರಹದ ರೋಗ ಲಕ್ಷಣಗಳನ್ನು ತೋರಿಸುತ್ತವೆ. ಬ್ರೈನ್ ಟ್ಯೂಮರ್ ಯಾವುದೇ ವಯಸ್ಸಿನಲ್ಲಿ ಆಗಬಹುದು, ಆದರೆ ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲಿ 3-12 ವರ್ಷದ ಒಳಗಿನ ಹಾಗೂ ವಯಸ್ಕರಲ್ಲಿ 55-65 ವರ್ಷದವರೆಗೆ ಕಂಡುಬರುತ್ತದೆ. ಬ್ರೈನ್ ಟ್ಯೂಮರ್ ಅನ್ನು 2 ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ. ಒಂದು ಕ್ಯಾನ್ಸರ್, ಇನ್ನೊಂದು ಉರಿಯೂತ ಇನ್ಫ್ಲಾಮೇಟರಿ. ಅದರಲ್ಲಿ ಬ್ಯಾಕ್ಟೀರಿಯಾದಿಂದ ಕೀವು ತುಂಬಿರಬಹುದು, ಪರಾಣುಜೀವಿಗಳಿಂದ ಮತ್ತು ಫಂಗಸ್ನಿಂದ. ಈ ರೋಗಕ್ಕೆ ಕಾರಣಗಳು ಅನೇಕ ಹಾಗೂ ಅಸ್ಪಷ್ಟ, ನಿರ್ಧರಿಸಲು ಅತೀ ಕಷ್ಟ. ಕೆಲವು ಕ್ಯಾನ್ಸರ್ಗಳಿಗೂ ಮತ್ತು ಕ್ಯಾನ್ಸರ್ ಕಾರಕ ವಸ್ತುಗಳಿಗೂ ಸಂಬಂಧವನ್ನು ಗುರುತಿಸಲಾಗಿದೆ. ಆದರೂ ಕೆಲವು ರೀತಿಯ ಕ್ಯಾನ್ಸರ್ಗಳ ಕಾರಣಗಳು ಇನ್ನೂ ನಿಗಡ. ಪರಿಸರ, ಆಹಾರದ ಪದ್ಧತಿಗಳು ಹಾಗೂ ರೀತಿ ನೀತಿಗಳು, ಜೀವನ ಶೈಲಿ, ವರ್ಣತಂತುಗಳು ಕ್ಯಾನ್ಸರ್ಗಳಿಗೆ ಹೆಚ್ಚುವರಿ ಕಾರಣಗಳಾಗಿವೆ. ಇವುಗಳ ಜೊತೆಗೆ ಆನುವಂಶಿಕತೆ, ಪದೇ ಪದೇ ಎಕ್ಸರೇ ತೆಗೆಯುವುದರಿಂದ ತಲೆಬುರುಡೆ ಗಾಯಗಳು, ಇವೆಲ್ಲವೂ ಕ್ಯಾನ್ಸರ್ ಮೂಲದ ಬ್ರೈನ್ ಟ್ಯೂಮರ್ಗೆ ಕಾರಣಗಳು.
2: ಈ ಒಂದು ನಿಟ್ಟಿನಲ್ಲಿ ಜೀವನ ಶೈಲಿಯಲ್ಲಿ ಕೆಲವೊಂದು ನಾವು ಬದಲಾವಣೆಗಳನ್ನು ಅಥವಾ ಪರಿವರ್ತನೆಗಳನ್ನು ಮಾಡ್ತಕ್ಕಂಥದ್ದು ಅನಿದ್ರಿತಿಗೆ ಸಂಬಂಧಪಟ್ಟ ಹಾಗೆ ಸರ್ವೋಚಿತವಾದದ್ದು. ಪ್ರಪ್ರಥಮವಾಗಿ ಹಗಲು ನಿದ್ದೆ ವರ್ಜ್ಯ ಅಂತ ಹಲವರು ನಾವು ಹೇಳ್ತೀವಿ, ರಾತ್ರಿ ನಿದ್ದೆ ಬರೋದೇ ಇಲ್ಲ ಡಾಕ್ಟ್ರೆ ನಮಗೆ ಅಂತ. ಆದರೆ ನಾವು ಅವ್ರಿಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪ್ರಶ್ನೆಯನ್ನು ಕೇಳಿದಾಗ ಚೆನ್ನಾಗಿ ಗೊತ್ತಾಗ್ತಕ್ಕಂಥ ವಿಷಯ ಏನಂದ್ರೆ, ಹಗಲೊತ್ತು 1-3 ತಾಸು ಅವ್ರು ಮಲಗಿರ್ತಾರೆ, ಸೊ ಹೀಗಾಗಿ ರಾತ್ರಿ ನಿದ್ದೆ ಬರಲ್ಲ ಅಂತ. ಸೊ ಒಂದು, ಹಗಲು ನಿದ್ದೆ ವರ್ಜ್ಯ ಮಾಡ್ತಕ್ಕಂಥದ್ದು ಅತಿ ಅನಿವಾರ್ಯ ಆಗ್ತಕ್ಕಂಥ ವಿಚಾರ. ಎರಡನೆಯದು, ಅತಿ ಹೆಚ್ಚು ದೈಹಿಕ ಶ್ರಮ. ಇತ್ತೀಚಿನ ಜನಜೀವನದಲ್ಲಿ ಅತಿ ಹೆಚ್ಚು ಮಾನಸಿಕ ಒತ್ತಡದಿಂದ ಬಳಲುತ್ತಿರತಕ್ಕಂಥ ವಿಶೇಷವಾಗಿ ಅರ್ಬನ್ ಪಾಪ್ಯುಲೇಷನ್ ಹೆಚ್ಚು ಮನಸ್ಸಿಗೆ ಕೆಲಸ ಕೊಡ್ತಾರೆ ಹೊರತು ಶರೀರಕ್ಕೆ ಹೆಚ್ಚು ದಣಿವಾಗ್ತಕ್ಕಂಥ ಒಂದು ಪ್ರಯಾಸವನ್ನು ಪಡೋದಿಲ್ಲ. ಸೊ ಹೀಗಾಗಿ ಎಲ್ಲಿಯವರೆಗೂ ಶರೀರ ಸಮರ್ಪಕವಾಗಿ ದಡಿಯೋದಿಲ್ವೋ ಅಲ್ಲಿಯವರೆಗೂ ನಿದ್ದೆ ಸಮರ್ಪಕವಾಗಿ ಸಮಂಜಸವಾಗಿ ಬರತಕ್ಕಂಥ ಸಾಧ್ಯತೆಗಳು ಕಡಿಮೆ. ನಿದ್ದೆ ಅಂತಕ್ಕಂಥದ್ದು ಎಷ್ಟು ಪ್ರಮುಖವಾದಂಥ ವಿಚಾರ ಅಂದರೆ, ಎದ್ದೇಳಲೇಬೇಕಲ್ಲ ಅಂತಿದ್ರೆ ದಿನವಿಡೀ ಕೆಲಸಗಳು ಮಾಡಲೇಬೇಕಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಮಾಡ್ತಾ ಇರ್ತೀವಿ. ಸೊ ಹೀಗಾಗಿ ಚೈತನ್ಯಯುಕ್ತರಾಗಿ ನಾವಿದ್ರೆ ಸಮರ್ಪಕವಾದಂತಹ ದಿನವನ್ನು ಕಳ್ಳಲಿಕ್ಕೆ ಸಾಧ್ಯ ಇದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ನಾವು ಪ್ಯಾಕೆಟ್ ಹಾಲಿಗೆ ಒಗ್ಗಿದ್ದೀವಿ, ಆದರೂ ಆಸುಪಾಸಿನಲ್ಲಿ ಸ್ವಲ್ಪ ನಮಗೆ ಎಮ್ಮೆ ಹಾಲಿನ ಲಭ್ಯ ಇದ್ದಾಗ ಎಮ್ಮೆ ಹಾಲಿನ ಸೇವನೆ ಅತ್ಯಂತ ಉತ್ತಮ ಹಾಗೂ ಶ್ರೇಷ್ಠ ಅಂತಕ್ಕಂಥದ್ದು ಈ ಇನ್ಸೋಮ್ನಿಯಾ ಅಥವಾ ಅನಿದ್ರತೆಗೆ ಸಂಬಂಧಪಟ್ಟಾಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ನಮ್ಮೆಲ್ಲರೂ ಗೊತ್ತೇ ಇದೆ, ಖಾದ್ಯ ವಿಶೇಷವಾಗಿ ಊಟ ಆದಮೇಲೆ ಹಿಂದಿನ ಕಾಲದಲ್ಲಿ ಪಾಯಸ ಕೊಡ್ತಿದ್ರು. ಸೊ ಈ ಗಸಗಸೆ ಪಾಯಸ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಸೊ ರಾತ್ರಿ ಮಲಗುವ ಮುನ್ನ ಗಸಗಸೆ ಪಾಯಸವನ್ನಾಗಲಿ ಅಥವಾ ಈ ಗಸಗಸೆಯನ್ನು ಸ್ವಲ್ಪ ಹುರ್ಕೊಂಡು ಇದಕ್ಕೆ ಕಲ್ಲು ಸಕ್ಕರೆ ಮತ್ತು ಹಾಲನ್ನು ಬೆರೆಸಿ ಹಾಗೆ ಸೇವನೆ ಮಾಡ್ತಕ್ಕಂಥದ್ದು. ಸೊ ಈ ವಿಧವಾದಂತಹ ರೀತಿಗಳಲ್ಲಿ ಕಲ್ಪನೆಗಳಲ್ಲಿ ಸದಾ ನಾವು ಗಸಗಸೆಯನ್ನು ಸೇವನೆ ಮಾಡ್ತಕ್ಕಂಥದ್ದು ಅತ್ಯಂತ ಸಮಂಜಸ ಆಗುತ್ತೆ. ಸರಿಯಾದಂಥ ರೀತಿಯಲ್ಲಿ ನಿದ್ದೆ ನೈಸರ್ಗಿಕವಾದಂಥ ರೀತಿಯಲ್ಲಿ ತಂದುಕೊಳ್ಳಿಕ್ಕೆ ಎಡೆ ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಹಾಗೆಯೇ ಜೀವನ ಶೈಲಿಗೆ ಮತ್ತೊಂದು ಟಿಪ್ ಅಥವಾ ಟಿಪ್ಪಣಿ ನಾವು ಕೊಡೋದಾದರೆ, ಸುಖೋಷ್ಣವಾದಂತಹ ಎಳ್ಳೆಣ್ಣೆಯ ಉಪಯೋಗದಿಂದ ಪ್ರತಿನಿತ್ಯ 10-15 ನಿಮಿಷದ ಕಾಲ ಪಾದಾಭ್ಯಂಗ ಮಾಡ್ತಕ್ಕಂಥದ್ದು ಅಂತ. ಅಂದರೆ ಪಾದಗಳಿಗೆ ಸುಖೋಷ್ಣವಾದಂತಹ ಎಣ್ಣೆಯನ್ನು ಹಚ್ಚಿ ಸಮರ್ಪಕವಾದಂಥ ರೀತಿಯಿಂದ ಆಯುರ್ವೇದೋಕ್ತವಾದಂತಹ ಅಭ್ಯಂಗ ಅಥವಾ ಮಾಲಿಶ್ ಅನ್ನು ಮಾಡ್ತಕ್ಕಂಥದ್ರಿಂದ ಕೂಡ ಅತ್ಯಂತ ಶ್ರೇಷ್ಠ ನಿದ್ರಾಜನಕವಾಗಿ ಇದು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು. ಹಾಗೆಯೇ ಈ ಒಣ ದ್ರಾಕ್ಷಿಯನ್ನು ಚೆನ್ನಾಗಿ ನೆನೆ ಹಾಕಿ ಈ ರಸಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಸ್ವಲ್ಪ ಸಾಯಂಕಾಲ ಹೊತ್ತಿನಲ್ಲಿ ಹೊಟ್ಟೆ ಖಾಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸೇವನೆ ಮಾಡ್ತಕ್ಕಂಥದ್ದು ಅತಿ ಹೆಚ್ಚು ಲಾಭದಾಯಕ ಅಥವಾ ಹಿತಕಾರಿ ನಿದ್ರೆಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ಬೋದು.

ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ನಿದ್ರೆಯ ಅಗತ್ಯ ಅಥವಾ ಮಹತ್ವ ಕುರಿತ ಮಾಹಿತಿಯನ್ನ ಕೇಳಿದ್ರಿ. ಮಾಹಿತಿಯನ್ನ ತಿಳಿಸಿದವರು ಡಾಕ್ಟರ್ ಸಿ ಎ ಕಿಶೋರ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸುವಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರವನ್ನು ಆಲಿಸುವರೆ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ

0: 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
0: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
2: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿ ಕಳೆದ ಮಾರ್ಚ್ ಅಂತ್ಯದವರೆಗೆ 17,138 ಮಣ್ಣಿನ ಆರೋಗ್ಯ ಚೀಟಿಗಳನ್ನು ರೈತರಿಗೆ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್ ತಿಳಿಸಿದ್ದಾರೆ. ರಾಯಚೂರಿನ ಕೇಂದ್ರ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಕೇಂದ್ರ ಪುರಸ್ಕೃತ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಗೆ ಅವರು ಮಾಹಿತಿ ನೀಡಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಜಿಲ್ಲೆಯ 10,794 ಜಲಮೂಲಗಳು ಪುನರುಜ್ಜೀವಿತಗೊಂಡಿವೆ ಎಂದು ಹೇಳಿದರು. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿ ಜಿಲ್ಲೆಯಲ್ಲಿ ಪ್ರಾಣಿಗಳಿಗೆ ಲಸಿಕೆ ನೀಡುವ ಗುರಿ 100% ಪೂರ್ಣಗೊಂಡಿದೆ ಎಂದರು. ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಯಡಿ ಯಾದಗಿರಿ ಜಿಲ್ಲೆಗೆ ಮಂಜೂರಾಗಿರುವ ಅನುದಾನವನ್ನು ಸಮರ್ಪಕ ಕ್ರಿಯಾಯೋಜನೆ ರೂಪಿಸಿ ನಿಗದಿತ ಕಾಲಮಿತಿಯೊಳಗೆ ಅರ್ಹ ಫಲಾನುಭವಿಗಳಿಗೆ ಲಾಭ ತಲುಪಿಸುವಂತೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸಂಬಂಧಿತ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಅವರು ಉಭಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆ ನೀಡಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಳ್ಳಲಾದ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗ್ ಮತ್ತು ಸಾಮಾಜಿಕ ಲೆಕ್ಕ ತಪಾಸಣೆ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಸಚಿವ ಖಂಡ್ರೆ, ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಗುಣಮಟ್ಟವನ್ನು ಮಾನ್ಯತೆ ಹೊಂದಿದ ಪ್ರಯೋಗಾಲಯಗಳಲ್ಲಿ ನಿಯಮಿತವಾಗಿ ಪರೀಕ್ಷಿಸಿ ಪ್ರಮಾಣೀಕರಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆ ಕಲುಷಿತ ನೀರು ಸರಬರಾಜಾಗದಂತೆ ಕಟ್ಟೆಚ್ಚರ ವಹಿಸುವಂತೆ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಜಾರಿಗೊಳಿಸುವಂತೆ ಸಚಿವ ಖಂಡ್ರೆ ನಿರ್ದೇಶಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಸೂಕ್ತ ಕ್ರಿಯಾಯೋಜನೆ ಹಾಗೂ ಬದ್ಧತೆಯಿಂದ ಕೆಲಸ ಮಾಡಿ ಅರ್ಹರಿಗೆ ಫಲ ದೊರಕುವಂತೆ ಯೋಜಿಸಲು ಅಧಿಕಾರಿಗಳಿಗೆ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿ ದಿಶಾ ಸಭೆಯಲ್ಲಿ ಅವರು ಮಾತನಾಡಿದರು. ಹಾವೇರಿ ಜಿಲ್ಲೆಯಲ್ಲಿ 2ನೇ ಆವೃತ್ತಿಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ರೈತರಿಗೆ ಮುಂಗಾರು ಹಂಗಾಮಿಗೆ ಬೀಜ ಮತ್ತು ರಸಗೊಬ್ಬರ ಸಮರ್ಪಕವಾಗಿ ಲಭ್ಯವಾಗುವಂತೆ ಯೋಜಿಸಲು ಆದೇಶಿಸಿದರು. ಸವಣೂರು, ಶಿಗ್ಗಾವಿ ಹಾಗೂ ರಾಣಿಬೆನ್ನೂರ ತಾಲೂಕುಗಳಲ್ಲಿ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಎಲ್ಲ ಅರ್ಹ ರೈತರ ಹೆಸರು ನೋಂದಾಯಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಬೊಮ್ಮಾಯಿ ನಿರ್ದೇಶಿಸಿದರು. ಕೇಂದ್ರ ಪುರಸ್ಕೃತ ರಸ್ತೆ ಮೂಲಸೌಕರ್ಯ ಯೋಜನೆ ಸಿಆರ್ಐಎಫ್ ಅಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 22 ಕಿಲೋ

0: ಮೀಟರ್ ಉದ್ದದ ಮೂರು ಮುಖ್ಯ ರಸ್ತೆಗಳ ಸುಧಾರಣೆಗೆ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಮಾಹಿತಿ ನೀಡಿ 15 ಕೋಟಿ ರೂಪಾಯಿ ಅನುದಾನ ಸಹ ಬಿಡುಗಡೆ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ನಗರ ವ್ಯಾಪ್ತಿಯ ದಕ್ಷಿಣ ಕ್ಷೇತ್ರದಲ್ಲಿ 84% ಹಾಗೂ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ 73% ಮತದಾರರ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಅವರು ವಿವರ ನೀಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಮತದಾರರ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ 93% ಪೂರ್ಣಗೊಂಡಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗರ್ಭಿಣಿಯರಿಗೆ ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅನುಷ್ಠಾನಗೊಂಡು 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2016 ಜೂನ್ 9 ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಸುಪರ್ದಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರು ಅಭಿಯಾನದ ಸ್ಮರಣಾರ್ಥ 75 ರೂಪಾಯಿ ನಾಣ್ಯ ಹಾಗೂ 5 ರೂಪಾಯಿ ಅಂಚೆ ಚೀಟಿಯನ್ನು ಇಂದು ಹೊಸದಿಲ್ಲಿಯಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇಂದಿನಿಂದ ರಾಷ್ಟ್ರವ್ಯಾಪಿ ಜನಜಾಗೃತಿ ಅಭಿಯಾನ ಹಾಗೂ ದಶಕದ ಸಂಭ್ರಮಕ್ಕೆ ಅವರು ಚಾಲನೆ ನೀಡಲಿದ್ದಾರೆ. ಆಕಾಶವಾಣಿ ಮಾಹಿತಿ ಸಂಸ್ಕೃತಿ ಹಾಗೂ ಸೃಜನಶೀಲತೆಯ ಮೂಲಕ ಜನರನ್ನು ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಖ್ಯಾತ ಗೀತ ರಚನೆಕಾರ ಹಾಗೂ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಶ್ಲಾಘಿಸಿದ್ದಾರೆ. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದ ಆಕಾಶವಾಣಿ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ರಂಗಭವನದಲ್ಲಿ ಸ್ಪೆಕ್ಟ್ರಮ್ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
4: 90 ವರ್ಷ ಕೋಯಿ ಛೋಟಿ ಮೋಟಿ ಬಾತ್ ನಹೀ ಹೈ, ಐತಿಹಾಸಿಕ ಮೈ ಪಲ್ ಸಮಝ್ತಾ ಹೂಂ ಕಿ ಇತನೆ ವರ್ಷೋ ಸೇ ಸಂಚಾರ ಕಾ ಜೋ ಕಿ ರೀಡ್ ಜೋ ಹೈ ಉಸೇ ಸಂಭಾಲ್ ಕರ್ ರಖಾ ಹೈ ಔರ್ ಜಿತನೆ ಸಭಿ ಕರ್ಮಿಯೋ ನೇ ಯಹಾಂ ಪೇ ಪಹಲೇ ಜೋ ಕಾಮ ಕರ್ ಚುಕೆ ಹೈ, ಕಲಾಕಾರ ಜೋ ಹೈ ಜಿಸ್ ಭೀ ರೂಪ ಮೇ ಆಪ್ ಜುಡೆ ಹೈ, ಮಹತಿ ಕಾರ್ಯ ಹೈ, ಬಹುತ್ ಬಡಿ ಉಪಲಬ್ಧಿ ಹೈ. ಆಜ್ ಕೆ ಯುಗ ಮೇ ಜಹಾಂ ಪರ್ ಅಟೆನ್ಷನ್ ಸ್ಪ್ಯಾನ್ ಹೀ ಬಹುತ್ ಕಮ್ ಹೋ ಚುಕಾ ಹೈ, ಕ್ಷಣ ಭರ ಕಾ ರಹ ಗಯಾ ಹೈ, ವೋ ಐಸೆ ಸಮಯ ಮೇ ಭೀ ಅಪನಿ ವಿಶ್ವಸನೀಯತಾ ಕೋ ಬನಾಯ ರಖನಾ, ಪ್ರಾಸಂಗಿಕತಾ ಕೋ ಬರ್ಕರಾರ್ ರಖನಾ, ಯೇ ಕೋಯಿ ಛೋಟಾ ಮೋಟಾ ಕಾರ್ಯ ನಹೀ ಹೈ. ತೋ ಮೈ ಸಭಿ ಕೋ ಹೃದಯ ಸೇ ಇಸ್ಕೆ ಲಿಯೇ ಬಧಾಯಿ ದೇತಾ ಹೂಂ ಔರ್ ಆನೆ ವಾಲೆ ಸಮಯ ಕೆ ಲಿಯೇ ಶುಭಕಾಮನೆ ದೇತಾ.
0: ನಾವೀನ್ಯತೆ, ನಂಬಿಕೆ ಮತ್ತು ಸುಸ್ಥಿರತೆ ಮಾನ್ಯತೆಯ ಶಕ್ತಿ ಎಂಬ ಧ್ಯೇಯದೊಂದಿಗೆ ಇಂದು ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ. ಅಂತಾರಾಷ್ಟ್ರೀಯ ಮಾನ್ಯತೆ ವೇದಿಕೆ IAF ಹಾಗೂ ಅಂತಾರಾಷ್ಟ್ರೀಯ ಪ್ರಯೋಗಾಲಯ ಮಾನ್ಯತೆ ಸಹಕಾರ ILAC 2007 ವಿಶ್ವ ಮಾನ್ಯತೆ ದಿನಾಚರಣೆಗೆ ಚಾಲನೆ ನೀಡಿದವು. ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಸ್ಥಾನಗಳಿಗೆ ಈ ತಿಂಗಳ 18 ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಬಿಜೆಪಿ ಮುಖಂಡ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನು ಕಣಕ್ಕಿಳಿಸಿದೆ. ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಶಾಸಕ ಸ್ಥಾನದ ಅಭ್ಯರ್ಥಿಗಳಾಗಿ ಪ್ರಕಟಿಸಿದೆ. ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಇಂದು ಈ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. ಚಿಕ್ಕಮಗಳೂರು ಜಿಲ್ಲೆಗೆ ನಾಳೆ ಹಾಗೂ ನಾಡಿದ್ದು ರೆಡ್ ಅಲರ್ಟ್ ಘೋಷಿಸಿದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ತಿಳಿಸಿದೆ. ಇಂದು ಮತ್ತು ನಾಳೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆ ಸಾಧ್ಯತೆ, ತುರ್ತು ಸಂದರ್ಭಗಳಲ್ಲಿ

ಜಿಲ್ಲಾಡಳಿತದ ಸಹಾಯವಾಣಿ ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಕೋರಿದ್ದಾರೆ. ರಾಜ್ಯ ನೈಸರ್ಗಿಕ ವಿಕೋಪ ಮೇಲುಸ್ತುವಾರಿ ಕೇಂದ್ರ ಧಾರವಾಡ ಜಿಲ್ಲೆಗೆ ಇಂದಿನಿಂದ 3 ದಿನಗಳವರೆಗೆ ಆರೆಂಜ್ ಹಾಗೂ ರೆಡ್ ಅಲರ್ಟ್ ಪ್ರಕಟಿಸಿದೆ. ನವಲ್ಗುಂದ್, ನರಗುಂದ್, ಹುಬ್ಬಳ್ಳಿ ವ್ಯಾಪ್ತಿಯ ಬೆಣ್ಣಿಹಳ್ಳ ಮತ್ತು ತುಪ್ಪರಿಹಳ್ಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರಿ ಮಳೆ ಪ್ರವಾಹದ ಸಾಧ್ಯತೆ ಇದ್ದು ಹಳ್ಳಗಳ ಪಾತ್ರದ ಜನ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಆರ್ ಸ್ನೇಹಲ್ ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹೆರ್ಟ್ಸ್ಗಳು. ಸಮಯ ಸರಿಯಾಗಿ 7:15:40. ಇದೀಗ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಸ್ನೇಹಿತರೆ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ದರಾ ಬೇಂದ್ರೆ ಅವರ ರಚನೆಯ ಒಂದು ಭಾವಗೀತೆ ಹಾಡಿದ್ದಾರೆ ಅರ್ಚನಾ ಉಡುಪ. ಸ್ನೇಹಿತರೆ, ಮಳೆ ಬಂದರೆ ನಾವೆಲ್ಲ ಏನು ಮಾಡ್ತೀವಿ? ಮನೆಯಲ್ಲೇ ಇರ್ತೀವಲ್ವಾ? ಅದನ್ನೇ, ಯಾಕೆ ಮನೆಯಲ್ಲಿರ್ತೀರಾ ಅಂತ ಹೇಳಿ ಈ ಭಾವಗೀತೆಯಲ್ಲಿ ಕವಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸುರಿಯುವ ಮಳೆ, ಆ ನೀರಿನಲ್ಲಿ ನಾವೆಲ್ಲರೂ ಜೊತೆಯಾಗಿ ಆನಂದವನ್ನು ಮಾಡ್ಬೋದಲ್ವಾ? ಆಕಾಶದಲ್ಲಿ ಮೋಡಗಳು ಆಡುವ ಆಟವನ್ನು ನೋಡ್ಬೋದಲ್ವಾ? ಗುಡುಗಿನ ಸದ್ದು ಹಾಗೂ ಮಳೆಗಾಳಿಯ ತಂಗಾಳಿಕೆ, ಮರ ಗಿಡಗಳು ತಲೆ ದೂಗುವುದನ್ನು ಕೂಡ ಆನಂದ ಮಾಡ್ಬೋದಲ್ವಾ? ನೋಡಿ, ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಬಂಧಿಯಾಗದೆ ಮಳೆಯ ಮೈಝುಮ್ಮೆನಿಸುವ ಅನುಭವವನ್ನು ಹಾಗೂ ಮಳೆಗಾಲದ ನಿಸರ್ಗದ ಸೌಂದರ್ಯವನ್ನು ಮುಕ್ತವಾಗಿ ಆಸ್ವಾದನೆ ಮಾಡಬೇಕು ಅನ್ನೋದು ಕವಿ ಹೇಳ್ತಾರೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದೀಗ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ ಒಂದು ಭಾವಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್. ವಿಶಾಲವಾದ ನೀಲಿ ಆಕಾಶದಲ್ಲಿ ಚಂದ್ರನು ತೇಲಿಕೊಂಡು ಹೋಗ್ತಾ ಇರ್ತಾನೆ. ಆ ಚಂದ್ರನಿಗೆ ಕೆಳಗಿರುವ ಭೂಮಿಯ ಸೌಂದರ್ಯವನ್ನು ನೋಡಬೇಕೆಂಬ ಆಸೆ. ಆ ಆಸೆಯನ್ನು ಈ ಭಾವಗೀತೆಯಲ್ಲಿ ಕೇಳೋಣ.

ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ದೊಡ್ಡರಂಗೇಗೌಡ ಅವರ ರಚನೆಯ ಭಾವಗೀತೆ, ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ. ಮಳೆಯು ಬಂದ ಮಾರನೇ ದಿನ ಏನಾಗುತ್ತೆ? ಮಳೆಗಾಲದ ನೈಸರ್ಗಿಕ ಸೌಂದರ್ಯ ಮತ್ತು ಮಾನವನ ಮನಸ್ಸಿನ ಮೇಲಾಗುವ ಪ್ರಭಾವವನ್ನು ಸುಂದರವಾಗಿ ಈ ಭಾವಗೀತೆಯಲ್ಲಿ ತಿಳಿಸಿದ್ದಾರೆ. ಹಾಗಾದರೆ ಈ ಭಾವಗೀತೆಯನ್ನು ಕೇಳೋಣ.

0: ಕಂಡು ಹಿಗ್ಗಿದ ಮೈ ಮನ.
1: ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಸೇವಾ ಮಾಹಿತಿ.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಬಯಸುವ ಅಲ್ಪಸಂಖ್ಯಾತರ ಸಮುದಾಯದವರು ಹಾಗೂ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳು ಅರ್ಜಿಯನ್ನು ರಾಜ್ಯ ವಿದ್ಯಾರ್ಥಿ ನಿಲಯದ ತಂತ್ರಾಂಶ ಎಸ್ಎಚ್ಪಿ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 30/6/2026 ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ತಾಲೂಕು ವಿಸ್ತರಣಾಧಿಕಾರಿಗಳ ಕಚೇರಿ ಹಾಗೂ ಸಂಬಂಧಪಟ್ಟ ವಿದ್ಯಾರ್ಥಿ ನಿಲಯಗಳು ಮತ್ತು ಅಲ್ಪಸಂಖ್ಯಾತರ ಜಿಲ್ಲಾ ಅಥವಾ ತಾಲೂಕು ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದ್ರಿ. ಕೇಳುಗರೆ, ಗಮನಿಸಿ, 2026-27 ಸಾಲಿನ ರಾಷ್ಟೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿಯಲ್ಲಿ ತೋಟಗಾರಿಕೆ ಬೆಳೆಗಳ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮದ ಅಡಿ ದಾಳಿಂಬೆ, ಕಂದುಬಾಳೆ, ಡ್ರ್ಯಾಗನ್ ಫ್ರೂಟ್, ಹುಣಸೆ, ನೇರಳೆ ಹಣ್ಣಿನ ಬೆಳೆಗಳ ಹೈಬ್ರಿಡ್ ತರಕಾರಿ, ಕಟ್ ಫ್ಲವರ್ಸ್, ಸುಗಂಧರಾಜ ಹೂವುಗಳು, ಬಿಡಿಹೂವುಗಳ ಹಾಗೂ ಕರಿಮೆಣಸು ಅಥವಾ ಬೆಳೆಗಳ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮಕ್ಕೆ ಮತ್ತು ಸಣ್ಣ ಪ್ರಮಾಣದ ಅಣಬೆ ಉತ್ಪಾದನಾ ಘಟಕ ಕಾರ್ಯಕ್ರಮ, ಪಕ್ಷಿ ನಿರೋಧಕ ಬೆಲೆ, ವೈಯಕ್ತಿಕ ನೀರು ಸಂಗ್ರಹಣಾ ಘಟಕ, ಪಾಲಿಹೌಸ್, ಪ್ಲಾಸ್ಟಿಕ್ ಮಲ್ಚಿಂಗ್, ಕಳೆ ನಿಯಂತ್ರಕ ಮ್ಯಾಟ್, ತರಕಾರಿ ಬೆಳೆಗಳಿಗೆ ಆಧಾರ ನೀಡುವ ವ್ಯವಸ್ಥೆ, ಎರೆಹುಳು ಗೊಬ್ಬರ ಘಟಕ ಹಾಗೂ ಇತರ ಘಟಕಗಳಿಗೆ ಸಹಾಯಧನವನ್ನು ಪಡೆಯಲು ಆಸಕ್ತ ಅರ್ಹ ತೋಟಗಾರಿಕೆ ಬೆಳೆಗಾರರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತದೆ ಹಾಗೂ ಅರ್ಜಿಯನ್ನು ಆಯಾ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿಗೆ ದಿನಾಂಕ 15/6/2026 ಒಳಗೆ ಸಲ್ಲಿಸಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತರು ಆಯಾ ತಾಲೂಕಿನ ಸಂಬಂಧಪಟ್ಟ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಅಥವಾ ಹೋಬಳಿಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ.

0: ಹತ್ತು ಗಂಟೆಯಿಂದ 11 ಗಂಟೆವರೆಗೆ 102.6 ಮೆಗಾಹೆರ್ಟ್ಸ್ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ: ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು. ಈ ಕುರಿತು ಭಾಗವಹಿಸುತ್ತಾರೆ ಪುಷ್ಪಲತಾ ಭಾವಿಮಠ, ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಾತಿ ಬಯಸುವ ಎಸ್ಎಸ್ಎಲ್ಸಿ ಪೂರ್ವ ಹಾಗೂ ನಂತರದ ಹಾಗೂ ಪಿಯುಸಿ ಮತ್ತು ಪದವಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕರೆ ಮಾಡಬಹುದು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಎಚ್ಎಂ. ಮುಖ್ಯಾಂಶಗಳು: ಸಶಸ್ತ್ರ ಪಡೆಗಳು, ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ವಾರ್ತೆಗಳ ವಿವರ: ರಾಷ್ಟಪತಿ ಭವನದಲ್ಲಿ ನಿನ್ನೆ ನಡೆದ ರಕ್ಷಣಾ ಪುರಸ್ಕಾರ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಶಸ್ತ್ರ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಹಾಗೂ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಪೊಲೀಸ್ ಸಿಬ್ಬಂದಿಗೆ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಇತರ ಕೇಂದ್ರ ಸಚಿವರು ಮತ್ತು ಸಶಸ್ತ್ರ ಪಡೆಗಳ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ರಾಷ್ಟಪತಿಗಳು, ರಕ್ಷಣಾ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಪೊಲೀಸರ ಸಿಬ್ಬಂದಿಗೆ 7 ಕೀರ್ತಿಚಕ್ರಗಳು, 15 ವೀರಚಕ್ರಗಳು ಮತ್ತು 29 ಶೌರ್ಯಚಕ್ರಗಳನ್ನು ಪ್ರದಾನ ಮಾಡಿದರು. ರಾಜ್ಯದಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳ ಸಮಯದಲ್ಲಿ ಅಸಾಧಾರಣ ಧೈರ್ಯಕ್ಕಾಗಿ ಛತ್ತೀಸ್ಗಢ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಕೇವತ್ ಮತ್ತು ಇನ್ಸ್ಪೆಕ್ಟರ್ ರಾಮೇಶ್ವರ ಪ್ರಸಾದ್ ದೇಶ್ಮುಖ್ ಅವರಿಗೆ ಶೌರ್ಯಚಕ್ರವನ್ನು ನೀಡಲಾಯಿತು. ಅರುಣಾಚಲ ಪ್ರದೇಶದಲ್ಲಿ ದಂಗೆಕೋರರ ಪ್ರಮುಖ ದಾಳಿಯನ್ನು ವಿಫಲಗೊಳಿಸುವಲ್ಲಿ ಅಸಾಧಾರಣ ಶೌರ್ಯಕ್ಕಾಗಿ ಮೇಜರ್ ಆದಿತ್ಯ ಪ್ರತಾಪ್ ಸಿಂಗ್ ಅವರಿಗೆ ಶೌರ್ಯಚಕ್ರವನ್ನು ನೀಡಲಾಯಿತು. ಲ್ಯಾನ್ಸ್ ನಾಯಕ್ ಮೀನಾಚಿ ಸುಂದರಂ ಎ ಅವರಿಗೆ ಅವರ ಅಸಾಧಾರಣ ಶೌರ್ಯಕ್ಕಾಗಿ ಕೀರ್ತಿಚಕ್ರವನ್ನು ನೀಡಲಾಯಿತು. ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ಗಗನಯಾನ್ಗೆ ಆಯ್ಕೆಯಾದ 4 ಗಗನಯಾತ್ರಿಗಳಲ್ಲಿ ಒಬ್ಬರಾದ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅವರಿಗೆ ಕೀರ್ತಿಚಕ್ರವನ್ನು ನೀಡಲಾಯಿತು. ಜಮ್ಮುವಿನ ಅಂತಾರಾಷ್ಟೀಯ ಗಡಿಯಲ್ಲಿ ಕರ್ತವ್ಯದ ವೇಳೆ ತಮ್ಮ ಪ್ರಾಣವನ್ನು ಅರ್ಪಿಸಿದ ಬಿಎಸ್ಎಫ್ನ ಸಬ್ ಇನ್ಸ್ಪೆಕ್ಟರ್ ಎಂಡಿ ಇಮ್ತಿಯಾಜ್ ಮತ್ತು ಕಾನ್ಸ್ಟೇಬಲ್ ದೀಪಕ್ ಚಿಂಗಖಂ ಅವರಿಗೆ ಮರಣೋತ್ತರವಾಗಿ ವೀರಚಕ್ರವನ್ನು ನೀಡಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಪಿಎಂಎಸ್ಗೆ ಚಾಲನೆ ನೀಡಲಿದ್ದಾರೆ. ಈ ಉಪಕ್ರಮವು ಸ್ಮಾರ್ಟ್ ಗಡಿ ನಿರ್ವಹಣೆಗೆ ಸರ್ಕಾರದ ಬದ್ಧತೆಯನ್ನು ತೋರಿಸುತ್ತದೆ. ತಂತ್ರಜ್ಞಾನ ಆಧಾರಿತ ಪರಿಹಾರಗಳ ಮೂಲಕ ಗಡಿಯಾಚೆಗಿನ ವ್ಯಾಪಾರ ಮತ್ತು ಪ್ರಯಾಣಿಕರ ಸಂಚಾರದಲ್ಲಿ ದಕ್ಷತೆ, ಪಾರದರ್ಶಕತೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಆಧುನಿಕ ತಂತ್ರಜ್ಞಾನ, ಸಕ್ರಿಯಗೊಳಿಸಿದ ಗಡಿ ನಿರ್ವಹಣಾ ವ್ಯವಸ್ಥೆಯತ್ತ ಭಾರತದ ನಡೆಯಲ್ಲಿ ಲ್ಯಾಂಡ್ ಪೋರ್ಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಪ್ರಾರಂಭಿಸುತ್ತಿರುವುದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಗೃಹ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಎಲ್ಪಿಎಂಎಸ್ ಎಂಬುದು ಭೂ ಬಂದರುಗಳಾದ್ಯಂತ ಕಾರ್ಯಾಚರಣೆಗಳನ್ನು ಏಕೀಕೃತ ವ್ಯವಸ್ಥೆಯಲ್ಲಿ ಸಂಯೋಜಿಸಲು ವಿನ್ಯಾಸಗೊಳಿಸಲಾದ ಡಿಜಿಟಲ್ ವೇದಿಕೆಯಾಗಿದೆ. ಇದು ಲಾಜಿಸ್ಟಿಕ್ಸ್ ಮತ್ತು ನಿಯಂತ್ರಕ ಮಾಹಿತಿಯ ಸುರಕ್ಷಿತ ನೈಜ ಸಮಯದ ವಿನಿಮಯವನ್ನು ಸಕ್ರಿಯಗೊಳಿಸುತ್ತದೆ. ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಡಿಜಿಟಲ್ ವ್ಯವಸ್ಥೆಗಳಿಗೆ ಸಮಾನವಾಗಿ ಭೂ ಬಂದರುಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಚಂಡೀಗಢದ ಹರಿಯಾಣ ವಿಧಾನಸಭೆಯಲ್ಲಿ ನಿನ್ನೆ ನಡೆದ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಸಿಪಿಎ ಭಾರತ ವಲಯದ ಪ್ರದೇಶ ವಲಯ 2ರ ಸಮ್ಮೇಳನವನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟಿಸಿದರು. ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವ ಸಂಸ್ಥೆಗಳ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಪರಸ್ಪರ ಸಂವಾದ ಮತ್ತು ಸಾಮೂಹಿಕ ಪ್ರಯತ್ನಗಳ ಮೂಲಕ ವಿಕಸಿತ ಭಾರತದ ಐತಿಹಾಸಿಕ ಸಂಕಲ್ಪವನ್ನು ಸಾಕಾರಗೊಳಿಸುವುದು ಈ ಸಮ್ಮೇಳನದ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು. ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್ ಸಮ್ಮೇಳನವನ್ನು

0: ಉದ್ದೇಶಿಸಿ ಮಾತನಾಡಿ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸಲು ನಡೆಯುತ್ತಿರುವ ಪ್ರಯತ್ನಗಳು ಮತ್ತು ಇಲ್ಲಿಯವರೆಗೆ ಮಾಡಿದ ಸಾಧನೆಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದರು. ಈ ಸಂದರ್ಭದಲ್ಲಿ ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭಾ ಸಭಾಪತಿ ಹರ್ವಿಂದರ್ ಕಲ್ಯಾಣ್ ಮತ್ತಿತರರು ಉಪಸ್ಥಿತರಿದ್ದರು. ದೆಹಲಿ, ಗೋವಾ, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಮಧ್ಯಪ್ರದೇಶ, ಮಹಾರಾಷ್ಟ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಭಾಪತಿಗಳು, ಉಪಸಭಾಪತಿಗಳು ಮತ್ತು ಕಾರ್ಯದರ್ಶಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ನಡೆದ ಔಷಧ ವಲಯದ ಜಾಗತಿಕ ರಾಯಭಾರಿ ಸಭೆ ಮತ್ತು 2026 ಅಂತಾರಾಷ್ಟೀಯ ಔಷಧ ಮತ್ತು ಆರೋಗ್ಯ ರಕ್ಷಣೆ ಪ್ರದರ್ಶನದ ಕರ್ಟನ್ ರೈಸರ್ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಭಾರತದ ಔಷಧ ಉದ್ಯಮವು ಮುಂದಿನ 5 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಇದಕ್ಕೆ ನಾವೀನ್ಯತೆ, ಜಾಗತಿಕ ಪಾಲುದಾರಿಕೆಗಳು ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರವೇಶದ ವಿಸ್ತರಣೆ ಕಾರಣ ಎಂದು ಹೇಳಿದರು. ಭಾರತವು ಜೆನೆರಿಕ್ ಔಷಧಗಳಲ್ಲಿ ತನ್ನ ಸಾಂಪ್ರದಾಯಿಕ ಶಕ್ತಿಯನ್ನು ಮೀರಿ ಮುಂದುವರಿಯುತ್ತಿದೆ ಮತ್ತು ಸಂಶೋಧನೆ, ನಾವೀನ್ಯತೆ ಮತ್ತು ಹೆಚ್ಚಿನ ಮೌಲ್ಯದ ಔಷಧ ಉತ್ಪನ್ನಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ ಎಂದು ಸಚಿವರು ಹೇಳಿದರು. ಅಗತ್ಯ ವೈದ್ಯಕೀಯ ಉತ್ಪನ್ನಗಳ ಸಮಾನ ವಿತರಣೆ ಹಾಗೂ ಭಾರತವು ಕೈಗೆಟಕುವ ಆರೋಗ್ಯ ರಕ್ಷಣಾ ಪರಿಹಾರಗಳನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಜಾಗತಿಕ ಆರೋಗ್ಯ ರಕ್ಷಣೆಯ ಭವಿಷ್ಯವನ್ನು ರೂಪಿಸುವಲ್ಲಿ ಮತ್ತು ವಿಶ್ವದಾದ್ಯಂತ ಲಕ್ಷಾಂತರ ಜನರಿಗೆ ಕೈಗೆಟಕುವ ದರದಲ್ಲಿ ಔಷಧಿಗಳನ್ನು ತಲುಪಿಸುವಲ್ಲಿ ಭಾರತದ ಔಷಧ ವಲಯವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಿನ್ನೆ ಸಂಜೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 8 ಜನರು ಸಾವಿಗೀಡಾಗಿದ್ದು 6 ಜನರು ಗಾಯಗೊಂಡಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಸ್ಟೀಲ್ ಮೆಲ್ಟ್ ಶಾಪ್ 1 ಕ್ಯಾಸ್ಟರ್ 2 ನಿನ್ನೆ ಸಂಜೆ 4:15 ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ಬಗ್ಗೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ತನಿಖೆ ಆರಂಭಿಸಿದೆ. ಇದರ ಜೊತೆಗೆ ಬೊಕಾರೋ ಸ್ಟೀಲ್ ಪ್ಲಾಂಟ್ ಆಫ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನ ಪ್ರಭಾರಿ ನಿರ್ದೇಶಕರ ನೇತೃತ್ವದ 3 ಸದಸ್ಯರ ಬಾಹ್ಯ ತನಿಖಾ ಸಮಿತಿಯನ್ನು ಘಟನೆಯ ತನಿಖೆಗಾಗಿ ನಿಯೋಜಿಸಲಾಗಿದೆ ಎಂದು ಕೇಂದ್ರ ಉಕ್ಕು ಸಚಿವಾಲಯ ತಿಳಿಸಿದೆ. ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದ್ದಾರೆ. ಕೇಂದ್ರ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ನಿನ್ನೆ ರಾತ್ರಿ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ದುರಂತದಲ್ಲಿ ಮೃತಪಟ್ಟವರ ಸಂಬಂಧಿಕರಿಗೆ 25 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಆಕಾಶವಾಣಿ ನಿನ್ನೆಗೆ ತನ್ನ 90 ವರ್ಷಗಳನ್ನು ಪೂರೈಸಿದೆ. 1936 ಜೂನ್ 8 ಭಾರತೀಯ ರಾಷ್ಟೀಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ನವದೆಹಲಿಯ ಆಕಾಶವಾಣಿಯ ರಂಗ್ ಭವನದಲ್ಲಿ ಸ್ಪೆಕ್ಟ್ರಮ್ ಎಂಬ ಹೆಸರಿನ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆಕಾಶವಾಣಿ ನ್ಯೂಸ್ನೊಂದಿಗೆ ಮಾತನಾಡಿದ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ, ಆಕಾಶವಾಣಿ ಹಲವು ವರ್ಷಗಳಿಂದ ಸಮಾಜದ ಬೆನ್ನೆಲುಬಾಗಿ ಸೇವೆ ಸಲ್ಲಿಸಿದೆ. ಮಾಹಿತಿ, ಸಂಸ್ಕೃತಿ ಮತ್ತು ಸೃಜನಶೀಲತೆಯ ಮೂಲಕ ಜನರನ್ನು ಸಂಪರ್ಕಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದರು. ಪ್ರಸಾರ ಭಾರತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಮಾತನಾಡಿ, ತ್ವರಿತ ತಾಂತ್ರಿಕ ಪ್ರಗತಿಯ ಹೊರತಾಗಿಯೂ ಆಕಾಶವಾಣಿಯು ಭಾರತದ ಮೂಲೆ ಮೂಲೆಯಲ್ಲಿರುವ ಜನರಿಗೆ ವಿಶ್ವಾಸಾರ್ಹ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಯನ್ನು ತಲುಪಿಸುವುದನ್ನು ಮುಂದುವರಿಸಿದೆ ಎಂದು ಹೇಳಿದರು. ಪ್ರಸ್ತುತ ದೇಶದಾದ್ಯಂತ ಆಕಾಶವಾಣಿಯು

0: 599 ಕೇಂದ್ರಗಳನ್ನು ನಿರ್ವಹಣೆ ಮಾಡುತ್ತಿದ್ದು ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು, ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಸಚಿವ ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:45:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಯುರ್ಧಾರ, ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಆತ್ಮೀಯ ಕೇಳುಗರೆ, ನಾನು ಡಾಕ್ಟರ್ ಸುನಿತಾ ಟಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಮಾಳೇನಹಳ್ಳಿ, ಚಿತ್ರದುರ್ಗ ಜಿಲ್ಲೆಯ ವೈದ್ಯಾಧಿಕಾರಿ. ತ್ವಚೆಯ ಆರೋಗ್ಯಕ್ಕೆ ವರ್ಣಮೂಲಿಕೆಗಳು. ನಾವು ನೋಡಲು ಸುಂದರವಾಗಿರಬೇಕು, ಕಾಂತಿಯುತ ತ್ವಚೆಯನ್ನು ಹೊಂದಿರಬೇಕು ಅನ್ನೋ ಆಸೆ ಬಹುತೇಕರಿಗೆ ಇರುತ್ತೆ. ಕೆಲವೊಬ್ಬರು ಸ್ವಾಭಾವಿಕವಾಗಿ ಕಾಂತಿಯುತ ತ್ವಚೆಯನ್ನು ಹೊಂದಿದ್ರೆ ಇನ್ನೂ ಕೆಲವರು ಸೌಂದರ್ಯ ವರ್ಧಕಗಳ ಮೊರೆ ಹೋಗುವುದನ್ನು ನೋಡಬಹುದು. ಆಯುರ್ವೇದ ವಿಜ್ಞಾನದ ಪ್ರವರ್ತಕರಾದ ಮಹರ್ಷಿ ಚರಕರು ತ್ವಚೆಯ ಕಾಂತಿಯನ್ನು ವೃದ್ಧಿಸುವ ಔಷಧೀಯ ಸಸ್ಯಗಳನ್ನು ಒಂದೆಡೆ ವಿವರಿಸಿ ಅವುಗಳಿಗೆ ವರ್ಣಗಣ ದ್ರವ್ಯಗಳೆಂದು ಹೇಳಿದ್ದಾರೆ. ವರ್ಣ ಎಂದರೆ ತ್ವಚೆಗೆ ಗೌರವರ್ಣ ಹಾಗೂ ಕಾಂತಿ ನೀಡುವ ಔಷಧಿಗಳು ಎಂದರ್ಥ. ಈ ದಿನ ನಾವು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈ ದ್ರವ್ಯಗಳನ್ನು ಆಂತರಿಕವಾಗಿ ಸೇವಿಸಿದರೆ ಅಥವಾ ಬಾಹ್ಯವಾಗಿ ಲೇಪನವಾಗಿ ಬಳಸಿದಾಗ ನಾವು ಇವುಗಳ ಪ್ರಭಾವವನ್ನು ಕಾಣಬಹುದಾಗಿದೆ. ಇವುಗಳಲ್ಲಿ ಹೆಚ್ಚಿನವು ರಕ್ತವನ್ನು ಶುದ್ಧೀಕರಿಸಿ ತ್ವಚೆಯ ಬಣ್ಣಕ್ಕೆ ಕಾರಣವಾದ ಭ್ರಾಜಕ ಪಿತ್ತ ಎಂಬ ಅಂಶವನ್ನು ಉತ್ತೇಜಿಸುತ್ತದೆ. ಇದರಿಂದ ತ್ವಚೆಯ ಬಣ್ಣ ಹಾಗೂ ಕಾಂತಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಗಮನಿಸಬಹುದಾಗಿದೆ. ಚರಕ ಮಹಾಮುನಿಗಳು ಚರ್ಮಕ್ಕೆ ಕಾಂತಿ ನೀಡುವ ಶ್ರೇಷ್ಠ 10 ಗಿಡಮೂಲಿಕೆಗಳನ್ನು ಒಂದು ಶ್ಲೋಕದಲ್ಲಿ ಈ ರೀತಿ ಹೇಳಿದ್ದಾರೆ. ಚಂದನ ತುಂಗ ಪದ್ಮಕೋಶಿರ ಮಧುಕ ಮಂಜಿಷ್ಟ ಸಾರೀವ ಪಯ್ಯಸ್ಯ ಸೀತಾ ಲತಾ ಇತಿ ದಶೇಮಾನಿ ವರ್ಣಾನಿ ಭವಂತಿ. ಈ 10 ಮೂಲಿಕೆಗಳನ್ನು ವರ್ಣಗಣ ಎಂದು ವಿವರಿಸಿದ್ದಾರೆ. ಈಗ ಇವುಗಳಲ್ಲಿ ಸಾಮಾನ್ಯವಾಗಿ ಸಿಗುವ ಕೆಲವು ಮೂಲಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಚಂದನ ಅಥವಾ ಶ್ರೀಗಂಧ. ಇದರ ಉಪಯುಕ್ತ ಭಾಗವು ಕಾಂಡವಾಗಿದೆ. ಇದು ದೇಹಕ್ಕೆ ತಂಪು, ಬೆವರಿನ ದುರ್ಗಂಧವನ್ನು ದೂರ ಮಾಡುತ್ತದೆ, ಹಾಗೆಯೇ ತ್ವಚೆಯ ಕಾಂತಿಯನ್ನು ವೃದ್ಧಿಸುತ್ತೆ. 3-4 ಗ್ರಾಂ ಗಂಧದ ಚೂರ್ಣ ಅಂದರೆ ಪುಡಿಯನ್ನು 2 ಲೋಟ ನೀರಿನಲ್ಲಿ ಹಾಕಿ 1/2 ಲೋಟ ಆಗುವವರೆಗೂ ಕುದಿಸಿ ಕಷಾಯ ತಯಾರಿಸಿ ಈ ಕಷಾಯವನ್ನು ದಿನಕ್ಕೆ 3 ಬಾರಿಯಂತೆ 20 ml ಸೇವಿಸಬೇಕು. 5-10 ಹನಿ ಗಂಧದ ಎಣ್ಣೆಯನ್ನು ತ್ವಚೆಗೆ ನಿಯಮಿತವಾಗಿ ಹಚ್ಚುವುದರಿಂದ ಕಾಂತಿ ಹೆಚ್ಚುತ್ತದೆ. ನಂತರ ತುಂಗ, ಕನ್ನಡದಲ್ಲಿ ಸುರಹೊನ್ನೆ ಅಂತ ಕರೀತಾರೆ. ಇದರ ತೊಗಟೆ, ಅಂಟು, ಎಲೆ ಹಾಗೂ ಬೀಜದ ಎಣ್ಣೆಯಲ್ಲಿ ಔಷಧೀಯ ಗುಣವನ್ನು ಹಾಗೂ ನಂಜು ನಿವಾರಕ ಗುಣವನ್ನು ಹೊಂದಿದ್ದು ಬೀಜದ ಎಣ್ಣೆಯು ಚರ್ಮದ ಕಲೆ ಮತ್ತು ಗಾಯಗಳಲ್ಲಿ ಉಪಯುಕ್ತ. ಉಶಿರ, ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಲಾವಂಚದ ಬೇರು ಎಂದು ಕರೆಯುತ್ತಾರೆ. ಇದೊಂದು ಬಗೆಯ ಹುಲ್ಲಾಗಿದ್ದು ಬೇರಿನಲ್ಲಿ ಔಷಧೀಯ ಗುಣಗಳಿವೆ. ಇದು ದೇಹಕ್ಕೆ ತಂಪು ಹಾಗೂ ಮೂತ್ರವನ್ನು ಸರಾಗವಾಗಿ ಹೊರಹಾಕುವ ಗುಣವನ್ನು ಹೊಂದಿದೆ. ರಕ್ತವನ್ನು ಶುದ್ಧೀಕರಿಸಿ ತ್ವಚೆಯನ್ನು ಮೃದುಗೊಳಿಸುವುದು ಹಾಗೂ ತ್ವಚೆಯನ್ನು ಪುನಶ್ಚೇತನಗೊಳಿಸುವುದು. 1-3 ಗ್ರಾಂ ಬೇರಿನ ಪುಡಿಯನ್ನು ಜೇನುತುಪ್ಪದಲ್ಲಿ ಅಥವಾ ನೀರಿನಲ್ಲಿ ಬೆರೆಸಿ ಸೇವನೆ ಮಾಡುವುದು ಉಪಯುಕ್ತ. ಎಷ್ಟಿ ಮಧು, ಇದನ್ನು ಜ್ಯೇಷ್ಠ ಮಧು ಎಂದು ಆಡು ಭಾಷೆಯಲ್ಲಿ ಕರೆಯುತ್ತಾರೆ. ಬೇರು ಮತ್ತು ಕಾಂಡದಲ್ಲಿ ಔಷಧೀಯ ಗುಣಗಳಿವೆ. ಇದು ದೇಹದ ಕಫವನ್ನು ನಿವಾರಿಸುತ್ತದೆ, ಚರ್ಮದ ಜೀವಕೋಶಗಳನ್ನು ಪುನರುಜ್ಜೀವನಗೊಳಿಸುವ ಹಾಗೂ ಮೈಬಣ್ಣ ವರ್ಧಕ ಗುಣಗಳನ್ನು ಹೊಂದಿದೆ. ಮಂಜಿಷ್ಟ, ಆಡು ಭಾಷೆಯಲ್ಲಿ ಮಂಜಿಟ್ಟೆ ಬಳ್ಳಿ ಅಥವಾ ಗಂಡುಗರುಗ ಎಂದು ಕರೆಯುತ್ತಾರೆ. ಸಂಪೂರ್ಣ ಸಸ್ಯದಲ್ಲಿ ಔಷಧೀಯ ಗುಣಗಳಿವೆ. ಮಂಜಿಷ್ಟದ ಚೂರ್ಣದ ಲೇಪನ ಹಾಗೂ ಕಷಾಯವನ್ನು ಬಳಸುವುದರಿಂದ ರಕ್ತ ಶುದ್ಧೀಕರಣಗೊಳ್ಳುತ್ತದೆ. ಮೈಬಣ್ಣ ವರ್ಧಕ, ಬೇಸಿಗೆಯಲ್ಲಿ ಆಗುವ ಬೆವರುಸಾಲೆ ಹಾಗೂ ದೇಹದ ಉಷ್ಣತೆ ಕಡಿಮೆ ಮಾಡುವಲ್ಲಿ ಸಹಕಾರಿ. ಸಾರೀವ, ಇದನ್ನ ಕನ್ನಡದಲ್ಲಿ ಸೊಗದೆ ಬೇರು ಅಂತ ಕರಿತೀವಿ. ಇದರ ಬೇರಿನಲ್ಲಿ ಔಷಧೀಯ ಗುಣಗಳಿವೆ. ಇದು ಕೂಡ ದೇಹಕ್ಕೆ ತಂಪು, ಚರ್ಮವನ್ನು ಮೃದುಗೊಳಿಸಿ ಮೈಬಣ್ಣವನ್ನು ವೃದ್ಧಿಸುತ್ತದೆ. ಕಷಾಯ

ಸೇವನೆ ಹಾಗೂ ಲೇಪನ ರೂಪದಲ್ಲಿ ಬಳಸಬಹುದಾಗಿದೆ. ಸೊಗದೆ ಬೇರಿನ ಜ್ಯೂಸ್ ಮಾಡಿ ಬೇಸಿಗೆಯಲ್ಲಿ ಕುಡಿಯುವುದರಿಂದ ದೇಹವು ತಂಪು ಆಗುತ್ತದೆ. 1 ಲೀಟರ್ ನೀರಿಗೆ 100 ಗ್ರಾಂ ಸಾರಿವವನ್ನು ಬೆರೆಸಿ 1/2 ಲೀಟರ್ ಆಗುವವರೆಗೂ ಕುದಿಸಿ ಸೋಸಿದ ನಂತರ 400 ಗ್ರಾಂ ಬೆಲ್ಲ ಅಥವಾ ಸಕ್ಕರೆಯನ್ನು ಬೆರೆಸಿ ಪಾಕವಾಗುವ ತನಕ ಕುದಿಸಬೇಕು. ಇದನ್ನು 3-4 ತಿಂಗಳವರೆಗೂ ಶೇಖರಿಸಿ ಇಡಬಹುದು. ಅವಶ್ಯಕತೆ ಇದ್ದಾಗ 1/2 ಲೋಟ ಸಿರಪ್ಗೆ 1/2 ಲೋಟ ನೀರನ್ನು ಬೆರೆಸಿ ಕುಡಿಯಬಹುದು. ಪಯಸ್ಯ ಅಥವಾ ವಿದಾರಿಕಂದ, ಇದನ್ನು ಕನ್ನಡದಲ್ಲಿ ನೆಲಗುಂಬಳ ಅಂತ ಕರೀತಾರೆ. ಇದರ ಗಡ್ಡೆಯಲ್ಲಿ ಚರ್ಮಕ್ಕೆ ಕಾಂತಿ ಕೊಡುವಂತಹ ಗುಣಗಳಿವೆ.

0: ಅರ್ಧ ಲೋಟ ಸಿರಪ್ಗೆ ಅರ್ಧ ಲೋಟ ನೀರನ್ನು ಬೆರೆಸಿ ಕುಡಿಯಬಹುದು. ಪಯಸ್ಯ ಅಥವಾ ವಿದಾರಿಕಂದ, ಇದನ್ನು ಕನ್ನಡದಲ್ಲಿ ನೆಲಗುಂಬಳ ಅಂತ ಕರೀತಾರೆ. ಇದರ ಗಡ್ಡೆಯಲ್ಲಿ ಚರ್ಮಕ್ಕೆ ಕಾಂತಿ ಕೊಡುವಂತಹ ಗುಣಗಳಿವೆ. ಒಟ್ಟಾರೆಯಾಗಿ ವರ್ಣಗುಂಪಿನ ಔಷಧಿಗಳು ಹೆಚ್ಚಾಗಿ ಕಹಿ ರುಚಿಯನ್ನು ಹೊಂದಿದ್ದು, ಇವು ದೇಹಕ್ಕೆ ತಂಪು, ರಕ್ತವನ್ನು ಶುದ್ಧೀಕರಿಸುತ್ತದೆ, ತುರಿಕೆ ಉರಿ ಕಡಿಮೆ ಮಾಡುವುದಲ್ಲದೆ ಕಲೆಗಳನ್ನು ನಿವಾರಿಸುವಲ್ಲಿ ತುಂಬಾ ಉಪಯುಕ್ತ. ಹಾಗಾಗಿ ಮೊಡವೆ, ಬಂಗು, ಸುಟ್ಟ ಕಲೆಗಳು, ಶಸ್ತ್ರಚಿಕಿತ್ಸೆಯ ನಂತರದ ಗುರುತು, ಗುಳ್ಳೆ ಅಥವಾ ಹುಣ್ಣು, ಈ ಎಲ್ಲಾ ಸಂದರ್ಭಗಳಲ್ಲಿ ಇವುಗಳನ್ನು ಬಳಸಬಹುದು. ಚಂದನಾಸವ, ಉಶಿರಾಸವ, ಮಂಜಿಷ್ಠಾದಿ ಕಷಾಯ, ದಶಾಂಗಲೇಪ, ವರ್ಣೀಯ ಲೇಪ, ಸಾರಿವಾದ್ಯಾಸವ, ಎಷ್ಟಿಮದು ತೈಲ, ಹೀಗೆ ಹಲವಾರು ರೂಪದಲ್ಲಿ ಸಿರಪ್ ಕ್ರೀಮ್ಗಳಲ್ಲಿ ಈ ವರ್ಣ ಔಷಧಿಗಳು ಲಭ್ಯವಿದ್ದು, ರೋಗಿಗಳು ಅವರವರ ಲಕ್ಷಣಕ್ಕೆ ಅನುಸಾರವಾಗಿ ಸಮೀಪದ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆ ಮೇರೆಗೆ ಬಳಸಬಹುದಾಗಿದೆ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ಸ್ನೇಹಿತರೆ, ನಮ್ಮ ಭಾರತದಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ಹಲವಾರು ವರ್ಷದ ಇತಿಹಾಸ ಇದೆ. ಆಗಿನ ಕಾಲದಲ್ಲಿ ಬ್ರಿಟಿಷರು ಅಥವಾ ಬೇರೆ ಬೇರೆ ದೇಶದವರು ಸಾಂಬಾರು ಪದಾರ್ಥಗಳ ಖರೀದಿಗೆ ಹಾಗೂ ಮಾರಾಟಕ್ಕೆ ಭಾರತಕ್ಕೆ ಬರ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಬರ್ತಾ ಈಗೆಲ್ಲ ತಂತ್ರಜ್ಞಾನ ಮುಂದುವರೆದು ಹಲವಾರು ಕಂಪನಿಗಳನ್ನು ಸ್ಥಾಪನೆ ಮಾಡಿರ್ಬೋದು, ಇವೆಲ್ಲ ನಮ್ಮ ಗಮನಕ್ಕೂ ಕೂಡ ಬಂದಿರುತ್ತವೆ ಅಲ್ವೇ? ಹಾಗಾದರೆ ಯಾವ ಪ್ರಶ್ನೆಯನ್ನು ಈ ಹೊತ್ತಿನಲ್ಲಿ ಕೇಳ್ತಾ ಇದ್ದೀನಿ ಅಂತ ಅಂದ್ಕೋತಿದ್ದೀರಾ? ಓಕೆ ಸ್ನೇಹಿತರೆ, ಈ ಹೊತ್ತಿನ ಪ್ರಶ್ನೆ ಏನು ಅಂತಂದರೆ, ಭಾರತದ ಅತ್ಯಂತ ಹಳೆಯ ಕಂಪನಿ ಯಾವುದು? ಸ್ನೇಹಿತರೆ, ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತೀನಿ, ಭಾರತದ ಅತ್ಯಂತ ಹಳೆಯ ಕಂಪನಿ ಯಾವುದು? ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944-86-4723 ಈ ಸಂಖ್ಯೆಗೆ ಕಳಿಸ್ಬೋದು. ಹಾಗೆಯೇ ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ನೀಡಲು ನಿಮಗೆ ಕಾಲಾವಕಾಶ 2 ಹಾಡುಗಳು. ಓಕೆ ಸ್ನೇಹಿತರೆ, ಹಾಗೆಯೇ ಈಗಾಗಲೇ ನಿಮ್ಮ ಸಂದೇಶವನ್ನು ಅಂದರೆ ನಿಮ್ಮ ಹೆಸರುಗಳನ್ನು ಕಾಯ್ದಿರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀರಿ. ಆದರೆ ಈಗಾಗಲೇ ನಾನು ಆ ಹೆಸರುಗಳನ್ನು ಅಂದರೆ ನಿಮ್ಮ ಮೆಸೇಜಸ್ಸನ್ನು ನಾನು ಓಪನ್ ಮಾಡಿದ್ದೀನಿ. ಹಾಗಾಗಿ ಈಗ ನೀವು ಮತ್ತೆ ಟೈಪ್ ಮಾಡಿ ಕಳಿಸ್ಬೇಕಾಗತ್ತೆ. ಓಕೆನಾ? ಪ್ರಶ್ನೆನ ಮತ್ತೊಮ್ಮೆ ಹೇಳ್ತೇನೆ, ಭಾರತದ ಅತ್ಯಂತ ಹಳೆಯ ಕಂಪನಿ ಯಾವುದು? ಓಕೆ ಸ್ನೇಹಿತರೆ, ಇದೀಗ ಕೇಳೋಣ ಜೋಡಿ ಹಕ್ಕಿ ಚಿತ್ರದಿಂದ, ಹಾಡಿದ್ದಾರೆ ರಾಜೇಶ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸ್ನೇಹಿತರೆ, ಇದೀಗ ಕೇಳೋಣ ಸುಂದರಕಾಂಡ ಚಿತ್ರದ ಹಾಡು.

0: ಅಪ್ಪ, 3,000 ಕೊಡಿ.
1: ಯಾಕೆ?
0: ನನ್ನ ಪಾಕೆಟ್ ಮನಿ.
1: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
0: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
1: ಅರೆ ವಾ, ನನ್ಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
0: ನಿಮ್ ಮೊಬೈಲ್ ಕೊಡಿ.
1: ತಗೋ ತಗೋ.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಓಕೆ ಸ್ನೇಹಿತರೆ, 2 ಹಾಡಿನ ಕಾಲಾವಕಾಶ ಮುಗಿದಿದೆ. ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳುವಂಥ ಸಮಯ ಕೂಡ ಈಗ ಬಂದಿದೆ. ಹಾಗಾದರೆ ಪ್ರಶ್ನೆ ಏನು ಅಂತ ಅಂದರೆ, ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ, ಭಾರತದ ಅತ್ಯಂತ ಹಳೆಯ ಕಂಪನಿ ಯಾವುದು ಅಂತ ಹೇಳಿ ಪ್ರಶ್ನೆಯೊಂದನ್ನು ಕೇಳಿದ್ದೆ. ಇದಕ್ಕೆ ಸಾಕಷ್ಟು ಜನ ನಮ್ಮ ಸ್ನೇಹಿತರು ಸರಿಯಾದ ಉತ್ತರವನ್ನೇ ಕಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ನಮ್ಮ ಒಂದು ಆಲೋಚನೆಗೆ ಬರೋದು ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ ಎಲ್ಲೋ ಪುಸ್ತಕಗಳಲ್ಲಿ ಓದಿರುವಂತಹ ನೆನಪು ಅಂತಾನೆ ಹೇಳ್ಬೋದು. ಆದ್ರೆ ಅದಕ್ಕೂ ಹಳೆಯ ಕಂಪನಿ ಅಂತಂದ್ರೆ, ಭಾರತದ ಅತ್ಯಂತ ಹಳೆಯ ಕಂಪನಿ ಯಾವುದು ಅಂತಂದ್ರೆ ವಾಡಿಯಾ ಗ್ರೂಪ್ ಆಫ್ ಕಂಪನಿ ಅಂತ. ಸ್ನೇಹಿತರೆ, ಇದು 1736 ಸ್ಥಾಪನೆಯಾದ ವಾಡಿಯಾ ಗ್ರೂಪ್ ಭಾರತದ ಅತ್ಯಂತ ಹಳೆಯ ಕಂಪನಿ ಆಗಿರುತ್ತೆ. ಇದು ಹಡಗುಗಳನ್ನು ನಿರ್ಮಿಸಲು ಮತ್ತು ಕಡಲ ವ್ಯಾಪಾರಕ್ಕಾಗಿ ಈ ಕಂಪನಿ ಪ್ರಾರಂಭ ಆಯ್ತಂತೆ. ಇನ್ನು 300ಕ್ಕೂ ಹೆಚ್ಚು ಹಡಗುಗಳನ್ನು ಈ ಕಂಪನಿ ನಿರ್ಮಾಣ ಮಾಡಿದೆಯಂತೆ. ಇನ್ನು ಈ ಒಂದು ಪ್ರಸ್ತುತ ಕಾಲದಲ್ಲಿ ಹಲವಾರು ರೀತಿಯ ತಂತ್ರಾಂಶಗಳನ್ನು ಬಳಸಿಕೊಂಡು ಬೇರೆ ಬೇರೆ ಕಂಪನಿ

ಅಂದ್ರೆ ಬ್ರಾಂಚಸ್ ಗಳನ್ನ ಓಪನ್ ಮಾಡಿದ್ದೀವಿ ಅಂತೆ. ಓಕೆ ಸ್ನೇಹಿತರೆ, ಈ ಒಂದು ಉತ್ತರ ಗೊತ್ತಾಯ್ತಲ್ವಾ? ಹಾಗಾದ್ರೆ ಯಾರೆಲ್ಲ ಉತ್ತರವನ್ನ ಕಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ನೋಡೋಣ. ಮೊದಲಿಗೆ ಸಂದೇಶವನ್ನ ಕಳಿಸಿರುವಂತದ್ದು ನಾಗೇಂದ್ರ ಗುಂಡಮ್ಮ ದೊಡ್ಡವಳ್ಳಾರ್ತಿ ಚಳಕೆರೆ ತಾಲೂಕಿನಿಂದ ಕಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕಡೋ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಮನೆಯವರು. ಇನ್ನು ಹರಿಹರದ ಸುರೇಶ್ ಬೆಣ್ಣಿ ಅವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ ಕಳಿಸಿರುವಂತದ್ದು, ಇನ್ನು ವಾಣಿ ಸತೀಶ್ ಚಿತ್ರದುರ್ಗ, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ ಕಳಿಸಿದ್ದಾರೆ, ಎಂ ಈಶಣ್ಣ ಮುತ್ತಿಗಾರ ಹಳ್ಳಿಯಿಂದ ಕಳಿಸಿರುವಂಥದ್ದು, ಯುವರಾಜ್ ಹಾಗೂ ನಿಖಿಲ್ ರಾಜ್ ಇಲ್ಲಿಂದ ಅಂತಂದರೆ ಉಮಾಮಹೇಶ್ವರಿ ದೇವಸ್ಥಾನ ಎದುರು ಕರುವಿನಕಟ್ಟೆ ಸರ್ಕಲ್ ಚಿತ್ರದುರ್ಗದಿಂದ ಕಳಿಸಿದ್ದಾರೆ, ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ಇನ್ನು ವಿಶಾಲಾಕ್ಷಿ ಪಿ ಎಂ ಮರುಳಯ್ಯ ಸಿರಿಗೆರೆಯಿಂದ ಕಳಿಸಿರುವಂಥದ್ದು, ಹಾಗೆ ನೇತ್ರಾ ನಟರಾಜ್ ಚಿತ್ರದುರ್ಗ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಇನ್ನು ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಡಾಕ್ಟರ್ ರವಿ ಹಾಗೂ ಡಾಕ್ಟರ್ ಅನನ್ಯ ಹಾಗೂ ಓಕೆ ಹಾಗೂ ಮನೆಯವರು, ಹಾಗೆ ಶುಭೋದಯ ಮೇಡಮ್ ಲತಾ ಮೇಡಮ್ ಅಂತ ಕಳಿಸ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಶುಭೋದಯ. ಇನ್ನು ಡಾಕ್ಟರ್ ಅನಂತರಾಮು ಲತಾ ಚಂದನ ಅಯ್ಯಣ್ಣನಪೇಟೆ ಚಿತ್ರದುರ್ಗದಿಂದ, ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿರಾಯಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಹೊನ್ನುರಾಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ಪೂರ್ಣಿಮಾ ಮಹಾಂತೇಶ್ ಅನುರಾಗ್ ಕರ್ಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ಇನ್ನು ಸೋನು ಚಿತ್ರದುರ್ಗದಿಂದ ಕಳಿಸಿರುವಂಥದ್ದು, ಹಾಗೆ ಎಸ್ ಎಂ ಮೃತ್ಯುಂಜಯ ಸ್ವಾಮಿ ಇವರು ಮಾಡನಾಯಕನಹಳ್ಳಿಯಿಂದ ಕಳಿಸಿರುವಂಥದ್ದು, ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರ ಗ್ರಾಮ ಜಗಳೂರು ತಾಲೂಕಿನಿಂದ, ಸಹನಾ ಜಿ ಎಂ ಧವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ, ಇನ್ನು ಅಂಬಿಕಾ ಕಸವನಹಳ್ಳಿ ಗೊಲ್ರಹಟ್ಟಿ ಚಿತ್ರದುರ್ಗದಿಂದ, ಚಿಕ್ಕಟೇರಿಯಿಂದ ಆದಿಶೆಟ್ರು ಬಸವರಾಜ್ ಕಳಿಸಿರುವಂಥದ್ದು, ಇನ್ನು ಲೇಖನ ಚಂದ್ರಪ್ಪ ಕಲ್ಕೆರೆ ಐ ಡಿ ಪಿ ಲೇಔಟ್ ಚಿತ್ರದುರ್ಗದಿಂದ, ಚಿತ್ರದುರ್ಗದ ಪಂಡರಹಳ್ಳಿ ರವಿ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಇಲ್ಲಿಂದ ಕಳಿಸಿರುವಂಥದ್ದು, ಇನ್ನು ಭಾನುಪ್ರಕಾಶ್ ಬಾಗಿ ಹಾಗೂ ಮನೆಯವರು ಅರಸೀಕೆರೆ ಹಾಸನ ಜಿಲ್ಲೆಯಿಂದ ಕಳಿಸಿರುವಂಥದ್ದು, ಹಾಗೆ ಸುಧಾಶೇಖರ್ ಚಂದ್ರವಳ್ಳಿ ನಗರ ಇಲ್ಲಿಂದ ಕಳಿಸಿದ್ದಾರೆ, ಹರ್ಷವರ್ಧನ್ ಚಿರಣ್ ಸಿರಿಗೆರೆಯಿಂದ, ಇನ್ನು ಅಶ್ವಿನಿ ರಾಜು ಕೆ ಬಿ ರಾಜು ಹಾಗೂ ಮನೆಯವರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಕಳಿಸಿರುವಂಥದ್ದು, ಶುಭಾಂಗ್ ಹವೀಶ್ ಬಿ ವಿ ಕೆಸ್ಲೆ ಅವರು ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೆರೆಯವರು ಹಾವೇರಿ ಜಿಲ್ಲೆಯಿಂದ ಕಳಿಸಿದ್ದಾರೆ, ಇನ್ನು ಅಮೃತ ರಮೇಶ್ ಚಿತ್ರದುರ್ಗ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗ, ನಾಗಲಕ್ಷ್ಮಿ ಪ್ರಕಾಶ್ ಪ್ರತೀಕ್ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ ಕಳಿಸಿರುವಂಥದ್ದು, ಇನ್ನು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಹಾಗೆ ಡಿ ವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ ಕಳಿಸಿರುವಂಥ ಉತ್ತರ ಕೂಡ ಸರಿ ಇದೆ. ಹಾಗೆಯೇ ಸುಭಾನ್ ಕೊರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಇನ್ನು ನವನ ಗಣೇಶ್ ಕಾರ್ಕಳ ಇಲ್ಲಿ ಬಜಗುಳಿಯಿಂದ ಕಳಿಸಿದ್ದಾರೆ, ಸುರೇಶ್ ಜಿ ಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ ಕಳಿಸಿರುವಂಥದ್ದು, ಇನ್ನು ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿ ಚಿತ್ರದುರ್ಗ, ಹಾಗೆ ಡಾಕ್ಟರ್ ನಾಗಭೂಷಣ ಡಿ ಎಂ ಚಿತ್ರದುರ್ಗದಿಂದ ಕಳಿಸಿರುವಂಥದ್ದು, ತನಿಷ್ ಶ್ರೀವಾರಿ ಹಾಗೂ ಇಶಾ ನಾಗೇನಹಳ್ಳಿ ಹೊಸದುರ್ಗದಿಂದ ಬಂದಿದೆ, ಇನ್ನು ಶೈಲಜಾ ಲೋಕಣ್ಣ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗ, ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಕಳಿಸಿರುವಂಥದ್ದು, ಹಾಗೆ ಸಂತೋಷ್ ಪಾಟೀಲ್ ಗಲಗಿನ ಕಟ್ಟಿ ರಟ್ಟಿಹಳ್ಳಿ ತಾಲೂಕು ಇಲ್ಲಿಂದ ಬಂದಿದೆ, ಇನ್ನು ರುದ್ರೇಶ್ ನಾಯಕ್ ಎಲ್ಲಿಂದ ಅಂತಂದರೆ ಐ ಡಿ ಪಿ ಲೇಔಟ್ ಆರನೇ ಮುಖ್ಯ ರಸ್ತೆ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ, ಇನ್ನು ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ನಳಿನ ಸಣ್ಣಣ್ಣ ಹುರುಳಿಹಾಳು ಕೂಡ್ಲಿಗಿ ತಾಲೂಕಿನಿಂದ ವಿಜಯನಗರ ಜಿಲ್ಲೆಯಿಂದ ಬಂದಿದೆ, ಇನ್ನು ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ, ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗ, ಕವಾಡಿಕೆರೆಹಟ್ಟಿಯಿಂದ ಮುತ್ತರಾಜ್ ಅನಿತಾ ಇವರು ಕೂಡ ಕಳಿಸಿರುವಂಥದ್ದು, ಇನ್ನು ಸಂಧ್ಯಾ ಪ್ರಸನ್ನ ಕುಮಾರ್ ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗದಿಂದ ಕಳಿಸಿದ್ದಾರೆ, ವೇದಾ ರಮೇಶ್ ಮೈತ್ರಿ ಈಶ್ವರ ಬಡಾವಣೆ ಚಿತ್ರದುರ್ಗದಿಂದ ಬಂದಿದೆ, ಇನ್ನು ಸ್ವರೂಪ್ ಎನ್ ಧರಣಿ ಚಿತ್ರದುರ್ಗ, ಚಿನ್ಮಯಿ ಮಮತಾ ರೆಡ್ಡಿ ತಿಮ್ಮಾರೆಡ್ಡಿ ಮರುಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗ, ಹಾಗೆ ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿದೆ. ಹಾಗೆ ಉತ್ತರವನ್ನ ಯಾರೆಲ್ಲ ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ಶಿವಮೊಗ್ಗದ ರೋಟರಿ ವಿಜಯ್ ಕುಮಾರ್ ಹಾಗೂ ಬಿಂದು ಕೂಡ ಇದ್ದಾರೆ ಇಲ್ಲಿ, ಇನ್ನು ಅಥರ್ವ ಸಿ ಬೋರಪ್ಪ ಚನ್ನಕೇಶ್ವ ಹೊಸಮಾಳಿಗೆಯಿಂದ ಕಳಿಸ್ತಾ ಇದ್ದಾರೆ, ಪಂಚಾಕ್ಷರಪ್ಪ ಜಿ ಬಿ ಶಿಕ್ಷಕರು ಅಂತ ಹೇಳ್ತಾ ಇದ್ದಾರೆ ಹಿರಿಯೂರು ಟೌನ್ ಅಂತ ಹೇಳ್ತಾ ಇದ್ದಾರೆ, ಇನ್ನು ಮೊಹಮ್ಮದ್ ಖಲೀಲ್ ಕಾಶಿಫ್ ಸಾರಾ ಭಗತ್ ಸಿಂಗ್ ನಗರ ದಾವಣಗೆರೆಯಿಂದ ಕಳಿಸಿರುವಂಥದ್ದು, ಹರಪನಹಳ್ಳಿಯಿಂದ ಹರಪನಹಳ್ಳಿ ತಾಲೂಕು ಚಿಕ್ಕಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು ಕಳಿಸಿರುವಂಥದ್ದು, ವನಿತಾ ತ್ರಿಶೋಲ್ ಶಿವಮೊಗ್ಗದಿಂದ, ಹಾಗೆ ಅನುರಾಧ ಬಸವರಾಜ ರೆಡ್ಡಿ ಐ ಡಿ ಪಿ ಲೇಔಟ್ನಿಂದ ಕಳಿಸ್ತಾ ಇದ್ದಾರೆ, ತಿಪ್ಪೇಸ್ವಾಮಿ ವೈ ಎಸ್ ಭಾಗ್ಯಲಕ್ಷ್ಮಿ ಮಲ್ಲಾಪುರದಿಂದ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ ಕಳಿಸಿರುವಂಥದ್ದು,
ಇನ್ನು ಎಬಿ ಶಂಭಲಿಂಗನಗೌಡ ಹರಪನಹಳ್ಳಿ ತಾಲೂಕಿನಿಂದ ಕಳಿಸಿದ್ದಾರೆ.

ಹಾಗೆ ಬೆಂಗಳೂರಿನಿಂದ ಬೆಂಗಳೂರಿನ ಕೆಂಗೇರಿಯಿಂದ ಆದರ್ಶ್ ದಾವಣಗೆರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಷಡಕ್ಷರಪ್ಪ ಇವರು ಎಲ್ಲಿಂದ ಅಂತಂದ್ರೆ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ನಾಗೇಶ್ ಅಖಿಲ ಕೋಳಿ ಬುರ್ಜನಹಟ್ಟಿಯಿಂದ ಕಳಿಸಿರುವಂಥದ್ದು. ಬಿಂದು ಪ್ರಕಾಶ್ ಬೆಂಗಳೂರು. ಇನ್ನು ಸ್ತುತಿ ಸಂದೇಶ್ ಅಂತನಾ, ಓಕೆ, ಬೋರಯ್ಯ ಬಡಾವಣೆ, ಬೋಚಿ ಬೋರಯ್ಯ ಬಡಾವಣೆ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಓಕೆ. ಇನ್ನು ಆದಿತ್ ಹಾಗೂ ಹರ್ಷಿತಾ ಬಾಪೂಜಿ ನಗರ ಚಿತ್ರದುರ್ಗದಿಂದ ಬಂದಿದೆ. ಹುಬ್ಬಳ್ಳಿಯ ಲೋಹ್ಯ ನಗರದ ಚನ್ನಬಸಪ್ಪ ಕರಮಡಿ ಹಾಗೂ ಮಧುಮತಿ ಕರಮಡಿ ಅವರು ಕೂಡ ಕಳಿಸಿರುವಂತಹ ಉತ್ತರ ಕೂಡ ಬಂದಿದೆ. ಇನ್ನು ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆಯಿಂದ ಶಾಂತಾಚಾರ ಬಡಗೇರ ಹರಿಹರದಿಂದ ಕಳಿಸಿದ್ದಾರೆ. ಹಾಗೆ ಯಾರೆಲ್ಲ ಉತ್ತರವನ್ನ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸಿಎಲ್ ಉಮಾ ಮಹೇಶ್ವರಿ, ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ರೂಪಾ ರಾಘವೇಂದ್ರ ಚಿಕ್ಕನಾಯಕನಹಳ್ಳಿಯಿಂದ ಕಳಿಸಿರುವಂಥದ್ದು, ಕೆ ಎಂ ಪವಿತ್ರ ಹಾಗೂ ಮಹಾಂತೇಶ್ ತಮಟಕಲ್ಲು ರಸ್ತೆ ಚಿತ್ರದುರ್ಗದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ ಕಳಿಸಿದ್ದಾರೆ, ಉಮೇಶ್ ಸಿರಿಗಿರಿ ದಾವಣಗೆರೆಯಿಂದ ಹಾಗೂ ನಿರ್ಮಲಾಮೂರ್ತಿ ಧವಳಗಿರಿ ಬಡಾವಣೆ ಚಿತ್ರದುರ್ಗ, ಬೀನಾ ವಸಂತರಾವ್ ಬೆಂಗಳೂರಿನಿಂದ ಕಳಿಸಿರುವಂಥದ್ದು. ಹಾಗೆ ಯಾರೆಲ್ಲ ಉತ್ತರವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಇನ್ನು ಜೆ ಸಿ ಎಚ್ ಗೊಂಚಿಗಾರ್ ಭರಮಸಾಗರ ಅಂತ ಹೇಳ್ತಾ ಇದ್ದಾರೆ, ಇನ್ನು ವಾಣಿ ಶಾಂತಕುಮಾರ್ ಸೃಜನ್ ಇವರು ಚಳ್ಳಕೆರೆಯಿಂದ ಕಳಿಸಿರುವಂಥದ್ದು, ಗಿರೀಶ್ ಬಾಬು ಬಿ ಎಸ್ ಇವರು ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ ಕಳಿಸಿರುವಂಥದ್ದು, ವಿನಯ್ ಲೇಖನ ವಿನೋಬನಗರ ದಾವಣಗೆರೆಯಿಂದ ಬಂದಿದೆ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಹಾಗೆ ದಾವಣಗೆರೆಯಿಂದ ಚಂದ್ರಿಕಾ ನೇರಳಗುಂಡಿ ಅವರು ಕಳಿಸಿರುವಂಥದ್ದು, ದೀಪಾ ಕೊಟ್ರೇಶ್ ನೂತನ್ ಚಳ್ಳಕೆರೆ ತಾಲೂಕು ಮುಷ್ಟಲಗುಂಬಿಯಿಂದ ಬಂದಿದೆ, ಹಾಗೆ ರಾಗಿ ತೆನೆ ಗಿರೀಶ್ ಗಾರೆಹಟ್ಟಿ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ, ಪಾರಿಜಾತ ರಾಮಪ್ಪ ಶ್ರೇಷ ಭರತ್ ಹಾಗೂ ಮನೆಯವರು ಚಿತ್ರದುರ್ಗದಿಂದ ಕಳಿಸಿರುವಂಥದ್ದು, ಶಿವಮೊಗ್ಗದ ಕೃಷಿ ನಗರದ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ಕೂಡ ಇದ್ದಾರೆ, ರಾಜು ಆರ್ ಪೋಕ್ಳೆ ಸಿದ್ದರಾಮೇಶ್ವರ ವೃತ್ತ ಬುರ್ಜನಹಟ್ಟಿಯಿಂದ ಅಂತ ಹೇಳ್ತಾ ಇದ್ದಾರೆ, ಇನ್ನು ಹೇಮಾ ಸ್ಮಿತಾ ದೀಕ್ಷಿತ್ ಪಾಟೀಲ್ ಶ್ರೀನಿವಾಸ ಲೇಔಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಉತ್ತರವನ್ನು ಕಳಿಸಿರುವಂಥದ್ದು ನ್ಯಾಮತಿಯ ಗಾಂಧಿ ರಸ್ತೆಯಿಂದ ಗಾಣಿಕರ ವಿಜಯ್ ಕುಮಾರ್ ಕಳಿಸಿದ್ದಾರೆ, ರಾಯಭಾಗ ತಾಲೂಕು ಮುಗುಳಕೋಡದಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಅವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು, ಇನ್ನು ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತಿ ಚೌಡೇನಹಳ್ಳಿಯಿಂದ, ಇನ್ನು ವಿಶಾಲ ಷಡಕ್ಷರಪ್ಪ ಇವರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ ಕಳಿಸಿರುವಂಥದ್ದು, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಡಿಪಿ ಲೇಔಟ್ ಚಿತ್ರದುರ್ಗ, ಶರಣಪ್ಪ ಅನಸೂಯ ಭರತ್ ಕುಮಾರ್ ಎಲ್ಲಿಂದ ಅಂತ ಹೇಳ್ತಾ ಇಲ್ಲ. ಓಕೆ. ಇನ್ನು ಡಾಕ್ಟರ್ ತುಳಸಿ ರಂಗನಾಥ್ ತರಳಬಾಳು ನಗರ ಚಿತ್ರದುರ್ಗದಿಂದ, ಸರಳಪ್ರಭು ರಂಗಯ್ಯನಬಾಗಲು ಚಿತ್ರದುರ್ಗ, ಉಮಾಮೋಹನ್ ಮುರಳಿ ಜೋಗಿವಟ್ಟಿ ರಸ್ತೆ ಫಸ್ಟ್ ಕ್ರಾಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಇನ್ನಷ್ಟು ಸಂದೇಶಗಳು ನಮ್ಮನ್ನು ತಲುಪ್ತಾ ಇದ್ದಾವೆ, ಆದರೆ ಓಕೆ ಸಮಯ ಕೂಡ ಸಾಲ್ತಾ ಇಲ್ಲ. ಇನ್ನು ಇದೀಗ ಒಂದು ಹಾಡನ್ನು ಕೇಳೋಣ, ಮತ್ತೆ ನಿಮ್ಮ ಸಂದೇಶಗಳನ್ನು ಯಾರೆಲ್ಲ ಉತ್ತರವನ್ನು ಕಳಿಸಿದ್ದಾರೆ ಅಂಥೇಳಿ 8:30 ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ತೇನೆ. ಇದೀಗ ಯಾರಿವನು ಚಿತ್ರದ ಹಾಡನ್ನು ಕೇಳಿ ಬರೋಣ.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಮತ್ತೆ ಕನ್ನಡ ಚಿತ್ರಗೀತೆಗಳು 8:30 ಕಾರ್ಯಕ್ರಮದಲ್ಲಿ ಮುಂದುವರೆಯುವುದು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: south of Strait of Hormuz. Iran and Israel announced halt in attacks against each other, but warn of retaliation if ceasefire breached again. U.S. federal court strikes down President Donald Trump's $1 lakh H-1B visa fee. And in men's cricket, India A to take on Sri Lanka A in opening match of Tri-Nation Series at Dambulla this morning. And with that, we end the morning news. Have a nice day.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹೆರ್ಟ್ಸ್ಗಳು. ಸಮಯ 8:30 ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಈಗಿನ ನವಯುಗದ ಕಾಲದಲ್ಲಿ ಮೊಬೈಲ್ ಸ್ಮಾರ್ಟ್ಫೋನ್ಗಳಿಂದ ಹಲವಾರು ವಿಷಯಗಳು ನಮ್ಮ ಅಂಗೈಯಲ್ಲೇ ಸಿಗುತ್ತೆ ಅಲ್ವಾ. ಈಗಂತೂ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಾಂಶದಿಂದ ಹಲವಾರು ಕ್ಷೇತ್ರದಲ್ಲಿ ಅನುಕೂಲಗಳೇ ಹೆಚ್ಚು. ಇಂತಹ ಸಾಲಿನಲ್ಲಿ ಯಶೋಧ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಒಂದು. ಏನಿದು ಯಶೋಧ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀರಾ? ಹೇಳ್ತೀನಿ. ಇದೀಗ ಒಂದು ಹಾಡನ್ನು ಕೇಳ್ಕೊಂಬರೋಣ. AK-47 ಚಿತ್ರದಿಂದ ಹಾಡಿದ್ದಾರೆ ಹರಿಹರನ್, ಹಾಗೂ ಚಿತ್ರ ಸಾಹಿತ್ಯ ಹಾಗೂ ಸಂಗೀತ ರಚನೆ ಹಂಸಲೇಖ ಬರೆದು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ, ನಿಮ್ಮ ತಲೆಗೆ ಒಂದು ಯೋಚನಾ ಮಾಡುವಂತ ಶಕ್ತಿಯನ್ನ ಅಂದ್ರೆ ಒಂದು ಯಶೋಧ AI ಅಂತ ಹೇಳಿ ತಿಳಿಸಿದ್ದೆ. ಹಾಗಾದ್ರೆ ಯೋಚನೆ ಮಾಡ್ತಿದ್ರಿ ಅಲ್ವಾ, ಏನಿದು ಯಶೋಧ AI ಅಂತ ಹೇಳಿ. ಸ್ನೇಹಿತರೆ, ಭಾರತದಲ್ಲಿ ಮಹಿಳೆಯರಿಗಾಗಿ ಪ್ರಾರಂಭಿಸಿದ ಪ್ರಪ್ರಥಮ ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಈ ಯಶೋಧ AI. ಇದೊಂದು ಸಾಕ್ಷರತಾ ಅಭಿಯಾನ ಅಂತಾನೆ ಹೇಳ್ಬೋದು. ಇದು ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಇರುವಂತಹ ಕೃತಕ ಬುದ್ಧಿಮತ್ತೆ. ಇದು ಸೈಬರ್ ಸುರಕ್ಷತೆ ಮತ್ತು ಡಿಜಿಟಲ್ ಜಾಗೃತಿಯಲ್ಲಿ ಕೌಶಲ್ಯಗಳನ್ನು ಒದಗಿಸಿ ಅವರನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಈ ಒಂದು ಯಶೋಧ AI ಹೊಂದಿದೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತೇನೆ. ಇನ್ನು ಇದೀಗ ಹೃದಯ ಹೃದಯ ಚಿತ್ರದ ಹಾಡನ್ನು ಕೇಳೋಣ.

0: ಅಪ್ಪ, 3,000 ಕೊಡಿ.
1: ಯಾಕೆ?
0: ನನ್ನ ಪಾಕೆಟ್ ಮನಿ.
1: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
0: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
1: ಅರೆ ವಾ, ನನ್ಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
0: ನಿಮ್ ಮೊಬೈಲ್ ಕೊಡಿ.
1: ತಗೋ ತಗೋ.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಸ್ನೇಹಿತರೆ, ಯಶೋಧ AI ಇದು ರಾಷ್ಟ್ರೀಯ ಮಹಿಳಾ ಆಯೋಗ NCW ಹಾಗೂ ಫ್ಯೂಚರ್ ಶಿಫ್ಟ್ ಲ್ಯಾಬ್ FSL ಒಂದಿಗೆ ಕೈಜೋಡಿಸಿ ಈ ಉಪಕ್ರಮವನ್ನು ಆರಂಭ ಮಾಡಿದೆ. ಈ ಒಂದು ತಂತ್ರಾಂಶವನ್ನು ಬಳಸಿ ಭಾರತದಾದ್ಯಂತ ಇರುವ ಮಹಿಳೆಯರಲ್ಲಿ ಡಿಜಿಟಲ್ ಸಾಕ್ಷರತೆ ಮತ್ತು ಸ್ವಾವಲಂಬನೆಯನ್ನು ತಿಳಿಸುವುದು ಇದರ ಮುಖ್ಯ ಉದ್ದೇಶ ಅಂತಾನೆ ಹೇಳ್ಬೋದು. ಇದರ ಮೂಲಕ ಮಹಿಳೆಯರು ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರಲು ಈ ಒಂದು ಯಶೋಧ AI ಸಹಕಾರಿ ಆಗುತ್ತೆ ಅಂತ ಹೇಳ್ತಾರೆ. ಇದೀಗ ಕೇಳೋಣ ಮೊಗ್ಗಿನ ಮನಸ್ಸು ಚಿತ್ರದ ಹಾಡು. ಧ್ವನಿಯಾಗಿದ್ದಾರೆ ಶ್ರೇಯಾ ಘೋಷಾಲ್.

ಸ್ನೇಹಿತರೆ, ಈ ಯಶೋಧ ಎಐ ಇದರಲ್ಲಿ ಮತ್ತೆ ಏನೆಲ್ಲ ಒಂದು ಫ್ಯೂಚರ್ಸ್ ಇರುತ್ತೆ ಅಂತ ಹೇಳೋದಾದ್ರೆ, ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶದ ಮಹಿಳೆಯರಲ್ಲಿ ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನದ ಅರಿವನ್ನ ಮೂಡಿಸುತ್ತೆ. ಇನ್ನು ಡಿಜಿಟಲ್ ಜಗತ್ತಿನಲ್ಲಿ ಆ ಒಂದು ತಂತ್ರಜ್ಞಾನದ ಸುರಕ್ಷತೆಯನ್ನ ಹೇಗೆಲ್ಲ ಕಾಪಾಡ್ಕೋಬೇಕು ಅನ್ನೋದು ಕೂಡ ಈ ಯಶೋಧ ಎಐನಲ್ಲಿ ತಿಳ್ಕೋಬಹುದು. ಹಾಗೇನೆ ಮಹಿಳೆಯರಿಗೆ ಡಿಜಿಟಲ್ ಗೌಪ್ಯತೆ, ಸುರಕ್ಷಿತ ಆನ್ಲೈನ್ ಅಭ್ಯಾಸಗಳನ್ನ ಹೇಗೆಲ್ಲ ಮಾಡಬೇಕು ಅನ್ನೋದು ಕೂಡ ಈ ಒಂದು ಎಐ ತಿಳಿಸುತ್ತೆ. ಹಾಗೇನೆ ಈ ತರಬೇತಿಯು ಸ್ಥಳೀಯ ಭಾಷೆಗಳಲ್ಲಿ ಕೂಡ ನಡೆಯುತ್ತೆ. ಅಲ್ಲದೆ ಡಿಜಿಟಲ್ ಸಾಕ್ಷರತೆಯನ್ನ ಸುಲಭಗೊಳಿಸಲು ಎಐ ಡಿಜಿಟಲ್ ಪಾಸ್ಪೋರ್ಟ್ ಹಾಗೂ ಎಐ ಸಾಕ್ಷರತಾ ಕಿಟ್ಗಳನ್ನ ಕೂಡ ಇಲ್ಲಿ ಬಳಸಬಹುದು. ಯಾರೆಲ್ಲ ಈ ಒಂದು ಎಐ ಉಪಯೋಗವನ್ನ ಮಾಡ್ಕೋಬಹುದು ಅಂತಂದ್ರೆ, ಸ್ವಸಹಾಯ ಸಂಘಗಳ ಸದಸ್ಯರುಗಳು, ಸ್ಥಳೀಯ ಪ್ರತಿನಿಧಿಗಳು, ಹಾಗೆ ವಿದ್ಯಾರ್ಥಿನಿಯರು, ಮಹಿಳೆಯರು ಈ ಒಂದು ಯಶೋಧ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ತಂತ್ರಾಂಶದ ಉಪಯೋಗವನ್ನ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಇದಾಗಿತ್ತು ಯಶೋಧ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತ ಒಂದಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ. ಹಾಗಾದ್ರೆ ಒಂದು ಸಂದೇಶ ನಿಮ್ಮ ಕಡೆಯಿಂದ ಬರಲಿ ಅಂತ ನಾನು ಕೂಡ ಆಶಿಸ್ತಾ, ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640273. ಓಕೆ ಸ್ನೇಹಿತರೆ, ಹಾಗೇನೇ ಇನ್ನು ಒಂದು ಬಾಕಿ ಇದೆ. ಏನು ಅಂತಂದರೆ, 7:50 ಕಾರ್ಯಕ್ರಮದಲ್ಲಿ ಪ್ರಶ್ನೆಯೊಂದನ್ನು ಕೇಳಿದ್ದೆ. ಹಾಗೆಯೇ ಆ ಪ್ರಶ್ನೆಗೆ ಉತ್ತರವನ್ನು ಕೂಡ ನಮ್ಮ ಸ್ನೇಹಿತರು ಕೂಡ ಕಳಿಸಿದ್ರು. ಇನ್ನು ಆ ಕೆಲವರ ಹೆಸರುಗಳನ್ನು ನಾನು ತಿಳಿಸಿರಲಿಲ್ಲ. ಹಾಗೆಯೇ ಈಗ ಸಮಯ ಬಂದಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ಉತ್ತರವನ್ನು ತಿಳಿಸಿದ್ದಾರೆ ಅಂತ ಹೇಳಿ, ತನುಜಾ ರವಿ ಬಾಮನಕಟ್ಟಿ ಶಿವಮೊಗ್ಗದಿಂದ ಕಳಿಸಿದ್ರು. ಇನ್ನು ಶಿಲ್ಪಾ ವಿದ್ಯಾನಗರದಿಂದ, ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ ಕಳಿಸಿದ್ರು. ಹಾಗೇನೆ ಓಕೆ ನಂಬರ್ ಎಂಡಿ

3342 ಓಕೆ ಡಿಲೀಟ್ ಮಾಡಿದ್ದಾರೆ ಮೆಸೇಜ. ಇನ್ನು ಕುಮಾರಾಚಾರಿ ಕಾಲಗಿರಿ ಅಂತ ಹೇಳ್ತಾ ಇದ್ದಾರೆ. ಓಕೆ ವಿಜಯಲಕ್ಷ್ಮಿ ಸತೀಶ್ ಪೃಥ್ವಿ ಎಲ್ಲಿಂದ ಅಂತಂದರೆ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ರು. ಇನ್ನು ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ಹಾಗೂ ಮನೆಯವರು ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ. ಅರುಣಾ ಜಗದೀಶ್ ಚಳಕೆರೆಯಿಂದ ಕಳಿಸಿದ್ರು. ಹಾಗೆ ಮೀನಾಕ್ಷಿ ಮಲ್ಲಿಕಾರ್ಜುನ್ ಎಲ್ಲಿಂದ ಅಂತಂದರೆ ಬಾಪೂಜಿನಗರ ಚಿತ್ರದುರ್ಗದಿಂದ. ಇನ್ನು ಸಲ್ಮಾ ಇವರು ತರೀಕೆರೆಯಿಂದ ಕಳಿಸಿದ್ರು. ಹಾಗೆ ಅಂಜಿನಪ್ಪ ಗಂಗಮ್ಮ ಸುಟ್ಟ ಕಾರ್ನಾರಹಟ್ಟಿಯಿಂದ. ರತ್ನ ಬಸವರಾಜ್ ಜನದ ಕಾಲೋನಿ ಕಂಡ್ಲಹಳ್ಳಿಯಿಂದ ಕಳಿಸಿದ್ರು. ಹಾರಕ ಭಾವಿ ಮಹಾದೇವಿ ಮಲ್ಲಿಕಾರ್ಜುನ ಅಂತ ಹೇಳ್ತಾ ಇದ್ದಾರೆ. ಇನ್ನು ಜೆ ಎಂ ಸಿದ್ದಲಿಂಗ ಸ್ವಾಮಿ ಶಾಂತಾ ಚಿರಾಗ್ ಜಮ್ಮೊಬ್ಬನಹಳ್ಳಿ ಕೂಡ್ಲಿಗೆ ತಾಲೂಕಿನಿಂದ. ಉಮೇಶ್ ಪಂಡ್ರಹಳ್ಳಿಯಿಂದ ಕಳಿಸಿದ್ರು. ಹಾಗೆ ಕೂಡ್ಲಿಗೆ ತಾಲೂಕಿನ ಹುಡಂನಿಂದ ಶಾಂತಕುಮಾರಿ ಮಂಜುನಾಥ್. ಹಾಗೆ ಜ್ಯೋತಿಗಿರೀಶ್ ಗಾರೆಹಟ್ಟಿ ಚಿತ್ರದುರ್ಗ ಮೀರಾನಾಡಿ ಚಿತ್ರದುರ್ಗದಿಂದ ಕಳಿಸಿದ್ದಾರೆ. ಇನ್ನು ಕಾವ್ಯ ವೆಂಕಟೇಶ್ ಕರವಿನಕಟ್ಟೆ ಸರ್ಕಲ್ ಚಿತ್ರದುರ್ಗ. ಚಿತ್ರಲಿಂಗಪ್ಪ ಚಿಕ್ಕಗೊಂಡನಹಳ್ಳಿಯಿಂದ ಕಳಿಸಿದ್ರು. ಹಾಗೆ ಕೊಟ್ಟೂರಿನಿಂದ ಜವಳಿ ಶಾರದ ಚಂದ್ರಶೇಖರ್. ಇನ್ನು ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗ. ಇಂದಿರಾ ಜಯದೇವಮೂರ್ತಿ ಕೆಳಗೋಟೆಯಿಂದ. ನಾಗೇಗೌಡ ಸಿ ಕೆ ಇವರು ಕೂಡ ಕಳಿಸಿದ್ರು. ಹಾಗೆ ಮುತ್ತಿಗಾರಹಳ್ಳಿಯಿಂದ ಎಂ ಇ ಶಿವಕುಮಾರ್ ಕೂಡ ಕಳಿಸಿದ್ದಾರೆ. ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಸರೋಜಾ. ಇನ್ನು ಡಾಕ್ಟರ್ ವೀಣಾ ಸಿ ಎಲ್ ಏಕನಾಥ್ ಸಂವಿದ್ ದಾವಣಗೆರೆ. ಹಾಗೆ ಚರಿತ್ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೇಕಾಲದಿಂದ. ಇನ್ನು ಇಂದ್ರಜಿತ್ ಸಾಯಿನಾಥ್ ಎಂ ಕೆ ಹಟ್ಟಿ. ಪ್ರಭಯ್ಯ ವಿ ಎಸ್ ಶೈಲಜಾ ಅವರು ಕಳಿಸಿದ್ರು. ಹಾಗೆ ಭಾವನಾ ಸಾಯಿನಾಥ್ ಎಂ ಕೆ ಹಟ್ಟಿ ಚಿತ್ರದುರ್ಗ. ಹನುಮಂತಪ್ಪ ಮಡಿವಾಳ ಚಿತ್ರದುರ್ಗ ಜಗಳೂರಿನಿಂದ ಕಳಿಸಿದ್ದಾರೆ. ಹಾಗೆ ಪ್ರಕಾಶ್ ಟಿ ಎನ್ ಕೋಟೆಯಿಂದ. ಇನ್ನು ವಾಣಿ ಶಾಂತಕುಮಾರ್ ಇವರು ಓಕೆ ನಿಮ್ಮ ಹೆಸರನ್ನು ಕೂಡ ತಿಳಿಸಿದ್ದೇನೆ. ಇನ್ನು ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಇಷ್ಟು ಸ್ನೇಹಿತರು ಬೆಳಗಿನ ಪ್ರಶ್ನೆಗೆ ಉತ್ತರವನ್ನು ಕಳಿಸಿದ್ರು. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ. ಇನ್ನು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಬರೋಣ ಪಯಣ ಚಿತ್ರದ ಹಾಡನ್ನು. ಧ್ವನಿಯಾಗಿದ್ದಾರೆ ಸೋನು ನಿಗಮ್.

ನೀವ್ ಕೇಳ್ತಾ ಇದ್ದೀರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹ್ಯಾಟ್ಸ್ಗಳು. ಸಮಯ ಆಗಿದೆ 9:10. ಇದೀಗ ಕೆಲವು ಪ್ರಕಟಣೆಗಳು.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಕೇಳುಕರೆ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10:00-11:00 102.6 ಮೆಗಾಹರ್ಟ್ಸ್ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ, ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು. ಈ ಕುರಿತು ಭಾಗವಹಿಸುತ್ತಾರೆ ಪುಷ್ಪಲತಾ ಭಾವಿ ಭಟ್, ಚಿತ್ರದುರ್ಗ ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಾತಿ ಬಯಸುವ ಎಸ್ಎಸ್ಎಲ್ಸಿ ಪೂರ್ವ ಹಾಗೂ ನಂತರದ ಪಿಯುಸಿ ಮತ್ತು ಪದವಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970272. ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194 ಹಾಗೂ ವಾಟ್ಸಪ್ ಮೂಲಕ ಪ್ರಶ್ನೆಗಳು ಏನಾದರೂ ಇದ್ರೆ ಕೇಳಲು ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಡಿ ಕಾವ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಗಲಿದೆ.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿ ಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.
2: ಕೆಳಗರೆ ನಮ್ಮ ನಿಲಯದಿಂದ ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಮೂಡಿಬರುವುದು. ಜೇನು ಕೃಷಿಯಲ್ಲಿನ ಅನುಭವಗಳನ್ನು ಕುರಿತು ಹೊಳಲ್ಕೆರೆ ತಾಲೂಕು ಜಿ ವಡೇರಹಳ್ಳಿಯ ಪ್ರಗತಿಪರ ಕೃಷಿಕರಾದ ವಿಸಿ ಬೈರೇಶ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸುವರಿ. ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಆಲಿಸಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹೆರ್ಟ್ಸ್ಗಳು. ಇದೀಗ ಕೇಳಿ
3: ನಲ್ನುಡಿ. ನಮ್ಮ ದಿನಚರಿಯ

0: ಇನ್ನೊಂದು ಹಿತ ನುಡಿ, ಅದುವೇ ನಲ್ನುಡಿ.
1: ಸಹಜತೆ ಎಂದರೆ ವಾಸ್ತವಿಕತೆ ಅಥವಾ ಯಥಾರ್ಥತೆ ಎಂದರ್ಥ. ಆಧುನಿಕ ಯುಗದಲ್ಲಿ ಮನುಷ್ಯರು ತಮ್ಮ ಮುಖವಾಡಗಳನ್ನು ಧರಿಸಿ ತೋರಿಕೆಗಾಗಿ ತಮ್ಮ ಮನೋವೈಶಾಲ್ಯತೆಯನ್ನು ಮರೆತು ಡಂಬಾಚಾರ, ಬೂಟಾಟಿಕೆ, ಮೋಸ, ನಯವಂಚನೆಗೆ ಶರಣಾಗುತ್ತಾರೆ. ಇಲ್ಲಿ ತಮ್ಮತನವನ್ನು ಮರೆತು ಇತರರ ಬಾಳಿಗೆ ಕಂಟಕರಾಗಲು ಪ್ರಯತ್ನಿಸುತ್ತಾರೆ. ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಏನು ಮಾಡಲೂ ಹೇಸುವುದಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಪುರಂದರದಾಸರು ಹೇಳಿರುವ ಒಂದು ಪದ, ಉದಯ ಕಾಲದಲ್ಲೆದ್ದು ಗಡಗಡನೆ ನಡುಗುತ್ತ ನದಿಯಲಿ ಮಿಂದೆನೆಂದು ಹಿಗ್ಗುತ್ತಲಿ ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯವ ತೋರುವರು ಎಂದಿದ್ದಾರೆ. ಒಟ್ಟಿನಲ್ಲಿ ಒಟ್ಟೆ ಪಾಡಿಗಾಗಿ ಬಹುಕೃತ ವೇಷಂ ಎಂಬಂತೆ ಬಟ್ಟೆ ಬದಲಿಸುತ್ತಾರೆ. ಸಮಾಜವನ್ನು ಸಹಜತೆಗೆ ತರಬೇಕಾದರೆ ಜೀವನದಲ್ಲಿ ಮೌಲ್ಯಗಳನ್ನು ತಂದುಕೊಳ್ಳಬೇಕಾಗಿದೆ. ಸಹಜತೆಯು ವ್ಯಕ್ತಿಗಳ ಸಮೀಪ್ಯವನ್ನು ಕಲ್ಪಿಸುತ್ತದೆ. ಭಾವಾತಿರೇಕೆಗಳನ್ನು ಹತ್ತಿಕ್ಕಲು ಪರಸ್ಪರ ಸ್ಪಂದಿಸಿ ಮನದಾಳದ ಮಾತುಗಳನ್ನು ಆಡಿಸಬಲ್ಲ ಶಕ್ತಿಯನ್ನು ನೀಡುತ್ತದೆ. ಅಂಕುಡೊಂಕುಗಳನ್ನು ತಿದ್ದುವ ಶಕ್ತಿ ಸಹಜತೆಗಿದ್ದು ಬರುವ ಆರೋಪಗಳಿಗೆ ಸೊಪ್ಪು ಹಾಕದೆ ವೈಚಾರಿತ್ರಕ್ಕೆ ವಿವೇಚನೆಯನ್ನು ಮೂಡಿಸಬಲ್ಲ ಶಕ್ತಿ ಇದೆ. ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಉಗ್ರಗಾಮಿಗಳಾಗಲು ಬೋಧಿಸುತ್ತಿದ್ದರೆ ಅವರು ದೇಶಕ್ಕೆ ಮಾರಕರಾಗುವರೇ ಹೊರತು ಪೂರಕವಾಗಲಾರರು. ಅವರ ಅಂತರಾತ್ಮದಲ್ಲಿ ತದ್ವಿರುದ್ಧವಾಗಿ ಯೋಚಿಸಲು ಪ್ರಯತ್ನಿಸುತ್ತದೆ. ಒಳಿತು ಕೆಡುಕುಗಳ ವಿವೇಚನೆಗೆ ಒಳಗಾಗದೆ ತಮ್ಮನ್ನೇ ತಾವು ಬಲಿ ತೆಗೆದುಕೊಳ್ಳುತ್ತಾರೆ. ಇದರಲ್ಲಿ ವೈಯಕ್ತಿಕತೆಗೆ ಸಂದ ಫಲವಾದರೇನು? ಸಿದ್ದಯ್ಯ ಪುರಾಣಿಕರು ಹೇಳಿರುವಂತೆ ಏನಾದರೂ ಆಗು ಮೊದಲು ಮಾನವನಾಗು ಎಂದಿದ್ದಾರೆ. ಎಲ್ಲಿ ಸುಸಂಸ್ಕೃತಿಯು ಪಾಠವನ್ನು ಬೋಧಿಸುತ್ತದೆಯೋ ಅಲ್ಲಿ ಮಾತ್ರ ವಾಸ್ತವಿಕತೆಯ ಅರಿವಾಗುತ್ತದೆ. ಕಣ್ಣಿತ್ತು ಕುರುಡರಾಗಿ ವರ್ತಿಸುವುದಕ್ಕಿಂತ ಸಹಜತೆಯತ್ತ ಬಂದು ಸಮಾಜ ಪರಿವರ್ತನೆಯಾಗಬೇಕಾಗಿದೆ. ಬಸವಣ್ಣನವರು ಹೇಳಿರುವಂತೆ ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಕೂಡಲ ಸಂಗಮ ದೇವ ಎಂದಿದ್ದಾರೆ. ಈ ವಚನದಲ್ಲಿ ಸಮಾಜವನ್ನೇ ತಿದ್ದುವ ವೈಚಾರಿಕತೆ, ಶುದ್ಧ ಮನಸ್ಸು, ಪರಿತಪಿಸುವ ಭಾವನೆಗಳನ್ನು ಬದಲಾವಣೆಯತ್ತ ಕೊಂಡೊಯ್ಯುವ ಶಕ್ತಿ ಇದೆ. ಅದು ಯಾವಾಗ ಸಾಧ್ಯವೆಂದರೆ ಪ್ರತಿಯೊಬ್ಬರು ತಾವು ಮಾಡುವ ಕಾಯಕ ವೃತ್ತಿಯ ಬಗ್ಗೆ ಯೋಚಿಸಿದಾಗ ಖಂಡಿತ ಸಾಧ್ಯವಾಗುತ್ತದೆ. ಕಟ್ಟುಪಾಡುಗಳಿಗೆ ಬಲಿಯಾಗದೆ ವಿಶಾಲತೆ, ವೈಚಾರಿಕತೆ, ವಿವೇಚನೆ ಎಂದು ಎಲ್ಲರ ಅಂತರಾತ್ಮದಲ್ಲಿ ಒಡಮೂಡಿ ಬರುತ್ತದೋ ಆಗ ಮಾತ್ರ ಸಹಜತೆಯನ್ನು ತರಬಹುದು. ನಾನು ಬರೆದಿರುವ ವಚನ ಈ ರೀತಿ ಇದೆ. ಹಾಲೆಂತ ಮನಸ್ಸಿನಲ್ಲಿ ಮಾಯೆ ಎಂಬ ವಿಷವ ಇಕ್ಕದಿರಯ್ಯ, ಹಾಸನಾದ ಬದುಕಲ್ಲಿ ದರ್ಪವೆಂಬ ಮರ್ಕಟವ ಬಿಡದಿರಯ್ಯ, ನಡೆವ ದಾರಿಯಲ್ಲಿ ಆಮಿಷಗಳ ಕಲ್ಲು ಮುಳ್ಳುಗಳ ಹಾಸದಿರಯ್ಯ, ನಿಂದೆಗಳು ಬಂದರೂ ಕೇಳದಂತೆ ಕಿವುಡನ ಮಾಡಯ್ಯ, ಪರರ ಸ್ವತ್ತ ಒಲ್ಲೆನೆಂಬ ಮನವ ಕರುಣಿಸಯ್ಯ, ಎಲ್ಲಿ ಹುಡುಕಲೋ ಎನ್ನೊಡೆಯ ಸರಸಿಜಾಕ್ಷನೇ ಎಂದಿದ್ದೇನೆ. ಹೀಗೆ ಭಾವಾನುಭಾವಗಳ ತಾಕಲಾಟವಾಗುವುದಿಲ್ಲವೋ ಅಲ್ಲಿಯವರೆಗೂ ಅಂತರ್ಮುಖಿಯಾಗಿ ಯೋಚಿಸಲು ಸಾಧ್ಯವಾಗುವುದಿಲ್ಲ. ಮನುಷ್ಯನಲ್ಲಿ ಗುಣಾವಗುಣಗಳ ಬಗ್ಗೆ ಯೋಚಿಸಿದಾಗ ಮಾತ್ರ ಸಹಜತೆ ಬರಲು ಸಾಧ್ಯವಾಗುತ್ತದೆ. ಕೇವಲ ಕಾಲ್ಪನಿಕ ಜಗತ್ತಿನಿಂದ ಏನನ್ನೂ ರೂಢಿಸಲು ಸಾಧ್ಯವಿಲ್ಲ. ವಿವೇಕವೆಂಬ ಕತ್ತಿಯಿಂದ ಕುಕೃತ್ಯಗಳನ್ನು ಕತ್ತರಿಸಿದಾಗ ಮಾತ್ರ ಸಮಾಜ ಸದೃಢವಾಗಬಲ್ಲದು. ಇಲ್ಲದಿದ್ದರೆ ಒಡಲೆಂಬ ಬಂಡಿಗೆ ವಿಷವ ನಿಕ್ಕಿದರೆ ಸಾಗಬಲ್ಲದೆ ಖಂಡಿತ ಸಾಧ್ಯವಿಲ್ಲ. ಸಾಹಿತ್ಯ ಸಮಾಜದ ಇಸಿಜಿ ಇದ್ದಂತೆ ಎಂದು ಜಯಂತ್ ಕಾಯ್ಕಣಿಯವರು ಹೇಳಿರುವಂತೆ ಕಾಮ, ಕ್ರೋಧ, ಮದ, ಮತ್ಸರ, ದ್ವೇಷ, ಅಸೂಯಿಗಳನ್ನು ತಿದ್ದಲು ಮನಸ್ಸೆಂಬ ಕನ್ನಡಿಯನ್ನ ಒರೆಸಿ ಒರೆಸಿ ಒಳಪನ್ನ ಪ್ರತಿಯೊಬ್ಬರು ತಂದಲ್ಲಿ ಮಾತ್ರ ಸಮಾಜವನ್ನ ಸಹಜತೆಯತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ. ಸರ್ವೇ ಜನಂತು ಸುಖಿ ಭವಂತು ಎಂಬ ವಾಣಿ ಸಾಬೀತು ಮಾಡಬಹುದು. ಇಲ್ಲವಾದಲ್ಲಿ ಗೋರ್ಕಲ್ಲ ಮೇಲೆ ಎನತು ಮಳೆ ಸುರಿದರೂ ವ್ಯರ್ಥವಾದಂತೆ. ಇಂಗ್ಲಿಷ್ನಲ್ಲಿ ಒಬ್ಬ ಕವಿ, ನಮ್ಮ ಮುಂದೆ ಒಂದು ಕಡೆ ಹಸಿರಿನಿಂದ ಕೂಡಿದ ದಾರಿ, ಇನ್ನೊಂದೆಡೆ ಒಣಗಿದ ನೆಲವಿದ್ದರೆ ಇವುಗಳಲ್ಲಿ ಹಸಿರಿನ ದಾರಿಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತೀವಿ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಲ್ಲೂ ಕಾಯಕದ ಪಾವಿತ್ರತೆಯ ಅರಿವು ಅಂತರಾತ್ಮದಿಂದಲೇ ಹೊರಬರಬೇಕು. ಆಗ ಮಾತ್ರ ಸಹಜತೆ ಬರಲು ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಸ್ವಚ್ಛ ಸಮಾಜ ನಿರ್ಮಾಣವಾಗಲು ಅಂತರಾತ್ಮದ ಬಾಗಿಲು ಒಳಿತೆನ್ನುವ ದೇವರನ್ನು ಪೂಜಿಸುವಂತಾದಾಗ ಮಾತ್ರ ಸಹಜತೆ ಬರುತ್ತದೆ.
2: ಇದುವರೆಗೂ ನಲ್ನುಡಿ, ಬದುಕಿಗೊಂದು ಹಿತನುಡಿ ಆಲಿಸಿದರೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ಕಾಮನಬಿಲ್ಲು ಕಾರ್ಯಕ್ರಮ. ಭಾವಗೀತೆ, ಜನಪದ ಗೀತೆ ಹಾಗೂ ಚಿತ್ರಗೀತೆಗಳನ್ನೊಳಗೊಂಡ ಈ ಕಾರ್ಯಕ್ರಮದಲ್ಲಿ ಕೇಳೋಣ. ಇದೀಗ ಒಂದು ಭಾವಗೀತೆ ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ಸ್ನೇಹಿತರೆ, ನಮ್ಮ ನಿಲಯದ ಬೆಳಗಿನ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳ ಬಗ್ಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಕಳುಹಿಸಬಹುದು. ಇದೀಗ ಒಂದು ಹಿಂದಿ ಚಿತ್ರಗೀತೆಯನ್ನ ಕೇಳೋಣ. ಧಡ್ಕನ್ ಚಿತ್ರದಿಂದ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾಮನಬಿಲ್ಲು ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಕನ್ನಡ ಚಿತ್ರಗೀತೆ. ಕ್ರೇಸಿ ಕುಟುಂಬ ಚಿತ್ರದಿಂದ ಹಾಡಿದ್ದಾರೆ ಶ್ರೇಯಾ ಘೋಷಾಲ್.

0: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಇದುವರೆಗೂ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ ಹಾಗೂ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಜಬ್ ತಕ್ ಹೇ ಜಾವೋ ಚಿತ್ರದ ಹಾಡು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದ್ರೆ ನಮ್ಮ ನಿಲಯದ ಬೆಳಗಿನ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳ ಬಗ್ಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳಿಸಬಹುದು ಅಂತ ನಾ ಹೇಳಿದ್ದೆ. ಹಾಗೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444-640-2273. ನಿಮ್ಮ ಸಂದೇಶಗಳು ಕೂಡ ನಮ್ಮನ್ನ ತಲುಪ್ತಾ ಇದ್ದಾವೆ. ಬನ್ನಿ, ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋಣ. ಸಂದೇಶವನ್ನ ಕಳಿಸಿರುವಂತವರು ಹೊನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ ಕಳಿಸಿದ್ದಾರೆ. ಒಂದು ಹಿತನುಡಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಕಳೆದ ಕಾಲದ ಸಮಯ ಕನಸು ಬರುವ ಕಾಲ, ನಮ್ಮ ಭ್ರಮೆ ಇರುವ ಕ್ಷಣವೇ ಜೀವನದ ಸತ್ಯ, ಅದನ್ನ ತಿಳಿದು ಬದುಕಬೇಕು ಅಲ್ಲವೇ ಅಂತೇಳಿ ಹೇಳ್ತಾ ಇದ್ದಾರೆ. ಖಂಡಿತ ಹೌದು. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಮನೆಯವರು ಕಳಿಸ್ತಾ ಇದ್ದಾರೆ. ಆತ್ಮೀಯ ನಿರೂಪಕರಾದ ಲತಾ ಮೇಡಮ್ಗೆ ಶುಭ ಮುಂಜಾನೆ, ನಮಸ್ಕಾರ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ನಿಮ್ಗೂ ಕೂಡ ನಮಸ್ತೆ. ನಮನ ಕಾರ್ಯಕ್ರಮದಲ್ಲಿ ಗಜೇಶ ಮಸನಯ್ಯ 12ನೇ ಶತಮಾನದ ಪ್ರಸಿದ್ಧ ವಚನಕಾರರು ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಖಂಡಿತ ಆ ಬಗ್ಗೆ ನಾನು ಕೂಡ ಮಾಹಿತಿಯನ್ನು ತಿಳಿಸಿದ್ದೆ. ಇನ್ನು ಈ ಕುರಿತಾದ ಮಾಹಿತಿ ಭಕ್ತಿ ಹಾಡುಗಳ ಜೊತೆ ಕಾರ್ಯಕ್ರಮ ತುಂಬ ಉಪಯುಕ್ತ ಆಯಿತು, ಧನ್ಯವಾದ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದ ನಾನು ತಿಳಿಸ್ತೇನೆ. ಇನ್ನು ಮುಂದಿನ ಸಂದೇಶ, ಪ್ರೀತಿಯ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ, ನಮಸ್ಕಾರ ಎಲ್ರಿಗೂ ಅಂತ ತಿಳಿಸ್ತಾ ಇದ್ದಾರೆ. ಗಂಗಾವತಿ ಈರಣ್ಣ ಕಿಷ್ಕಿಂದ ನಗರದಿಂದ ನಿಮಗೂ ಕೂಡ ನಮಸ್ತೆ. ಇನ್ನು ಮುಂದಿನ ಸಂದೇಶ, ಮನೋಜ್ ಕುಮಾರ್ ಗೋನೂರು ಒಮ್ಮೇನಹಳ್ಳಿಯಿಂದ ಕಳಿಸ್ತಾ ಇದ್ದಾರೆ. ಓಕೆ, ಶುಭೋದಯ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ನಿಮಗೂ ಕೂಡ ಶುಭೋದಯ ಅಂತ ತಿಳಿಸ್ತಾ. ಇನ್ನು ಮುಂದಿನ ಸಂದೇಶ, ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಕಾರ್ಯಕ್ರಮದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳ ಜೊತೆಗೆ ಎಲ್ಲ ರೀತಿಯ ಟಿಪ್ಸ್ಗಳನ್ನು ಕೇಳ್ತಾ, ಭಾವಗೀತೆಗಳನ್ನು ಕೇಳ್ತಾ, ಇನ್ನು ಚಿತ್ರಗೀತೆಗಳ ಮೂಲಕ ಹಲವಾರು ವಿಷಯಗಳ ಜೊತೆ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಬಂದಿದೆ. ತುಂಬ ಹೃದಯದ ಧನ್ಯವಾದಗಳು ಮೇಡಮ್, ಶುಭ ದಿನ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಈ ಒಂದು ಸಂದೇಶಕ್ಕೆ ಧನ್ಯವಾದ. ಇನ್ನು ಮುಂದಿನ ಸಂದೇಶ ಕಳಿಸ್ತಾ ಇದ್ದಾರೆ. ಓಕೆ, ಇವರಿಗೆ ರಾಮ ಲಕ್ಷ್ಮಣ ಚಿತ್ರದ ಹಾಡು ಇಷ್ಟ ಅಂತೆ. ಓಕೆ, ಈ ಹಾಡನ್ನ ಕೇಳಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಈ ಸಮಯದಲ್ಲಂತೂ ಆಗೋದಿಲ್ಲ. ನಿಮ್ಮ ಒಂದು ಸಂದೇಶಕ್ಕೆ ಧನ್ಯವಾದಗಳನ್ನು ಹೇಳೋಣ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಗುಂದಿಯಿಂದ. ಹಾಗೆ ಮತ್ತೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋಣ. ಮೀರಾ ನಾಡಿ ಉಪನ್ಯಾಸಕ್ಕೆ ಅಂತ ಹೇಳ್ತಾ ಇದ್ದಾರೆ, ಚಿತ್ರದುರ್ಗದಿಂದ ಕಳಿಸ್ತಾ ಇದ್ದಾರೆ. ಓಕೆ, ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭೋದಯ. ಬೆಳಗಿನ ಎಲ್ಲ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರ್ತಾ ಇದೆ. ನಮನ ಚಿಂತನ, ಸುಂದರವಾದ ಭಾವಗೀತೆಗಳು, ಆಯುರ್ಧಾರದಲ್ಲಿ ಚರ್ಮದ ಆರೈಕೆಯ ಬಗ್ಗೆ ಮಾಹಿತಿ, ಹಾಗೆಯೇ ಯಶೋಧ AI ಬಗ್ಗೆ ಮಾಹಿತಿ ಕೂಡ ಉತ್ತಮವಾಗಿತ್ತು ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಜೊತೆಗೆ ಕನ್ನಡ ಚಿತ್ರಗೀತೆಗಳು ಸುಂದರವಾಗಿ ಮೂಡಿ ಬರ್ತಾ ಇದೆ. ಹಾಗೆಯೇ ಈ ಒಂದು

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮಧುಕರಿ ನಾಯಕರ ಆಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಅವರು ಕಳಿಸಿರುವಂಥದ್ದು VVKS ಲೇಔಟ್ನಿಂದ. ಓಕೆ, ಶುಭೋದಯ ಲತಾ ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ. ನಿಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಕಾರ್ಯಕ್ರಮದಲ್ಲಿ 12ನೇ ಶತಮಾನದ ವಚನಕಾರ್ತಿಯರಲ್ಲಿ ಒಬ್ಬರಾದ ಗಜೇಶ ಮಸಣ್ಣಯ್ಯ ಅವರ ಪುಣ್ಯ ಸ್ತ್ರೀ ಅವರ ಬಗ್ಗೆ ನೀವು ನೀಡಿದ ವಿವರ, ಐತಿಹಾಸಿಕ ಹಿನ್ನೆಲೆ, ಮಹತ್ವ, ಮಾಹಿತಿ ತುಂಬ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿಬಂತು. ಏನು ಚಿತ್ರಗೀತೆಗಳು ಕೂಡ ಮಧುರವಾಗಿ ಮೂಡಿಬಂದು, ಅದರಲ್ಲೂ ಯಶೋಧ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನೀವು ನೋಡಿದ ವಿವರಗಳು ಹಾಗೆ ಮಾಹಿತಿ ಕೂಡ ಉಪಯುಕ್ತಕರವಾಗಿತ್ತು. ಹಾಗೆ ಎಲ್ಲ ಹಾಡುಗಳು ತುಂಬ ಮಧುರವಾಗಿ ಮೂಡಿ ಬರ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಧನ್ಯವಾದ ಅಂತಲೂ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದ. ಇನ್ನು ಮುಂದಿನ ಸಂದೇಶ ನೋಡೋಣ. ಶುಭ ಮುಂಜಾನೆ ಲತಾ ಮೇಡಮ್ ಅವರೇ, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಯಾರು ಕಳಿಸಿರೋದು ಅಂತಂದರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಓಕೆ, 8:30 ಕಾರ್ಯಕ್ರಮದಲ್ಲಿ ಮಾಹಿತಿಯೊಂದಿಗೆ ಮನಮುಟ್ಟುವಂತಹ ಚಿತ್ರಗೀತೆಗಳು ಮತ್ತು ನಿಮ್ಮ ನಿಲಯದಿಂದ ಬಂದಂತಹ ಜಾನಪದ ಗೀತೆಗಳನ್ನು ಕೇಳೋದೇ ಒಂದು ಹಬ್ಬ ಕಣ್ರಿ, ಅಷ್ಟು ಸುಮಧುರವಾಗಿರುತ್ತೆ. ಹಾಗೆ ಜೊತೆಗೆ ನಿಮ್ಮ ಉತ್ತಮ ನಿರೂಪಣೆ ಇವೆಲ್ಲ ನಮ್ಮ ಮನಸ್ಸಿಗೆ ಖುಷಿ ಕೊಡುವ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ. ಮುಂದಿನ ಸಂದೇಶ ಸಿಟಿ ಚಂದ್ರಶೇಖರ್ ಅತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಕಳಿಸ್ತಾ ಇದ್ದಾರೆ. ಹೆಸರೇ ಹೇಳುವಂತೆ ಕಾಮನಬಿಲ್ಲಿನಂತೆ ಎಲ್ಲ ಹಾಡುಗಳು ಅಮೋಘ, ಆಕರ್ಷಕ ಮತ್ತು ಅರ್ಥಪೂರ್ಣ ಗೀತೆಗಳು. ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ, ಶುಭೋದಯಗಳು ಮೇಡಮ್. ನಾನು ನನ್ನ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿಯನ್ನು ಕೇಳ್ತಾ ಕೆಲಸ ಮಾಡ್ತಾ ಇದ್ದೇನೆ ಅಂತ ತಿಳಿಸ್ತಾ ಇದ್ದಾರೆ ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ. ಓಕೆ, ಖುಷಿಯಾಗುತ್ತೆ ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ತಮ್ಮ ತಮ್ಮ ಕೆಲಸಗಳನ್ನ ಮುಗಿಸ್ಕೋಬಹುದಲ್ವಾ. ಓಕೆ, ಇನ್ನು ಮುಂದಿನ ಸಂದೇಶ, ನಮಸ್ತೆ ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ ಶೋಭಾ ಅವರು, JCR ಬಡಾವಣೆ ಚಿತ್ರದುರ್ಗದಿಂದ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬಂದು ಹಿಂದಿ ಚಿತ್ರಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೇಡಮ್, ಶುಭೋದಯ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದಿನ ಸಂದೇಶವನ್ನು ಕಳಿಸ್ತಾ ಇರುವಂಥವರು ರಾಗಿತನೆ ಗಿರೀಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ. ಶುಭೋದಯ ಆಕಾಶವಾಣಿ. ಓಕೆ, ಮಳೆಯ ಬಗ್ಗಿನ ಭಾವಗೀತೆ ಹಾಗೆ ತಿಪ್ಪಮ್ಮ ಅವರ ಹಿತನುಡಿಗಳು, ಇನ್ನು ಹಿಂದಿ ಗೀತೆ ಎಲ್ಲವೂ ಈ ದಿನದ ಖುಷಿಗೆ ಕಾರಣ ಆಗಿದೆ ಅಂತ ಖುಷಿಯನ್ನು ನೀಡಿದ ಆಕಾಶವಾಣಿಯ ಎಲ್ಲ ಸಿಬ್ಬಂದಿಗಳಿಗೂ, ನಿರೂಪಕರಿಗೂ, ತಂತ್ರಜ್ಞಾನಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀಗ ಮುಂದಿನ ಗೀತೆ ಬರ್ಫಿ ಚಿತ್ರದಿಂದ.

ಸ್ನೇಹಿತರೆ, ನೀವು ಕೂಡ ನಿಮ್ಮ ಸಂದೇಶವನ್ನ ಕಳಿಸ್ಬೇಕಾ? ಹಾಗಾದ್ರೆ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640273. ಓಕೆ ಸ್ನೇಹಿತರೆ, ಮತ್ತೊಂದು ಸಂದೇಶ ಕಳಿಸ್ತಾ ಇದ್ದಾರೆ. ಸವಿತಾ ದೇವರಾಜ್ ಕೆಳಗೋಟೆಯಿಂದ ಸಂದೇಶವನ್ನ ಕಳಿಸ್ತಾ ಇದ್ರು. ನಿಮ್ಮ ಸಂದೇಶ ನಂಗೆ ಅರ್ಥ ಆಗ್ಲಿಲ್ಲ, ಹಾಗಾಗಿ ನಿಮ್ಮ ಹೆಸರನ್ನ ಮಾತ್ರ ತಿಳಿಸ್ತಾ ಇದ್ದೀನಿ. ಇನ್ನು ನಮಸ್ಕಾರ ಆಕಾಶವಾಣಿ ಹಾಗೂ ನಿರೂಪಕರಿಗೆ, ಬೆಳಗಿನ ಶುಭೋದಯ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಬೆಳಗ್ಗೆ ಪ್ರಸಾರವಾಗುವ ನಮನ ಭಕ್ತಿಗೀತೆಯಿಂದ ಪ್ರಾರಂಭವಾಗಿ ನಿಮ್ಮ ಕಾರ್ಯಕ್ರಮ, ರಾತ್ರಿ ಕಾರ್ಯಕ್ರಮಗಳು ಕೂಡ ಬಹಳ ಸೊಗಸಾಗಿ ಪ್ರಸಾರ ಆಗ್ತವೆ, ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜ ಸಂಜಯ್ ಧನಿಯ ಹಾಗೂ ಮುದಿ ಮಲ್ಲಪ್ಪ ಇವರು. ಓಕೆ, ಇನ್ನು ಮುಂದಿನ ಸಂದೇಶ ಸೋಮನಾಥ್ ಮಡ್ರಹಳ್ಳಿ ಗ್ರಾಮದಿಂದ ಕಳಿಸ್ತಾ ಇದ್ದಾರೆ. ಶುಭೋದಯ ಲತಾ ಮೇಡಮ್, ಬೆಳಗ್ಗೆಯಿಂದ ನೀವು ಪ್ರಸ್ತುತ ಪಡಿಸ್ತಾ ಇರುವ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. ಇನ್ನು ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಆಕಾಶವಾಣಿ ಚಿತ್ರದುರ್ಗದಿಂದ ಬಿಸ್ತರಗಳಲ್ಲಿ ಎನ್ನುವುದು ನಮ್ಮೆಲ್ಲ ಶ್ರೋತೃ ಬಳಗದ ನಿರೀಕ್ಷೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ನಿರೀಕ್ಷೆ ಯಾವತ್ತು ಹುಸಿಯಾಗೋದಿಲ್ಲ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹೀಗೆ ಕೇಳ್ತಾ ಇರಿ, ನಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ ಪ್ರಸಾರ ಆಗುತ್ತೆ ಅಂತ ನಾನು ಕೂಡ ಭರವಸೆಯನ್ನು ನೀಡ್ತೇನೆ. ಓಕೆ ಸ್ನೇಹಿತರೆ, ಇದೀಗ ಒಂದು ಹಾಡು ಕೇಳೋಣ, ಎ ಆರ್ ರೆಹಮಾನ್ ಹಾಗೂ ಪವಿತ್ರಾಚಾರ್ಯ ಅವರ ಧ್ವನಿಯಲ್ಲಿ.

ಕೇಳ್ತಾ ಇದ್ದೀರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ಇದೀಗ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಪೆದ್ದಿ ಚಿತ್ರದ ಹಾಡು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳು. ಇದೀಗ ಮತ್ತಷ್ಟು ಮನೋರಂಜನೆಗಾಗಿ ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿದೆ ಸಂಜು ವೆಡ್ಸ್ ಗೀತಾ ಚಿತ್ರದ ಹಾಡು. ಧ್ವನಿಯಾಗಿದ್ದಾರೆ ಶ್ರೇಯಾ ಘೋಷಾಲ್. ಕವಿರಾಜ್ ಅವರ ಸಾಹಿತ್ಯ ರಚನೆಗೆ ಜಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ.

ಸಮುದ್ರವಾದ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ ಗಳನ್ನ. ಓಕೆ ಸ್ನೇಹಿತರೆ, ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬೇಕು ಅಂತ ನನಗೆ ಅನಿಸ್ತಾ ಇದೆ. ಯಾವ ಪ್ರಶ್ನೆ ಅಂತ ನೀವು ಕೇಳ್ತೀರಾ? ಓಕೆ ಸ್ನೇಹಿತರೆ, ರಕ್ಷಿತ್ ಶೆಟ್ಟಿ ಅಭಿನಯದ ಯಾವ ಚಿತ್ರಕ್ಕೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ? ಇದು ನನ್ನ ಪ್ರಶ್ನೆ ಆಗಿದೆ. ಮತ್ತೊಮ್ಮೆ ಪ್ರಶ್ನೆ, ರಕ್ಷಿತ್ ಶೆಟ್ಟಿ ಅಭಿನಯದ ಯಾವ ಚಿತ್ರಕ್ಕೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ? ನೋಡೋಣ ಯಾರೆಲ್ಲ ಸರಿ ಉತ್ತರವನ್ನ ಕಳಿಸ್ತಾರೆ ಅಂತ. ಹಾಗಾಗಿ ಇದೀಗ ಕೇಳೋಣ ಬಚ್ಚನ್ ಚಿತ್ರದ ಹಾಡು. ಪ್ರಶ್ನೆ ಏನೋ ಕೇಳಿಸ್ಕೊಂಡ್ರಿ, ಹಾಗೇನೆ ಉತ್ತರವನ್ನ ಯಾವ ಸಂಖ್ಯೆಗೆ ಕಳಿಸ್ಬೇಕು ಅಂತ ಗೊತ್ತಲ್ವಾ? ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444 9448640273. ಈ ಹಾಡನ್ನ ಹಾಡಿದ್ದಾರೆ ವಿಜಯ್ ಪ್ರಕಾಶ್.

ಸ್ನೇಹಿತರೆ ಪ್ರಶ್ನೆಯೊಂದನ್ನ ಕೇಳಿದ್ದೆ, ರಕ್ಷಿತ್ ಶೆಟ್ಟಿ ಅಭಿನಯದ ಯಾವ ಚಿತ್ರಕ್ಕೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ ಅಂತ ಹೇಳಿ. ಇದಕ್ಕೆ ಮತ್ತೊಂದು ಸುಳುಹನ್ನ ಕೊಡ್ತೀನಿ. ಈ ಚಿತ್ರವನ್ನ ಕಿರಣ್ ರಾಜ್ ಅವರು ನಿರ್ದೇಶಿಸಿದ್ದಾರೆ. ಓಕೆನಾ? ಈ ಒಂದು ಪ್ರಶ್ನೆಗೆ ಯಾರೆಲ್ಲ ಉತ್ತರವನ್ನ ಕಳಿಸ್ತಾರೆ ಅಂತ ನೋಡೋಕ್ಕೂ ಮುಂಚೆ ಇದೀಗ ಈ ಹೃದಯ ನಿನಗಾಗಿ ಚಿತ್ರದ ಹಾಡನ್ನ ಕೇಳೋಣ.

ಸ್ನೇಹಿತರೆ, ಪ್ರಶ್ನೆಯೊಂದನ್ನ ಕೇಳಿದ್ದೆ. ರಕ್ಷಿತ್ ಶೆಟ್ಟಿ ಅಭಿನಯದ ಹಾಗೂ ಕಿರಣ್ ರಾಜ್ ಅವರ ನಿರ್ದೇಶನದ ಯಾವ ಚಿತ್ರಕ್ಕೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ ಅಂತ ಹೇಳಿ, ಇದಕ್ಕೆ ಸರಿಯಾದ ಉತ್ತರ 777 ಚಾರ್ಲಿ. ಹೌದು ಸ್ನೇಹಿತರೆ, ಸರಿಯಾದ ಉತ್ತರವನ್ನೇ ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋಣ. ರೂಪಾ ಪರಮೇಶ್, ರಶ್ಮಿತಾ ಧನ್ಯ, PSM ಲೇಔಟ್ ಇಂದ ಕಳಿಸ್ತಾ ಇದ್ದಾರೆ. ಹಾಗೆಯೇ ಸೂಪರ್ ಹಿಟ್ ಸಾಂಗ್ಸ್ ಧನ್ಯವಾದ ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ರಾಗೀತನೆ ಗಿರೀಶ್ ಅವರು ಗಾರಿಹಟ್ಟಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗದ ಪಂಡರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ. ಹಾಗೂ ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ ಕಳಿಸಿದ್ದಾರೆ. ಇನ್ನು ಸರಿಯಾದ ಉತ್ತರವನ್ನು ಕಳಿಸಿರುವಂಥವರು ಅನ್ನಪೂರ್ಣ, ವಿಜಯ್ ಕುಮಾರ್, ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗ. ವಿಜಯ್ ಕುಮಾರ್ ಕೂಡ ಕಳಿಸಿದ್ದಾರೆ ಜೋಗಿಮಟ್ಟಿ ರಸ್ತೆಯಿಂದ. ಹಾಗೆ ರುದ್ರಪ್ಪ ಕಂಬಾಲಿ ಹೊಸಪೇಟೆ ತಾಲೂಕು ವಿಜಯನಗರ ಜಿಲ್ಲೆಯಿಂದ. ಇನ್ನು ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗ. ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರದಿಂದ ಕಳಿಸಿರುವಂಥದ್ದು. ಹಾಗೆ ಡಾಕ್ಟರ್ ತುಳಸಿ ರಂಗನಾಥ್ ತರಳಬಾಳು ನಗರ ಚಿತ್ರದುರ್ಗ. ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ ಕಳಿಸಿರುವಂಥದ್ದು. ಇನ್ನು ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಹಾಗೂ ಸರೋಜ ಅವರು ಕಳಿಸಿದ್ದಾರೆ. ಓಕೆ, ನಿಮ್ಮೆಲ್ಲ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀಗ 777 ಚಾರ್ಲಿ ಚಿತ್ರದ ಹಾಡನ್ನೇ ಕೇಳೋಣ.

ಓಕೆ ಸ್ನೇಹಿತರೆ, ಇದೀಗ ಲೇಟ್ ಆಗಿ ಪ್ರಶ್ನೆಯನ್ನ ಕೇಳಿಸಿಕೊಂಡಿರೋರು ಉತ್ತರವನ್ನ ಕಳಿಸಿದ್ದಾರೆ. ಹರಪನಹಳ್ಳಿ ತಾಲೂಕು ಚಿಕ್ಕೇರಿಯಿಂದ ಕೆಂಚನಗೌಡರು ರಮೇಶ್, ಹಾಗೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡ ಲಗುಂದಿಯಿಂದ ಕಳಿಸಿರುವಂತಹ ಸಂದೇಶ ಬಂದಿದೆ. ಧನ್ಯವಾದ ಅಂತ ಹೇಳ್ತಾ ಇದೀಗ ಮುಂದಿನ ಗೀತೆ ಭೂಪತಿ ಚಿತ್ರದಿಂದ

ನೀವು ಕೇಳ್ತಾ ಇದ್ದೀರಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಸಮಯ ಆಗಿದೆ 10:42 ಇದೀಗ ಕೇಳೋಣ ಚಕ್ರವ್ಯೂಹ ಚಿತ್ರದ ಹಾಡು.

ಕೇಳುಗರೆ, ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10:00 to 11:00 102.6 ಮೆಗಾಹರ್ಟ್ಸ್ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ: ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು. ಈ ಕುರಿತು ಭಾಗವಹಿಸುತ್ತಾರೆ ಪುಷ್ಪಲತಾ ಭಾವಿಮಠ್, ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ಕೇಳುಗರು ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಾತಿ ಬಯಸುವ ಎಸ್ಎಸ್ಎಲ್ಸಿ ಪೂರ್ವ ಹಾಗೂ ನಂತರದ ಪಿಯುಸಿ ಮತ್ತು ಪದವಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194. ವಾಟ್ಸಪ್ ಮೂಲಕ ಪ್ರಶ್ನೆಗಳನ್ನು ಕೇಳಲು ಸಂದೇಶ ಕಳುಹಿಸಿ ವಾಟ್ಸಪ್ ಸಂಖ್ಯೆ 9448640273. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಡಿ ಕಾವ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಗಲಿದೆ. ಇದೀಗ ಕೇಳೋಣ ಅಸುರ ಚಿತ್ರದ ಹಾಡು. ಧ್ವನಿಯಾಗಿದ್ದಾರೆ ರಾಜೇಶ್ ಹಾಗೂ ಚಿತ್ರಾ.

ಸೊಗಸಾದ ಗೀತೆಗಳನ್ನ ಕೇಳ್ತಾ ಸಮಯ ಸರಿದಿದ್ದೆ ಗೊತ್ತಾಗಿಲ್ಲ ಅಲ್ವಾ. ಓಕೆ ಸ್ನೇಹಿತರೆ, ಇದೀಗ ನಿಮ್ಮ ಸಂದೇಶಗಳು ನಮ್ಮನ್ನ ತಲುಪಿದಾವೆ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ನೋಡೋಣ. ಮೊದಲಿಗೆ ಚಿಕ್ಕೇರಿಯಿಂದ ಆದಿಶೆಟ್ರು ಬಸವರಾಜ್ ಕಳಿಸ್ತಾ ಇದ್ದಾರೆ, ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇದೆ, ತಮಗೂ ಮತ್ತು ನಿಲಯದ ಎಲ್ಲಾ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ರುದ್ರಪ್ಪ ಕಾಂಬಾಲಿ ಅಂತ ಹೇಳ್ತಾ ಇದ್ದಾರೆ, ಓಕೆ ಆಗ್ಲೇ ಪ್ರಶ್ನೆಗಳನ್ನ ಕೇಳಿದ್ದೆ, ಮುಂದುವರಿಸಿ ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಇದರಲ್ಲಿ ಹಾಡುಗಳು ಕೂಡ ತುಂಬಾ ಚೆನ್ನಾಗಿ ಕೇಳುವಂತಹ ಇಂಪಾಗಿವೆ, ಹಾಗೇನೆ ಎರಡು ಹಾಡುಗಳಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಂಗೆ ಮುಂದೆ ಏನ್ ಪ್ರಶ್ನೆ ಬರುತ್ತೆ ಅಂತ ಹೇಳಿ ಕಾತರದಿಂದ ಕಾಯ್ತಾ ಇದ್ವಿ. ಇನ್ನು ನಿಮ್ಮ ನಿರೂಪಣೆ ಕೂಡ ಚೆನ್ನಾಗಿದೆ ಮೇಡಮ್, ನಾವು ಕೂಡ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀವಿ, FM ಕೇಳ್ಕೊಂಡು ಬರ್ತಾ ಇದ್ವಿ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಪ್ರಶ್ನೆಗಳನ್ನ ಕೇಳೋದಕ್ಕೆ ಸಮಯ ಇಲ್ವಲ್ಲ, ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಹಾಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಮುಂದಿನ ಸಂದೇಶ, ನಮಸ್ತೆ ಮೇಡಮ್, ಶುಭ ಮುಂಜಾನೆ, ಬೆಳಗಿಂದ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೇಡಮ್, ಇನ್ನು ಈಗ ಒಳ್ಳೊಳ್ಳೆ ಚಿತ್ರಗೀತೆಗಳು ಬರ್ತಾ ಇದ್ದಾವೆ, ಧನ್ಯವಾದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಯಾರಿದು ಅಂತ ಹೇಳೋದಾದ್ರೆ ಮಾದಪ್ಪ ಹಾಗೂ ಕೃಷ್ಣ KM ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಕಳಿಸ್ತಾ ಇದ್ದಾರೆ, ಹಳೆಯ ನೆನಪುಗಳನ್ನ ಚಿತ್ರಿಸ್ತಾ ಇದ್ದಾವೆ, ನೀವು ಬಿತ್ತರಿಸುತ್ತಿರುವ ಚಿತ್ರಗೀತೆಗಳ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದು. ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಅಂಡಮಾನ್ ಚಿತ್ರದ ಗೀತೆ.

ಓಕೆ ಸ್ನೇಹಿತರೆ, ಇದೀಗ ಮತ್ತೊಂದು ಸಂದೇಶ ಬಂದಿದೆ. ಪ್ರಭಾಕರಯ್ಯ ಏನ್ಮಟ್ಟದ್ದು ಕಳಿಸ್ತಾ ಇರುವಂಥದ್ದು, ಇಂದಿನ ನಿರೂಪಣೆ ಚೆನ್ನಾಗಿದೆ ಅಂತ ತಿಳಿಸ್ತಾ ಇದ್ದಾರೆ, ಧನ್ಯವಾದ ಅಂತ ಹೇಳ್ತಾ. ಏನು ಚಿತ್ರದುರ್ಗದ ಪಂಡರಹಳ್ಳಿ ರವಿ ಅವರು ಕೂಡ ಕಳಿಸ್ತಿರುವಂಥದ್ದು, ಎಕ್ಸಲೆಂಟ್ ಸಾಂಗ್ಸ್ ಕೇಳಿಸ್ತಿರೋದಕ್ಕೆ ಧನ್ಯವಾದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಇದುವರೆಗೂ ಬಂದಂತಹ ಸಂದೇಶಗಳಿಗೆ ಧನ್ಯವಾದ ಅಂತ ತಿಳಿಸ್ತಾ, ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆಲಿಸಿದಿರಿ. ಇನ್ನು ಕಾರ್ಯಕ್ರಮದಲ್ಲಿ ನಾನು ಇದುವರೆಗೂ ಲತಾ ಆರ್ ಮಾಡುವ ನಮಸ್ಕಾರ. ಹಾಗೆಯೇ ಇನ್ನು ಮುಂದೆ ಮದಕರಿ ಪ್ರಸಾರದಲ್ಲಿ ನಿಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಜಿ ಆರ್ ರಜನಿ. ಹಾಗೆ ತಾಂತ್ರಿಕ ಸಹಕಾರ ಇದುವರೆಗೂ ನೀಡಿದ್ದು ಮಿಲಿಂದ್ ಗುತ್ತಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 11:41 ಆಗಿದೆ. ಸ್ಟುಡಿಯೋದಲ್ಲಿ ನಾನಿದ್ದೀನಿ. ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆ ಜೊತೆಯಾಗ್ತಾ ಇರೋದು ನಿಮ್ಮ ರೇಡಿಯೋ ಗೆಳತಿ ರಜನಿ ಜಿಆರ್. ಇನ್ನು ಮುಂದೆ ಕೇಳೋಣ ಜನಪದ ಗೀತೆಗಳ ಕಾರ್ಯಕ್ರಮ.

ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಸುಜಾತ ಎಂಬ 60 ವರ್ಷದ ಮಹಿಳೆ 16/5/2026 ದಾವಣಗೆರೆಯಿಂದ ಕಾಣೆಯಾಗಿರುತ್ತಾರೆ. ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿರುವ ಇವರು ಸುಮಾರು 5 ಅಡಿ ಎತ್ತರವಿದ್ದಾರೆ. ಕನ್ನಡ, ಇಂಗ್ಲಿಷ್ ಭಾಷೆ ಮಾತನಾಡುತ್ತಾರೆ. ಕಾಣೆಯಾದಾಗ ಗುಲಾಬಿ ಬಣ್ಣದ ಚೂಡಿದಾರ ಧರಿಸಿರುತ್ತಾರೆ. ಇವರ ಬಗ್ಗೆ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ.

ಹೇಮಲತಾ ಎಂಬ 16 ವರ್ಷದ ಯುವತಿ ದಿನಾಂಕ 2/2/2026 ಕಾಣೆಯಾಗಿರುತ್ತಾರೆ. ಕೋಲುಮುಖ, ಸಾಧಾರಣ ಮೈಕಟ್ಟು, ಸುಮಾರು 5 ಅಡಿ ಎತ್ತರ, ಬಿಳಿ ಮೈಬಣ್ಣ ಹೊಂದಿರುತ್ತಾರೆ. ಕಾಣೆಯಾದಾಗ ನೀಲಿ ಬಣ್ಣದ ಟೀಶರ್ಟ್, ಕೆಂಪು ಬಣ್ಣದ ನೈಟ್ ಪ್ಯಾಂಟ್ ಧರಿಸಿರುತ್ತಾರೆ. ಕನ್ನಡ ಮತ್ತು ಲಂಬಾಣಿ ಭಾಷೆ ಬಲ್ಲವರಾಗಿದ್ದಾರೆ. ಇವರ ಬಗ್ಗೆ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ.

ಸಾಕಮ್ಮ ಎಂಬ 80 ವರ್ಷದ ಮಹಿಳೆ ದಿನಾಂಕ 11/3/2026 ಚಿಕ್ಕಹುಲ್ಲೇನಹಳ್ಳಿಯಿಂದ ಕಾಣೆಯಾಗಿರುತ್ತಾರೆ. ಸುಮಾರು 5 ಅಡಿ ಎತ್ತರವಿರುತ್ತಾರೆ. ದುಂಡುಮುಖ, ದೃಢಕಾಯ ಶರೀರ, ಕಪ್ಪು ಮೈಬಣ್ಣ, ತಲೆಯಲ್ಲಿ ಬಿಳಿ ಕೂದಲು ಹೊಂದಿದ್ದು ಎಡಗೈ ತೋಳಿನ ಮೇಲೆ 1 ರೂಪಾಯಿ ನಾಣ್ಯದ ಅಗಲದಷ್ಟು ರಂಗೋಲಿ ಹಚ್ಚೆ ಹಾಕಿಸಿರುತ್ತಾರೆ. ಕಿವಿಯಲ್ಲಿ ಓಲೆ ಧರಿಸಿರುತ್ತಾರೆ. ಕಾಣೆಯಾದಾಗ ಹಳದಿ ಬಣ್ಣದ ಬ್ಲೌಸ್, ಕಪ್ಪು ಬಣ್ಣದ ಸೀರೆಯನ್ನ ಧರಿಸಿರುತ್ತಾರೆ. ಇವರ ಬಗ್ಗೆ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 11:30:40. ಇನ್ನೀಗ ಕೇಳೋಣ ಮಾಹಿತಿ ಕಣಜ. ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಹಿತಿಗಳ ಪರಿಚಯ. ಇವತ್ತು ಯಾವ ಸಾಹಿತಿಯ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅನ್ನೋದಾದ್ರೆ, ಇವರು ಒಬ್ಬ ಮಹಿಳಾ ಸಾಹಿತಿ. ಯಾರಿವರು? ಮಹಿಳಾ ಸಾಹಿತಿಯಾದ ಸಾಯಿ ಸುತೆ ಅಂತಲೇ ಪ್ರಸಿದ್ಧರಾಗಿರುವಂತಹ ಕಾದಂಬರಿಗಾರ್ತಿ. ಇವರ ಬಗ್ಗೆ ಒಂದಷ್ಟು ಮಾಹಿತಿ, ಹಾಗೆ ಇವರದೇ ಕಾದಂಬರಿ

ಕಾದಂಬರಿಗಳು ಚಲನಚಿತ್ರವಾಗಿ ಕೂಡ ಮೂಡಿಬಂದಿವೆ. ಆ ಚಲನಚಿತ್ರದ ಕೆಲವೊಂದಷ್ಟು ಗೀತೆಗಳನ್ನು ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕೇಳ್ತಾ ಹೋಗೋಣ. ಸಾಯಿ ಸುತೆ ಕನ್ನಡದ ಪ್ರಸಿದ್ಧ ಕಾದಂಬರಿಗಾರ್ತಿಯರಾಗಿದ್ದು ಇವರ ನಿಜ ನಾಮಧೇಯ ರತ್ನ ಅಶ್ವಥ್ ನಾರಾಯಣ. 1942 ಆಗಸ್ಟ್ 20 ಕೋಲಾರದಲ್ಲಿ ಜನಿಸ್ತಾರೆ ಇವರು. ಸರಳ ಮತ್ತು ಆಪ್ತ ಕೌಟುಂಬಿಕ ಕಥೆಗಳ ಮೂಲಕ ಕನ್ನಡದ ಮನೆಮಾತಾಗಿದ್ದಾರೆ ಈ ಸಾಯಿ ಸುತೆ. ಇವರ ಬಗ್ಗೆ ಮತ್ತೊಂದಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ ಈ ಗೀತೆಯ ನಂತರ.

ಕೇಳುಗರೆ, ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಹಿತಿಗಳ ಪರಿಚಯ. ಸಾಯಿ ಸುತೆ ಅನ್ನುವ ಮಹಿಳಾ ಸಾಹಿತಿ ಬಗ್ಗೆ ಮಾತನಾಡ್ತಾ ಇದ್ದೆ. 1942 ಆಗಸ್ಟ್ 20 ಕೋಲಾರದಲ್ಲಿ ಜನಿಸ್ತಾರೆ ಸಾಯಿ ಸುತೆ ಅವರು. ತಂದೆ ವೆಂಕಟಪ್ಪ.

ತಾಯಿ ಲಕ್ಷ್ಮಮ್ಮ. ಸಾಯಿ ಸುತೆಯವರ ನಿಜನಾಮಧೇಯ ರತ್ನ. ರತ್ನ ಅವರು ಪ್ರಾರಂಭಿಕ ಶಿಕ್ಷಣ ಕೋಲಾರದಲ್ಲಿಯೇ ನಡೆಸ್ತಾರೆ. ನಂತರ ಕಾಲೇಜಿಗೆ ಸೇರಿದರಾದರೂ 17ನೇ ವಯಸ್ಸಿಗೆಲ್ಲ ಮದುವೆ ಆಗ್ಬಿಡುತ್ತೆ. ಹೀಗಾಗಿ ಓದಿಗೆ ತಡೆ ಬಿದ್ದ್ಬಿಡುತ್ತೆ. ಈತ ಸಂಸಾರದ ಭಾರ ಹೊರಲಾರದ ವಯಸ್ಸು. ಸಾಹಿತ್ಯ ಪ್ರೇಮಿಯಾದ ಪತಿ ಅಶ್ವಥ್ ನಾರಾಯಣ ಅವರು ಸಾಕಷ್ಟು ಪುಸ್ತಕಗಳನ್ನು ಸಂಗ್ರಹಿಸ್ತಿದ್ರು ಮನೆಯಲ್ಲಿ. ಇವನ್ನೆಲ್ಲ ಓದುತ್ತಿದ್ದಂತಹ ಸಾಯಿ ಸುತೆಯವರು ಸಾಹಿತ್ಯದ ಬಗ್ಗೆ ಒಂದಷ್ಟು ಒಲವನ್ನು ಮೂಡಿಸ್ಕೊಳ್ತಾ ಬಂದರು. ಸ್ವಯಂ ಶ್ರದ್ಧೆಯಿಂದ ಹಿಂದಿ, ಇಂಗ್ಲಿಷ್, ಸಂಸ್ಕೃತ ಭಾಷೆಯನ್ನು ಕಲಿತರು. ಕಾರಂತರು, ಭೈರಪ್ಪ, ಅನಕ್ರು, ತರಾಸು ಮುಂತಾದವರ ಕಾದಂಬರಿಗಳನ್ನು ಮಾರುಕಟ್ಟೆಗೆ ಬರುತ್ತಿದ್ದಂತೆ ಕೊಂಡು ಓದುವ ಹುಚ್ಚನ್ನು ಬೆಳೆಸ್ಕೊಳ್ತಾ ಹೋದರು. ಹೀಗೆಯೇ ಓದುತ್ತಾ ಓದುತ್ತಾ ಬರೀಬೇಕು ಅಂತ ಕೂಡ ಅವರ ಮನಸ್ಸಿನಲ್ಲಿ ಮೂಡ್ತಾ ಹೋಯಿತು. ಪ್ರಾರಂಭದಲ್ಲಿ ಸಾಯಿ ಸುತೆ ಅವರು ಬಹುತೇಕ ಬರಹಗಾರರಂತೆ ಪದ್ಯಗಳನ್ನು ಬರೆದರು. ಮುಂದೆ ಅವರಲ್ಲಿ ಕಾದಂಬರಿ ಲೋಕದ ಕಡೆ ಒಲವು ಹರಿತಾ ಹೋಯಿತು. ಸಾಯಿ ಸುತೆ ಅವರು ಮೊದಲು ಕಾದಂಬರಿ ಬರೆದದ್ದು 1970 ವರ್ಷದಲ್ಲಿ ಮಿಂಚು ಎಂಬ ಕಾದಂಬರಿಯನ್ನು ಬರೆದು ಕೆಲವು ವರ್ಷಗಳ ಕಾಲ ಹಾಗೆ ತಮ್ಮಲ್ಲಿಯೇ ಇಟ್ಕೊಂಡಿದ್ರು. ಪ್ರಜಾಮತದಲ್ಲಿ ಇವರ ವಿವಾಹ ಬಂಧನ ಧಾರಾವಾಹಿಯಾಗಿ ಪ್ರಕಟವಾಯಿತು. ನಂತರ ಸಾಯಿ ಸುತೆ ರತ್ನ ಆಗಿದ್ದವರು ಸಾಯಿಬಾಬಾ ಅವರ ಮೇಲಿನ ಭಕ್ತಿಯಿಂದ ತಮ್ಮನ್ನು ಸಾಯಿ ಸುತೆಯಾಗಿಸಿಕೊಂಡು ಸಾಯಿ ಸುತೆ ಅಂತಲೇ ಪ್ರಚಲಿತರಾದರು. ಬರವಣಿಗೆಗೆ ಸಹಜ ಅಭಿವ್ಯಕ್ತಿಯ ಮಾಧ್ಯಮ, ನಾನು ಮಾತನಾಡುವುದು ಕಡಿಮೆ, ಸುತ್ತಲಿನ ಪರಿಸರವನ್ನು ನೋಡುತ್ತಾ ಏನೋ ಹೇಳಬೇಕು ಅನ್ನಿಸಿದಾಗ ಕಾದಂಬರಿಗಳನ್ನು ಬರೆದೆ, ಸುತ್ತಲಿನ ಸಮಾಜವೇ ನನಗೆ ಸ್ಫೂರ್ತಿ ಅಂತ ಸಾಯಿ ಸುತೆಯವರು ತಮ್ಮ ಅನುಭವವನ್ನು ಹಂಚಿಕೊಳ್ತಾರೆ ಬರವಣಿಗೆಯ ಬಗ್ಗೆ. ಈ ಸ್ಫೂರ್ತಿ ನೀರಾಗದಂತೆ ಕಳೆದ 5 ದಶಕಗಳನ್ನು ಮೀರಿ ನಿರಂತರವಾಗಿ ಪ್ರವಹಿಸುತ್ತಲೇ ಇದೆ. ಅವರು ಇದುವರೆಗೆ ಬರೆದಿರುವ ಕಾದಂಬರಿಗಳ ಸಂಖ್ಯೆ ಸುಮಾರು 150 ಸಮೀಪಿಸ್ತಾ ಇದೆ. ಅವರ ಬರಹಗಳು ಎಲ್ಲ ರೀತಿಯ ಪತ್ರಿಕೆಗಳಲ್ಲಿ, ಪುಸ್ತಕಗಳಲ್ಲಿ ನಿರಂತರವಾಗಿ ತನ್ನ ಜನಪ್ರಿಯತೆಯನ್ನು ಕಾಯ್ದುಕೊಂಡು ಬರ್ತಾ ಇದೆ. ಇವರ ಬಗ್ಗೆ ಮತ್ತೊಂದಷ್ಟು ಮಾಹಿತಿ, ಇವರು ಬರೆದಿರುವಂತಹ ಕಾದಂಬರಿಗಳ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ. ಕೇಳೋಣ ಒಂದು ಗೀತೆಯನ್ನು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಸಾಯಿ ಸುತೆ ಅವರು ಸಾಕಷ್ಟು ಕಾದಂಬರಿಗಳನ್ನ ಬರೆದಿದ್ದಾರೆ. ಅದರಲ್ಲಿ ಸಾಯಿ ಸುತೆ ಅವರ ಕಥೆಗಳನ್ನು ಆಧರಿಸಿದ ಸಪ್ತಪದಿ, ಬಾಡದ ಹೂವು, ಕಲ್ಯಾಣ ರೇಖೆ, ಇಬ್ಬನಿ ಕರಗಿತು, ಗಂಧರ್ವಗಿರಿ, ಶ್ವೇತ ಗುಲಾಬಿ, ಮಿಡಿದ ಶ್ರುತಿ ಮುಂತಾದ ಹತ್ತಾರು ಸಿನಿಮಾಗಳು ಮೂಡಿಬಂದಿವೆ. ಬಾಡದ ಹೂವು, ಮಿಡಿದ ಶ್ರುತಿ ಚಿತ್ರಗಳು ಉತ್ತಮ ಚಿತ್ರಕ್ಕಾಗಿ ಪ್ರಶಸ್ತಿಗಳಿಸಿವೆ. ಶ್ವೇತ ಗುಲಾಬಿ ಅವರ ಇತರೆ ಭಾಷೆಗಳಲ್ಲೂ ಕೂಡ ಚಲನಚಿತ್ರವಾಗಿ ಯಶಸ್ಸನ್ನು ಸಾಧಿಸಿದೆ. ಸಾಯಿ ಸುತೆ ಅವರು ಗಳಿಸಿರುವ ಅಭಿಮಾನಿ ಬಳಗ ತುಂಬಾ ದೊಡ್ಡದು. ಗಾನಗಂಗೆ ಗಂಗೂಬಾಯಿ ಹಾನಗಲ್ರವರು ಸಾಯಿ ಸುತೆ ಅವರ ಬಳಿ ನನಗೆ ಬಿಡುವು ದೊರೆತಾಗಲೆಲ್ಲ ನಿಮ್ಮ ಕಾದಂಬರಿ ಓದ್ತೀನಿ ಎಂದಿದ್ರಂತೆ. 95 ವರ್ಷ ಹಿರಿಯ ವಯಸ್ಸಿನ ಒಬ್ಬ ಪಂಡಿತರು ಸಾಯಿ ಸುತೆ ಅವರ ಬಳಿ ಬಂದು ನಿಮ್ಮ ಕಾದಂಬರಿಗಳನ್ನು ಎಳೆಯರಿಂದ ವೃದ್ಧರವರೆಗೆ ಓದಬಹುದು ಅಂತ ಮೆಚ್ಚಿ ಆಶೀರ್ವದಿಸಿದ್ರಂತೆ. ಹೆಣ್ಣು ಗಂಡು ಮಕ್ಕಳೆಂಬ ಭೇದವಿಲ್ಲದೆ ಅಂದಿನ ದಿನಗಳಲ್ಲಿ ಅವರ ಧಾರಾವಾಹಿಗಳಿಗಾಗಿ ವಾರಪತ್ರಿಕೆಗಳಿಗೆ ಮುಗಿಬೀಳುತ್ತಿದ್ದ ಅನುಭವಗಳು ಇಂದು ನಮಗೆ ಆಪ್ಯಾಯಮಾನವಾಗಿಯೇ ಇವೆ. ಸಾಯಿ ಸುತೆ ಅವರ ಕಾದಂಬರಿಗಳ ಶೀರ್ಷಿಕೆಗಳಲ್ಲೇ ಒಂದು ರೀತಿಯ ಆಪ್ಯಾಯಮಾನತೆ ಇದೆ. ಹೊಂಬೆಳಕು, ವಿವಾಹ ಬಂಧನ, ವಿವಂಚಿತೆ, ವಸುಂಧರ, ಕರಗಿದ ಕಾರ್ಮೋಡ, ಬಾಡದ ಹೂವು, ಶುಭಮಿಲನ, ಗಿರಿಧರ, ಮಧುರಗಾನ, ಗಂಧರ್ವಗಿರಿ, ಇಬ್ಬನಿ ಕರಗಿತು, ಶ್ವೇತ ಗುಲಾಬಿ, ಅನುಬಂಧದ ಕಾರಂಜಿ, ಅಭಿಲಾಷ, ಅಮೃತ ಸಿಂಧು, ಅರುಣ ಕಿರಣ, ಆಡಿಸಿದಳು ಜಗದೋದ್ಧಾರನ, ಆರಾಧಿತೆ, ಇಂದ್ರ ಮನಸ್ಸು, ಕಲ್ಯಾಣ ರೇಖೆ, ಕಾರ್ತಿಕೇಯದ ಸಂಜೆ, ಕೋಗಿಲೆ ಹಾಡಿತು, ಚಿರಬಾಂಧವ್ಯ, ಚೈತ್ರದ ಕೋಗಿಲೆ, ಜನನಿ ಜನ್ಮಭೂಮಿ, ಜೀವನ ಸಂಧ್ಯಾ, ಡಾಕ್ಟರ್ ವಸುಧಾ, ದಂತದ ಗೊಂಬೆ, ದೀಪಾಂಕುರ, ಧವಳ ನಕ್ಷತ್ರ, ನನ್ನ ಭಾವ ನಿನ್ನ ರಾಗ, ನನ್ನೆದೆಯ ಹಾಡು, ನಮ್ರತ, ನಲಿದ ಸಿಂಧೂರ, ನವಚೈತ್ರ, ನಾಟ್ಯ, ಸುಧಾ, ನಿಶಾಂತ್, ನಿಶೆಯಿಂದ ಉಷೆಗೆ, ನೂರು ನೆನಪು, ಪಂಚವಟಿ, ಪಸರಿಸಿದ ಶ್ರೀಗಂಧ, ಪಾಂಚಜನ್ಯ, ಪುಷ್ಕರಣಿ, ಪೂರ್ಣೋದಯ, ಪ್ರಿಯ ಸಖಿ,

ಪ್ರೀತಿಯ ಹೂಬನ, ಪ್ರೇಮ ಸಾಫಲ್ಯ, ಬಣ್ಣದ ಚುಂಬಕ, ಬಾಂದಳದ ನಕ್ಷತ್ರ, ಬಾನು ಮಿನುಗಿತು, ಮಿರಿದ ನೈದಿಲೆ, ಬಿಳಿ ಮೋಡಗಳು, ಬೆಳದಿಂಗಳ ಚೆಲುವೆ, ಬೆಳ್ಳಿ ದೋಣಿ, ಭಾವಸರೋವರ, ಮಂಗಳದೀಪ, ಮಂಜಿನಲ್ಲಿ ಮಿಂದ, ಹೀಗೆ ಮಾನಸವೀಣ, ಮಿಂಚು, ಮಿಡಿದ ಶ್ರುತಿ, ಮುಂಜಾನೆಯ ಮುಂಬೆಳಕು, ಮುಗಿಲ ತಾರೆ, ಮೂಡಿ ಬಂದ ಶಶಿ, ಮೇಘವರ್ಷಿಣಿ, ಮೌನ ಆಲಾಪನ, ಶ್ರೀರಸ್ತು, ಶುಭಮಸ್ತು, ಸಂಧ್ಯಾ, ಗಗನ, ಸಪ್ತಪದಿ, ಸಪ್ತರಂಜಿನಿ, ಸಮ್ಮಿಲನ, ಸುಪ್ರಭಾತದ ಹೊಂಗನಸು, ಸುಭಾಷಿಣಿ, ಸುಮಧುರ ಭಾರತಿ, ಸುಮಧುರ ಸಂಗಮ, ಸೊಬಗಿನ ಪ್ರಿಯದರ್ಶಿನಿ, ಸ್ನೇಹ ಮಾಧುರಿ, ಸ್ವಪ್ನ ಸಂಭ್ರಮ, ಸ್ವರ್ಗದ ಹೂವು, ಸ್ವರ್ಣಮಂದಿರ, ಹಂಸಪಲ್ಲಕ್ಕಿ, ಹಿಮಗಿರಿ ನವಿಲು, ಹೃದಯರಾಗ, ಹೇಮವಿಹಾರಿ, ಹೇಮಂತನ ಸೊಗಸು, ಇವೆಲ್ಲ ಸಾಯಿಸುತೆಯವರ ಕಾದಂಬರಿಯ ಸುಂದರ ಶೀರ್ಷಿಕೆಗಳು. ಹೀಗೆ ಸಾಕಷ್ಟು 150 ಮೀರಿದ ಸಂಖ್ಯೆಗಳಲ್ಲಿ ಇವರ ಕಾದಂಬರಿಗಳನ್ನು ಹೆಸರಿಸ್ತಾ ಹೋಗಬಹುದು. ಸಾಕಷ್ಟು ಮಾಹಿತಿ ಇದೆ, ಮತ್ತೊಂದಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಈ ಗೀತೆಯನ್ನು ಕೇಳಿ ಬರೋಣ.

ಸಾಯಿಸುತೆಯವರ ಸಣ್ಣ ಕಥೆಗಳು ಕೂಡ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಅವರ ಶಿಶು ಸಾಹಿತ್ಯ ಕೂಡ ಪಾಪಚ್ಚಿ ಮುಂತಾದ ಶಿಶು ಸಾಹಿತ್ಯ ಪತ್ರಿಕೆಗಳನ್ನು ಅಲಂಕರಿಸಿವೆ. ಸಾಕ್ಷರತಾ ಆಂದೋಲನದ ಕಾರ್ಯಕ್ರಮದಡಿ ವಯಸ್ಕರ ಶಿಕ್ಷಣಕ್ಕಾಗಿ ಹಲವಾರು ಪಠ್ಯಪುಸ್ತಕಗಳನ್ನು ಅವರು ರೂಪಿಸಿದ್ದಾರೆ. ಬಾನುಲಿಗಾಗಿ ಅವರು ಹಲವು ನಾಟಕಗಳನ್ನು ಕೂಡ ಬರೆದಿದ್ದಾರೆ. ಧಾರವಾಡ ಪಟ್ಟಣದಲ್ಲಿ ಸರ್ಕಲ್ನಲ್ಲಿ ನಿಂತು ಕಲ್ಲೊಗೆದರೆ ಒಬ್ಬ ಕವಿಗೆ ತಗಲುವಂತೆ ಯಾವುದೇ ಗ್ರಂಥಾಲಯಕ್ಕೆ ಹೋಗಿ ಕೈಯಿಟ್ಟರೆ ಸಿಗುವುದೇ ಸಾಯಿಸುತೆ ಅವರ ಕಾದಂಬರಿ. ಹೀಗೆ ಕನ್ನಡ ನಾಡಿನಲ್ಲಿ ಜನಜನಿತವಾದ ಮಾತು. ಹಾಗಾಗಿ ಅವರು ಲೈಬ್ರರಿ ಸಾಮ್ರಾಜ್ಞಿ ಅಂತ ಕೂಡ ಪ್ರಸಿದ್ಧರಂತೆ.

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಹಿತಿಗಳ ಪರಿಚಯದಲ್ಲಿ ಮಹಿಳಾ ಸಾಹಿತಿಯಾದ ಸಾಯಿ ಸುತೆ ಅವರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೆ. ಸಾಯಿ ಸುತೆ ಅವರಿಗೆ ಸಾಹಿತ್ಯಿಕ ಮತ್ತು ಚಲನಚಿತ್ರ ಮಾಧ್ಯಮದ ಹಲವಾರು ಪ್ರಶಸ್ತಿ ಗೌರವಗಳು ಅರಸಿ ಬಂದಿವೆ. ಅವರು ಹಲವಾರು ಮಹಿಳಾ ಸಮ್ಮೇಳನಗಳ ಅಧ್ಯಕ್ಷತೆ ನಿರ್ವಹಿಸಿದ್ದಾರೆ. ರಾಜ್ಯೋತ್ಸವ ಸಂದರ್ಭದಲ್ಲಿ ಸನ್ಮಾನ, ದಾನಚಿಂತಾಮಣಿ ಅತ್ತಿಮಬ್ಬೆ ಸ್ಮಾರಕ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಹೂ ಈಸ್ ಹೂನಲ್ಲಿ ಸೇರ್ಪಡೆ, ಬೆಳಗಾವಿ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡಶ್ರೀ ಪ್ರಶಸ್ತಿ, ತುಮಕೂರು ಜಿಲ್ಲಾ ಲೇಖಕಿಯರ ಸಂಘದಿಂದ ಸಾಹಿತ್ಯ ಸಂಪನ್ನೆ ಪ್ರಶಸ್ತಿ, ಹೀಗೆ ಸಾಕಷ್ಟು ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ನಿಮಗೆಲ್ಲ ಸಾಯಿ ಸುತೆಯವರ ಬಗ್ಗೆ ಈ ಒಂದು ಪುಟ್ಟ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಬುಡಕಟ್ಟು ಸಮುದಾಯದ ಜನನಾಯಕ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವನವಾಸಿ ವೀರನ ಸ್ಮೃತಿಗೆ ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ನೈಋತ್ಯ ರೈಲ್ವೆಯ ಸಂಚಾರ ನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾದ ಬೆಂಗಳೂರು ತುಮಕೂರು ವಿಭಾಗದಲ್ಲಿ ಮಾರ್ಗ ವಿದ್ಯುದೀಕರಣ ಕಾಮಗಾರಿಗೆ 162.57 ಕೋಟಿ ರೂಪಾಯಿ ಅನುಮೋದಿತವಾಗಿದೆ. 120 ಟ್ರ್ಯಾಕ್ ಕಿಲೋಮೀಟರ್ಗಳನ್ನು 2x25 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುದೀಕೃತ ಸಂಚಾರ ವ್ಯವಸ್ಥೆಯಾಗಿ ಪರಿವರ್ತಿಸಲಾಗುತ್ತಿದೆ. ಬೆಂಗಳೂರು ತುಮಕೂರು ರೈಲ್ವೆ ವಿಭಾಗ ಹೈಲಿ ಯುಟಿಲೈಸ್ಡ್ ನೆಟ್ವರ್ಕ್ ಮಾರ್ಗ 10ರ ಭಾಗವಾಗಿದೆ. ಇದು ಪುಣೆ ಹುಬ್ಬಳ್ಳಿ ಚಿಕ್ಕಜಾಜೂರು ಬೀರೂರು ತುಮಕೂರು ಬೆಂಗಳೂರು ಸೇಲಂ ಕನ್ಯಾಕುಮಾರಿ ಕಾರಿಡಾರ್ನಲ್ಲಿರುವ ಪ್ರಮುಖ ಆರ್ಥಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ಸಂಪರ್ಕಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಆಶೋತ್ತರ ರಾಷ್ಟವಾಗಿ ದೇಶ ಪರಿವರ್ತನೆಯಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನದ ಹಿನ್ನೆಲೆ ಯುವ ಜನರಿಗೆ ಅವಕಾಶಗಳು, ನಾವೀನ್ಯತೆ ಹಾಗೂ ಆತ್ಮವಿಶ್ವಾಸ ವೃದ್ಧಿಸಿದೆ ಎಂದು ಸುದ್ದಿಸಂಸ್ಥೆಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ, 1,86,000

0: ಕ್ಕೂ ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿದೆ. 18,000 ಹೆಚ್ಚು ಜನೌಷಧಿ ಕೇಂದ್ರಗಳ ಮೂಲಕ ಜನರಿಕ್ ಔಷಧಿಗಳು ಈಗ ಮಾರುಕಟ್ಟೆ ದರಕ್ಕಿಂತ 50%-90% ಕಡಿಮೆ ದರದಲ್ಲಿ ಲಭ್ಯವಿವೆ. 47 crore ಹೆಚ್ಚು ಟೆಲಿಮೆಡಿಸಿನ್ ಸಮಾಲೋಚನೆ ನಡೆಸಲಾಗಿದೆ. June 5 ವಿಶ್ವ ಪರಿಸರ ದಿನದ ಹಿನ್ನೆಲೆ ರಾಜ್ಯದ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಗ್ರಾಮಸಭೆ ಹಾಗೂ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವ ಅಭಿಯಾನವನ್ನು ಆಯೋಜಿಸಿ ವಿವಿಧ ಪ್ರಜಾತಿಯ ಸಸಿಗಳನ್ನು ನೆಡಲಾಯಿತು. ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಅವರ ನಿವಾಸದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಡೆದು ಶ್ರದ್ಧಾಂಜಲಿ ಸಲ್ಲಿಸಿದರು. ಸೂರಜ್ ಅವರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರ ಮೊಮ್ಮಗ. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಮನೆಗೊಂದು ಗ್ರಂಥಾಲಯ ಅಭಿಯಾನದ ಉಡುಪಿ ಜಿಲ್ಲೆ ಸಹ ಸಂಚಾಲಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಅಧ್ಯಕ್ಷ ಎಚ್ಪಿ ರವಿರಾಜ್ ಅವರನ್ನು ನೇಮಕಗೊಳಿಸಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಆದೇಶಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಎಚ್ಪಿ ರವಿರಾಜ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕ ಕಳೆದ 2.5 ವರ್ಷಗಳಿಂದ ಮನೆಯೇ ಗ್ರಂಥಾಲಯ ಎನ್ನುವ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಮನೆ ಮನೆಗಳಿಗೆ ಹೋಗಿ ಗ್ರಂಥಾಲಯ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ. ಈ ಗ್ರಂಥಾಲಯದಲ್ಲಿ ಕನ್ನಡ ಪುಸ್ತಕಗಳು ಇರಬೇಕು, ಮನೆಗೆ ಬಂದಂತ ಅತಿಥಿಗಳು ಮತ್ತು ಮಕ್ಕಳು ಈ ಪುಸ್ತಕಗಳನ್ನು ಓದಬೇಕು, ಆ ಮೂಲಕ ಪುಸ್ತಕ ಖರೀದಿ ಮಾಡಿ ಗ್ರಂಥಾಲಯವನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದೀಗ ಕನ್ನಡ ಪುಸ್ತಕ ಪ್ರಾಧಿಕಾರ ಇದೇ ರೀತಿಯಾದಂತ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಸುಮಾರು 100,000 ಮನೆಗಳಲ್ಲಿ ಗ್ರಂಥಾಲಯ ಆಗಬೇಕು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಉಡುಪಿಯಲ್ಲಿಯೂ ಕೂಡ ಈ ಅಭಿಯಾನವನ್ನ ಆರಂಭಿಸಬೇಕು, ಈ ಮೂಲಕ ಕನ್ನಡ ಮನಸ್ಸುಗಳನ್ನ ತಲುಪಬೇಕು ಅನ್ನುವಂತ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಯಿತು.
0: ಮಂಡ್ಯ ಜಿಲ್ಲೆಯ ಎಲ್ಲ ಒತ್ತುವರಿ ಕೆರೆಗಳನ್ನು ಪಟ್ಟಿ ಮಾಡಿ ತಿಂಗಳಿಗೆ 5 ಕೆರೆಗಳ ಒತ್ತುವರಿ ತೆರವುಗೊಳಿಸುವುದಾಗಿ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತ 21 ತಾರೀಕು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿಸಿದೆ ಎಂದು ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ತಿಳಿಸಿದ್ದಾರೆ. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಮ್ಸ್ 6ನೇ ಘಟಿಕೋತ್ಸವ 13ನೇ ತಾರೀಕು ಶನಿವಾರ ಸಂಜೆ 4:30 ಆಯೋಜಿತವಾಗಿದೆ. ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಪ್ರಕಟಿಸಿದೆ. ಭಾರೀ ಮಳೆ ಹಿನ್ನೆಲೆ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ. ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರು.
3: ಹಾಯ್, ಹೇಗಿದ್ದೀರಾ ಎಲ್ಲರೂ? ತುಂಬಾ ದಿನ ಆಯ್ತಲ್ವಾ ನಾವೆಲ್ಲ ಆಚೆ ಕಡೆ ಹೋಗಿ, ಎಲ್ಲಾದ್ರೂ ಟ್ರಿಪ್ ಹೋಗೋಣವಾ?
4: ಹೌದಲ್ವಾ, ಸರಿ. ಹಾಗಾದ್ರೆ ಎಲ್ಗ್ ಹೋಗೋಣ?
5: ಯಾವ್ದಾದ್ರೂ ನದಿವನ ಇರೋ ಜಾಗಕ್ಕೆ ಹೋಗೋಣವಾ?
4: ನಾನೊಂದ್ ಜಾಗ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಅಂತ ನಿಮಗೆಲ್ಲ ಒಂದ್ ಸರ್ಪ್ರೈಸ್ ಓದ್ಮೇಲೆನೆ ಗೊತ್ತಾಗೋದು.
6: ಸರಿ, ನಾಡಿದ್ದು ಭಾನುವಾರ ಆಗಿದೆ, ಎಲ್ಲರೂ ರೆಡಿ ಆಗಿರಿ, ಬೆಳಗ್ಗೆ 5ಕ್ಕೆ ಹೊರಡ್ಬಿಡ್ಬೇಕು ಆಯ್ತಾ?
7: ವಾವ್, ಎಷ್ಟ್ ಚೆನ್ನಾಗಿದೆ ಈ ಜಾಗ.
3: ಈ ಪರಿಸರದಲ್ಲಿ ಹೂವಿನ ಗಿಡಗಳು ಎಷ್ಟು ಸೊಂಪಾಗಿ ಬೆಳೆದಿದೆ ನೋಡಿ.
4: ಹಾ ಹೌದು, ಸಂಪಿಗೆ, ಪಾದರಿ, ಮೊಲ್ಲೆ, ಜಾಜಿ
5: ಎಲ್ಲ ಈ ಕಡೆ ನೋಡಿ. ಮರುಗ, ಪಚ್ಚೆ, ಮಲ್ಲಿಗೆ, ಗುಲಾಬಿ, ವಾವ್ ಎಷ್ಟು

0: ಸುಂದರವಾಗಿದೆ.
1: ಇಲ್ಲಿ ನೋಡಿ ಎಷ್ಟು ಹಣ್ಣಿನ ಮರಗಳು, ಮಾವು, ಹಲಸು, ಸೀಬೆ,
0: ಕಿತ್ತಳೆ, ದ್ರಾಕ್ಷಿ, ತೆಂಗು, ಬಾಳೆ.
2: ಬನ್ನಿ ಬನ್ನಿ, ಮುಂದೆ ಹೋಗೋಣ, ಇನ್ನು ಈ ಪ್ರಕೃತಿ ಸೌಂದರ್ಯ ಸವಿಬಹುದು.
3: ದೊಡ್ಡ ದೊಡ್ಡ ಮರಗಳ ಸಾಲೆ ಇಲ್ಲಿದೆ, ನೋಡಿದ್ರೆ ಒಂದು ಕತ್ತಲ ಅನುಭವನೆ ಆಗ್ತಾ ಇದೆ ಅಲ್ವಾ?
1: ಹೂ, ಇಲ್ಲಿ ನೋಡಿಪ್ಪ, ಆಲ, ಅರಳಿ, ಬೇವು, ತೇಗ, ಗಂಧದ ಮರ.
0: ಅಷ್ಟೇ ಅಲ್ಲ, ಹೊನ್ನೆ, ಬೀಟೆ, ಹೊಂಗೆ, ಹುಣಸೆ ಎಷ್ಟು ಚೆನ್ನಾಗಿ ಸೋಂಪಾಗಿ ಬೆಳೆದಿದೆ ನೋಡಿ.
1: ಈ ಭೂತಾಯಿ ವರ್ಣನೆ ಇರೋ ನಮ್ಮ HR ಲೀಲಾವತಿ ಮೇಡಮ್ ಬರೆದಿರೋ ಹಾಡಿನ ಮೂಲಕ ಪ್ರಕೃತಿ ಮಾತೆಗೆ ನಮಿಸೋಣ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ,

0: ಎಷ್ಟು ಇಂಪಾದ ಹಾಡು. ಆ ಕೊನೆ ಸಾಲಿದೆಯಲ್ಲ, ಭೂತಾಯಿ ಪ್ರೇಮದಲ್ಲಿ ಹರಸ್ಯಾಳು, ಈ ಸಾಲು ತುಂಬಾ ಸೊಗಸಾಗಿದೆ.
1: ನಾವು ಈ ಪರಿಸರವನ್ನು ಕಾಪಾಡಿದ್ರೆ ಭೂಮಿ ತಾಯಿ ನಮ್ಮೆಲ್ಲರನ್ನು ಖಂಡಿತವಾಗಿ ಕಾಪಾಡ್ತಾಳೆ.
2: ಹಿಂದೆಲ್ಲ ಇಷ್ಟೊಂದು ವಾಹನಗಳ ದಟ್ಟಣೆ ಇರಲೇ ಇರಲಿಲ್ಲಪ್ಪ, ಈಗಂತೂ ವಿಪರೀತ ವಾಹನಗಳು. ಇದರಿಂದ ಬರ್ತಾ ಇರೋ ಹೊಗೆ ವಾತಾವರಣನ ಹದಗೆಡಿಸಿ ಪರಿಸರ ಮಾಲಿನ್ಯನ ಮಾಡ್ತಾ ಇದೆ ಅಲ್ವಾ?
3: ಹ್ಮ್, ಈ ವಾಹನಗಳ ಹೊಗೆ ಮತ್ತು ಕಾರ್ಖಾನೆಗಳಿಂದ ಹೊರಸೂಸುವ ಹೊಗೆ ಇವೆಲ್ಲವೂ ನಮ್ಮ ಈ ವಾತಾವರಣವನ್ನ ಕೆಡಿಸಿಬಿಡತ್ತೆ.
4: ಹೌದಲ್ವಾ, ಈ ವಾಹನಗಳಿಂದ ಬರುತ್ತಲ್ಲ ಇಂಗಾಲದ ಡೈಆಕ್ಸೈಡ್, ಅದೇ ಇದನ್ನೆಲ್ಲ ಹಾಳು ಮಾಡ್ತಿರೋದು.
3: ಓ, ಅದೆಲ್ಲ ಬಿಡಿಪ್ಪ, ಇಲ್ಲಿ ನೋಡಿ ನಮ್ಮ ಮುಂದೆ ಕಾಣ್ತಿರೋ ಈ ನದಿ ನೀರು ಎಷ್ಟು ಸ್ವಚ್ಛವಾಗಿ ತಿಳಿಯಾಗಿದೆ.
0: ಹಾ ಹೌದಲ್ವಾ, ನಮ್ಗೆಲ್ಲ ಈ ದೃಶ್ಯ ಎಷ್ಟು ಖುಷಿ ಕೊಡ್ತಾ ಇದೆ ನೋಡಿ.
1: ಅಲ್ವಾ, ನಾವು ನಮ್ಮ ಸಿಟಿಗಳಲ್ಲಿ ಆ ಕೊಳಚೆ ಮೋರಿ ನೀರನ್ನ ನೋಡಿ ನೋಡಿ ಸಾಕಾಗಿದೆ.
2: ಹ್ಮ್, ಸಿಟಿಗಳಲ್ಲಂತೂ ನೀರ್ ಕುಡಿಯೋಕೆ ಭಯ ಆಗತ್ತೆ.
3: ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಈ ನದಿ ತೀರದಲ್ಲಿ ಕುತ್ಕೊಂಡು ನಾವೆಲ್ಲರೂ ನೀರಿನ ಬಗ್ಗೆನೇ ಮಾತಾಡ್ತಾ ಅರಿವು ಮೂಡಿಸ್ಕೊಳ್ಳೋಣ.
4: ನೀರ್ ಮಲಿನ ಆಗೋಕೆ ನಮ್ ಸಿಟಿಲಿರೋ ಕಾರ್ಖಾನೆಯಿಂದ ಬರೋ ಈ ತ್ಯಾಜ್ಯಗಳು ನದಿಗಳಿಗೆ ಸೇರಿ ಆ ನೀರು ಕಲುಷಿತವಾಗುತ್ತೆ.
3: ನಾವೆಲ್ಲ ನೀರನ್ನು ಶುದ್ಧೀಕರಿಸಿಯೇ ಕುಡಿಬೇಕು.
0: ನೀರನ್ನ ದುರ್ಬಳಕೆ ಕೂಡ ಮಾಡಬಾರ್ದು,
1: ನೀರನ್ನ ಸಂರಕ್ಷಣೆ ಮಾಡ್ಬೇಕಪ್ಪ. ಹೇಗೆ ಗೊತ್ತಾ? ಲಭ್ಯ ಇರೋ ಶುದ್ಧವಾದ ನೀರನ್ನ ಮಿತವಾಗಿ ಬಳಸ್ಬೇಕು, ನೀರನ್ನು ವ್ಯರ್ಥವಾಗದಂತೆ ತಡೆಯೋದು, ಮುಂದಿನ ಪೀಳಿಗೆಗೆ ನೀರನ್ನ ಸಂರಕ್ಷಿಸಿರುವುದು, ಇವೆಲ್ಲ ಮಾಡ್ಬೇಕು.
2: ಮುಂದಿನ ದಿನಗಳಲ್ಲಿ ನೀರಿನ ಅಭಾವನೇ ಶುರು ಆಗ್ಬಿಡುತ್ತೇನೋ.
3: ಹಾ, ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಹವಾಮಾನ ಬದಲಾವಣೆ ಇವೆರಡು ಸೇರಿ ಒಂದು ಗಂಭೀರ ಸಮಸ್ಯೆಯಾಗಿದ್ದು, ಅದಕ್ಕಾಗಿ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನೀರನ್ನು ಉಳಿಸುವುದು ಅತ್ಯಗತ್ಯವಾಗಿದೆ.
4: ನೀರಿನ ಸಂರಕ್ಷಣೆಗಾಗಿ ನಾವು ಮಾಡಬಹುದಾದಂತಹ ಸರಳ ಮತ್ತು ಪ್ರಮುಖ ವಿಧಾನಗಳನ್ನ ನಾ ಹೇಳ್ತೀನಿ ಕೇಳಿ. ಮೊದಲನೆಯದು, ಮನೆಗಳಲ್ಲಿ ನೀರಿನ ಮಿತ ಬಳಕೆ. ಹೇಗೆ ಅಂದ್ರೆ, ಬ್ರಷ್ ಮಾಡುವಾಗ, ಶೇವಿಂಗ್ ಮಾಡುವಾಗ ನಲ್ಲಿಯಲ್ಲಿ ನೀರನ್ನ ಸದಾ ಬಿಡಬಾರ್ದು. ಮತ್ತೆ ಸ್ನಾನಕ್ಕೆ ಶವರ್ ಬಳಸುವುದರ ಬದಲು ಬಕೆಟ್ಗಳಲ್ಲಿ ನೀರನ್ನು ಬಳಸಬೇಕು. ಹಾಗೆ ಸೋರುತ್ತಿರೋ ನಲ್ಲಿಗಳನ್ನ ತಕ್ಷಣ ರಿಪೇರಿ ಮಾಡೋದು.
3: ಮಳೆ ನೀರು ಕೊಯ್ಲಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಮನೆಗಳ ಮೇಲ್ಛಾವಣಿಯಲ್ಲಿ ಬೀಳುವ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ಭೂಮಿಗೆ ಇಂಗಿಸುವ ಮೂಲಕ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು.
0: ಕೃಷಿಯಲ್ಲಿ ನೀರಿನ ನಿರ್ವಹಣೆ ಹೇಗಿರ್ಬೇಕು ಗೊತ್ತಾ? ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಪದ್ಧತಿ, ಮತ್ತೊಂದು ತುಂತುರು ನೀರಾವರಿ ಪದ್ಧತಿನೂ ಅಳವಡಿಸ್ಕೋಬಹುದು. ಮತ್ತೆ ಮಣ್ಣಿನ ತೇವಾಂಶ ಕಾಪಾಡ್ಕೊಳ್ಳೋಕೆ ಮಲ್ಚಿಂಗ್ ಪದ್ಧತಿ ಕೂಡ ಬಳಸಬಹುದು.
2: ಮಲ್ಚಿಂಗ್ ಅಂದ್ರೆ ಮುಚ್ಚಳಿಕೆ. ಗಿಡಗಳಿರುವ ಮಣ್ಣಿನ ಭಾಗವನ್ನು ಮುಚ್ಚಿ ಮಣ್ಣಿನ ತೇವಾಂಶವನ್ನ ಕಾಪಾಡಿಕೊಳ್ಳುವುದು, ಹಾಗೆ ಕಳೆ ಬೆಳೆಯೋದನ್ನ ತಡಿಬಹುದು.
3: ಮತ್ತೆ ಮಳೆ ನೀರನ್ನು ಹಿಡಿದಿಟ್ಕೊಳ್ಳಲು ಕೃಷಿ ಹೊಂಡಗಳನ್ನು ಸಹ ನಿರ್ಮಿಸಬಹುದು.
4: ಹಾಗೆ ನೀರನ್ನು ಮರುಬಳಕೆ ಮಾಡಬಹುದು ಅಂದ್ರೆ ರೀಸೈಕಲ್. ಈ ತರಕಾರಿ ನೀರು, ಅಕ್ಕಿ ತೊಳೆದ ನೀರು, ಹಾಗೆ ಆರ್ವ ವಾಟರ್ ಪ್ಯೂರಿಫೈಯರ್ ಇಂದ ಬರೋ ತ್ಯಾಜ್ಯದ ನೀರು, ಇದನ್ನ ಗಿಡಗಳಿಗೆ ಅಥವಾ ಮನೆ ಸ್ವಚ್ಛತೆಗೆ ಉಪಯೋಗಿಸಬಹುದು.
3: ಹೇ, ಈ ನಮ್ಮ ಮಾತೆಲ್ಲ ಕೇಳ್ತಾ ಕೇಳ್ತಾ ನದಿಗಳಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಬಹುಶಃ ನದಿಗಳು ಈ ಹಾಡನ್ನು ಕೇಳ್ತಾವೇನೋ ಅನ್ಸುತ್ತೆ.

0: ಆಹಾ, ಇದು ಹೆಚ್.ಆರ್. ಲೀಲಾವತಿ ಮೇಡಮ್ ಅವ್ರ ರಚನೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಎಷ್ಟೋ ನದಿಗಳ ಹೆಸರಿದೆ ಇದ್ರಲ್ಲಿ.
1: ನಂಗೇನಿಸ್ತಿದೆ ಗೊತ್ತಾ, ಈ ಸುಂದರ ಪ್ರಕೃತಿಯ ಮಡಿಲಲ್ಲಿರೋ ಗಿಡ ಮರಗಳು ತಾವೇ ಮಾತಾಡ್ತಾ ಇದ್ದವೇನೋ ಅಂತ. ನೋಡಿ ಆ ಶಬ್ದಗಳನ್ನ ಕೇಳಿಸ್ಕೊಳ್ಳಿ.
2: ಹಾ, ನಾನು ಮಾವಿನ ಮರ, ಹಣ್ಣುಗಳ ರಾಜ. ನಾನ್ ಕೊಡೋ ಸಿಹಿ ಸಿಹಿ ಹಣ್ಣುಗಳನ್ನ ಮಾನವರು ತುಂಬಾ ಪ್ರೀತಿಯಿಂದ ಸೇವಿಸ್ತಾರೆ. ನನ್ನನ್ನ ಬೇರೆ ಬೇರೆ ರೂಪದಲ್ಲೂ, ಅಂದ್ರೆ ಉಪ್ಪಿನಕಾಯಿ, ತೊಕ್ಕು, ಚಟ್ನಿ, ಚಿತ್ರಾನ್ನ, ರಸಾಯನ, ಹೀಗೆ ಹಲವಾರು ರೂಪದಲ್ಲಿ ಸೇವಿಸ್ತಾರೆ. ನನ್ನ ಜನ್ಮ ಸಾರ್ಥಕ.
3: ನಾನು ತೇಗದ ಮರ, ಟೀ ಕುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಹೆಚ್ಚು ಹೆಚ್ಚು ಬಾಳಿಕೆ ಬರ್ತೇನೆ. ನಾನು ನೈಸರ್ಗಿಕ ತೈಲಗಳನ್ನು ಹೊಂದಿರುವುದರಿಂದ ಬೇಗ ಕೊಳೆತು ಹೋಗುವುದಿಲ್ಲ. ನನಗೆ ಗೆದ್ಲು, ಕೀಟಗಳ ಭಯವೂ ಇಲ್ಲ. ಮಾನವ ತನ್ನ ಮನೆಗಳನ್ನು ಕಟ್ಟಲು ನನ್ನನ್ನು ಉಪಯೋಗಿಸುತ್ತಾನೆ. ಫರ್ನಿಚರ್ಸ್ ಕೂಡ ಮಾಡ್ತಾರೆ. ನನ್ನ ಜೀವನ ಸಾರ್ಥಕತೆಯಿಂದ ಕೂಡಿದೆ.
0: ನಾನು ಬೀಟೆ ಮರ, ರೋಸ್ವುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಯಾವ ಕೀಟಗಳಿಗೂ ಹೆದರೋದಿಲ್ಲ. ನಾನು ಕೊಳೆಯೋದೂ ಇಲ್ಲ ಕೂಡ. ನನ್ನಿಂದ ದುಬಾರಿ ಫರ್ನಿಚರ್ಸ್ ಮಾಡ್ತಾರಪ್ಪ. ಸಂಗೀತ ವಾದ್ಯಗಳಿಗೂ ನನ್ನನ್ನು ಉಪಯೋಗಿಸ್ತಾರೆ. ಶ್ರೀಗಂಧ ಬಿಟ್ರೆ ನನಗೆ ಬೆಲೆ ಜಾಸ್ತಿ.
4: ನಾನು ಅರಳಿ ಮರ, ಆಮ್ಲಜನಕದ ಆಗರ. ಪರಿಸರ ಶುದ್ಧೀಕರಣಕ್ಕೆ, ಆಯುರ್ವೇದ ಚಿಕಿತ್ಸೆಗಳಿಗೆ ಹಾಗೂ ಧಾರ್ಮಿಕ ನಂಬಿಕೆಗಳಿಗೂ ವರದಾನವಾಗಿದ್ದೀನಿ. ಹಲ್ಲಿನ ಆರೈಕೆ, ಚರ್ಮದ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಹೊಟ್ಟೆಯ ಸಮಸ್ಯೆಗಳಿಗೂ ಔಷಧವಾಗಿ ನನ್ನನ್ನು ಉಪಯೋಗಿಸುತ್ತಾರೆ.
0: ನಾನ್ಯಾರು ಗೊತ್ತಾ, ನಾನು ಬೇವಿನ ಮರ, ಅತ್ಯಂತ ಪ್ರಭಾವಶಾಲಿ. ಆರೋಗ್ಯ ರಕ್ಷಣೆಗೆ ನಾನು ಬೇಕೇ ಬೇಕು. ನನ್ನ ಬೇರಿನ ಕಷಾಯದಿಂದ ಅನೇಕ ರೋಗಗಳು ಗುಣವಾಗುತ್ತವೆ. ಚರ್ಮ ರೋಗಗಳಿಗೆ ನನ್ನ ಎಣ್ಣೆ ರಾಮಬಾಣ. ಹಲ್ಲಿನ ಸಮಸ್ಯೆ, ಕೂದಲಿನ ಸಮಸ್ಯೆಗಳಿಗೆ ನನ್ನಲ್ಲಿ ಔಷಧ ಇದೆ. ಧಾರ್ಮಿಕ ಸಂಪ್ರದಾಯಗಳಲ್ಲೂ ನನಗೆ ಮಹತ್ವವಿದೆ. ನನ್ನ ಜನ್ಮ ಕೂಡ ಸಾರ್ಥಕವಾಗಿದೆ.
1: ನಾನು ಶ್ರೀಗಂಧದ ಮರ. ಪ್ರಪಂಚದಾದ್ಯಂತ ನನಗೆ ಬಹಳ ಬೇಡಿಕೆ ಇದೆ. ಅತ್ಯಂತ ಸುವಾಸನೆಯುಕ್ತವಾದ ನಾನು ದಶಕಗಳ ಕಾಲ ಸುವಾಸನೆಯಿಂದ ಕೂಡಿರುತ್ತೇನೆ. ನನ್ನ ಬೆಳವಣಿಗೆ ಸ್ವಲ್ಪ

0: ಒಟ್ಟಿನಲ್ಲಿ ಪ್ರಕೃತಿ ಮಾತೆ ಮಡಿಲಲ್ಲಿರುವ ಈ ಸಸ್ಯ ಸಂಕುಲಗಳೆಲ್ಲವೂ ಒಂದಲ್ಲ ಒಂದ್ ರೀತಿ ಮಾನವನಿಗೆ ಅನುಕೂಲ ಮಾಡಿಕೊಡ್ತಾನೇ ಇದೆ.
1: ಹೌದು, ಚೈತ್ರ ಮಾಸ ವಸಂತ ಋತುಗಳಲ್ಲಿ ಚಿಗುರಿ ಬೆಳೆದು ನಳನಳಿಸುತ್ತಿರುವ ಪ್ರಕೃತಿ ಮಾತೆಯ ಈ ಸೊಬಗನ್ನು ವರ್ಣಿಸಿರುವ ಒಂದು ಹಾಡು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರೋ ಈ ಗೀತೆಯನ್ನು ಕೇಳೋಣವಾ?

0: ತಮ್ಮ ಸುತ್ತಲಿನ ಭೌತಿಕ ಪರಿಸರ, ಹವಾಮಾನ, ನೈಸರ್ಗಿಕ ಸಂಪನ್ಮೂಲಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವನೊಂದಿಗೆ ಈ ಎಲ್ಲದರ ಸಂಬಂಧವನ್ನು ಪ್ರಕೃತಿ ಅಂತ ಕರಿತೀವಲ್ವಾ? ಅಂತಹ ಪ್ರಕೃತಿ ನಮಗೆ ಆಹಾರ, ನೀರು, ಹಣ್ಣು, ತರಕಾರಿ, ಧಾನ್ಯ ಎಲ್ಲವನ್ನ ಕೊಡ್ತಾ ಇದೆ.
1: ಹೌದು, ಜೀವಜಲವಾದ ನದಿಗಳು, ಮಳೆ ಎಲ್ಲವೂ ಪ್ರಕೃತಿ ಮಾತೆ ನಮಗೆ ನೀಡಿರೋ ವರಗಳೇ.
2: ತುಂಬಾ ಇಂಪಾರ್ಟೆಂಟ್ ಆಗಿರೋ ಆಮ್ಲಜನಕವನ್ನು ಮರಗಳು ನಮಗೆ ಫ್ರೀಯಾಗಿ ಕೊಡ್ತಾ ಇವೆ ಗೊತ್ತಾ?
3: ಆಯುರ್ವೇದದ ಗಿಡ ಮೂಲಿಕೆಗಳಿಂದ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಪ್ರಕೃತಿಯೇ ಸರಿಪಡಿಸುತ್ತಿದೆ.
4: ಪರಿಸರದಲ್ಲಿರೋ ಹಸಿರು, ಹಕ್ಕಿ, ಪಕ್ಷಿಗಳ ಕಲರವ, ಹರಿಯುವ ನದಿಗಳ ಜುಳುಜುಳು ನಿನಾದ ಎಲ್ಲವೂ ನಮ್ಮ ಮನಸ್ಸಿಗೆ ಸಂತೋಷನ ಉಂಟು ಮಾಡ್ತಾ ಇದೆ ಅಲ್ವಾ?
5: ಅಲ್ವಾ ಮತ್ತೆ, ನಾವು ಈ ಪ್ರಕೃತಿ ಮಾತೆನ ಸುಂದರವಾಗಿ ಇಟ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡಬೇಕು.
1: ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು.
0: ನದಿಗಳು ಮತ್ತು ಪರಿಸರವನ್ನು ಮಾಲಿನ್ಯದಿಂದ ಮುಕ್ತಗೊಳಿಸಿ ಸ್ವಚ್ಛವಾಗಿಡಬೇಕು.

0: ಇದುವರೆಗೂ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
1: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ

ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ. ಕೇಳುಗರೆ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ದಿನಾಂಕ 10/6/2026 ಅಂದರೆ ನಾಳೆ ಬೆಳಿಗ್ಗೆ 10:00 to 11:00 ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಪ್ರಸಾರವಾಗ್ತಾ ಇದೆ. ವಿಷಯ: ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು. ಈ ಕುರಿತು ಮಾಹಿತಿ ನೀಡುತ್ತಾರೆ ಭಾಗವಹಿಸಿ ಪುಷ್ಪಲತಾ ಬಾವಿಮಠ, ಜಿಲ್ಲಾಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಾತಿ ಬಯಸುವ ಎಸ್ಎಸ್ಎಲ್ಸಿ ಪೂರ್ವ ಹಾಗೂ ನಂತರದ ಪಿಯುಸಿ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272, ಸ್ಥಿರ ದೂರವಾಣಿ ಸಂಖ್ಯೆ 29564890894, ವಾಟ್ಸಪ್ ಮೂಲಕ ಕೂಡ ಪ್ರಶ್ನೆಗಳನ್ನು ಕೇಳಬಹುದು, ಸಂದೇಶ ಕಳಿಸಬಹುದು. 9448640273 ಈ ವಾಟ್ಸಪ್ ಸಂಖ್ಯೆಗೆ ಕೇಳಿ. ನಾಳೆ ಬೆಳಿಗ್ಗೆ 10:00 to 11:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರ್ತಾ ಇದೆ.

0: ಹೃದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.
1: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
2: ಆಕಾಶವಾಣಿ ಚಿತ್ರದುರ್ಗ, ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರೇ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲಾ ಪ್ರೀತಿಯ ಸ್ವಾಗತ. ಈ ದಿನದ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮೆದುಳು ಅನ್ನೋದು ನಮ್ಮ ದೇಹದ ಬಹುಮುಖ್ಯವಾದ ಅಂಗ. ಸಾಮಾನ್ಯವಾಗಿ ನಾವು ಮಾತಾಡ್ತೀವಿ, ತಲೆಯಾಗ ಏನಾದ್ರೆ ಅದನ್ನೋ ಇಲ್ಲೋ ಅಂತ ಕೇಳ್ತಿರ್ತೀವಿ, ತಪ್ಪು ತಪ್ಪಾಗಿ ಮಾತಾಡಿದಾಗ, ಪೆದ್ ಪೆದ್ದಾಗಿ ಮಾತಾಡಿದಾಗ. ಅಂದ್ರೆ ಅಷ್ಟು ಹಗುರವಾಗಿ ನಾವು ಇದು ಮಾತಾಡುವಂತಹ ವಿಷಯ ಅಲ್ಲ. ನಮ್ಮ ಮೆದುಳು ಅನ್ನೋದು ನಮ್ಮ ಇಡೀ ದೇಹವನ್ನ ನಿಯಂತ್ರಿಸುವಂತ ಒಂದು ಪರಿಪೂರ್ಣ ಅಂಗ. ಈ ಮೆದುಳಿನ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸಿದ್ರು ಕಡಿಮೆನೆ, ಹೆಚ್ಚು ಕಾಳಜಿಯನ್ನ ವಹಿಸೋದು ಅತ್ಯಗತ್ಯ. ಅವಾಗವಾಗ ಕೇಳ್ತಿರ್ತೀವಿ, ಯಾರಿಗೋ ಬ್ರೈನ್ ಟ್ಯೂಮರ್ ಆತಂತ ಆಪರೇಷನ್ ಆತು ಅಂತ ಕೇಳ್ತೀವಿ. ಏನಿದು ಬ್ರೈನ್ ಟ್ಯೂಮರ್ ಅಂತಂದ್ರೆ, ಬ್ರೈನ್ ಟ್ಯೂಮರ್ಗೆ ಏನು ಕಾರಣ, ಚಿಕಿತ್ಸೆ ಏನಿದೆ ಅನ್ನೋ ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾರೆ ನರರೋಗ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರು. ನಮಸ್ಕಾರ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರು.
2: ನಮಸ್ಕಾರ ಮೇಡಮ್.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ನಾವು ಮಿದುಳಿನ ಗಡ್ಡೆಗಳು ಬ್ರೈನ್ ಟ್ಯೂಮರ್ ಅಂತ ಸಾಮಾನ್ಯವಾಗಿ ಮಾತಾಡೋದನ್ನ ಕೇಳ್ತಿರ್ತೀವಿ. ಮಿದುಳಿನಲ್ಲೂ ಗಡ್ಡೆಗಳು ಆಗ್ತಾವ, ಯಾಕೆ ಆಗ್ತವೆ?
2: ಆಕ್ಚುಲಿ ತುಂಬಾ ಒಳ್ಳೆಯ ಪ್ರಶ್ನೆ ಮೇಡಮ್. ಜನಕ್ಕೆ ಏನಾಗುತ್ತೆ, ಮೆದುಳಲ್ಲಿ ಗಡ್ಡೆ ಅಂದ ತಕ್ಷಣ ಅವರು ಒಪ್ಕೊಳ್ಳೋದೇ

0: ಬಹಳ ಕಷ್ಟ. ಅದಾಗತ್ತೆ ಇದೊಂದು ನೀವ್ ಹೇಳ್ದಂಗೆ ಸಂಪೂರ್ಣಾಂಗ ಅದ್ರಲ್ಲೆಲ್ಲ ತೊಂದರೆಗಳಾಗದೆ ಇರುವಂತ ಸಾಧ್ಯತೆಗಳೇ ಅಂತ ಅನ್ರದ್ ನಮ್ಮ ಜನಕ್ಕೆ ಇದ್ರದ ನಂಬಿಕೆ ಅಥವಾ ಅದ್ರದ್ದು ಜ್ಞಾನ ಬಿಟ್ಟು ಮೂಢನಂಬಿಕೆಗಳು ಬಹಳ. ಸೊ ಮೆದುಳಲ್ಲಿ ಗಡ್ಡೆಗಳು ಆಗಬಹುದು, ಅದರಲ್ಲಿ ಕಡಿಮೆ ಕಡಿಮೆ ಅಂದ್ರೆ ಒಂದು 15-19 ವೆರೈಟಿ ಇದೆ. ಅದರಲ್ಲೂ ಮತ್ತೆ ಸಬ್ ಕ್ಲಾಸ್ ಅಂದ್ರೆ ಸ್ಟೇಜ್ ಅಂತ ಕೇಳ್ತಿರ್ತಾರೆ, ಯಾವ ಸ್ಟೇಜ್ ಅಲ್ಲಿ ಇದೆ ಡಾಕ್ಟರ್ ನಮ್ದು ಟ್ಯೂಮರ್ ಅಂತ. ಸೊ ಕೆಲವೊಂದು 3 ಸ್ಟೇಜ್ ಇರುತ್ತೆ, ಕೆಲವೊಂದು 4 ಸ್ಟೇಜ್ ಇರುತ್ತೆ. ಚರ್ಮದಲ್ಲಿ 5 ಲೇಯರ್ ಇದೆ. ಆಮೇಲೆ ನಮ್ ತಲೆ ಬುರುಡೆ ಬರುತ್ತೆ, ತಲೆ ಬುರುಡೆ ಒಳಗಡೆ ಮೆದುಳು ಅಂತ ಮೆದುಳು ಪೊರೆ ಬರುತ್ತೆ. ಮೆದುಳು ಪೊರೆಯಲ್ಲಿ 3 ಭಾಗ, ಹೊರಗಡೆ ಇದು, ಮಧ್ಯದ್ದು, ಮೆದುಳು ಪಕ್ಕನೆ ಇರೋದು ಒಳಗಡೆದು. ಅದಾದ್ಮೇಲೆ ಮೆದುಳಿಗೆ ರಕ್ತನಾಳಗಳು, ಮೆದುಳ ನರಗಳು, ಮತ್ತೆ ಮೆದುಳು ಪ್ರಾಪರ್ ಅಂದ್ರೆ ಮೆದುಳಿಗೆ ಇರುತ್ತೆ. ಓಕೆ, ಅದಕ್ಕೆ ಸಂಬಂಧಪಟ್ಟ ನರಗಳಂತೂ ಆಲ್ರೆಡಿ ಹೇಳಿದೆ. ಕಣ್ಣು ನರಳಿನ ಮೆದುಳಿನ ಒಂದು ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಸಮೀಪದಲ್ಲಿರುವಂತಹ ಪಿಟ್ಯುಟರಿ ಅಂತ ಅನ್ಬಹುದು. ರಕ್ತನಾಳದ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಇದು ಯಾವುದೇ ಭಾಗದಿಂದನೂ ಗಡ್ಡೆಗಳು ಬರಬಹುದು. ಅದೆಲ್ಲನೂ ಒಂದೇ ಮಾತಿನಲ್ಲಿ ಮೆದುಳು ಗಡ್ಡೆ ಬ್ರೈನ್ ಟ್ಯೂಮರ್ ಅಂತ ಹೇಳ್ತಾರೆ.
1: ಇಷ್ಟೆಲ್ಲ ನೀವು ಪದರುಗಳನ್ನ ದಾಟಿ ದಾಟಿ ಅಂದ್ರೆ ಒಂದು ತರ ಚಕ್ರವ್ಯೂಹವನ್ನ ಒಳಗೆ ಹೋದಂಗೆ ಹೋದಂಗೆ ನೀವು ಮೆದುಳನ್ನ ತಲುಪುವ ರೀತಿ ಹೇಳಿದ್ರಿ. ಅಲ್ಲಿಗೆ ನಮ್ಮ ಮೆದುಳಿನ ಸೈಜ್ ಎಷ್ಟು ಇರ್ತದೆ?
0: ಸೈಜ್ ಗಿಂತ ತೂಕ ಅಂತ ಹೇಳ್ತೀವಿ ಮೇಡಮ್. ಆಕ್ಚುಲಿ ಏನಾಗುತ್ತೆ, ಹುಟ್ಟಿದ ಮಗುಗೆ ಬೇರೆ ಇರುತ್ತೆ, ದೊಡ್ಡವರಿಗೆ ವಯಸ್ಸಾದವರಿಗೆ ಬೇರೆ ಇರುತ್ತೆ. ಅವರೇಜ್ ಆಗಿ ಹೇಳೋದ್ರಂದ್ರೆ ಒಂದು 1200-1400 ಗ್ರಾಮ್ ಅಂದ್ರೆ 1.5 kg ಸುತ್ತಮುತ್ತ ಸ್ವಲ್ಪ ಕಡಿಮೆ ಅಷ್ಟಿರುತ್ತೆ ತೂಕ. ಬಟ್ ತೂಕಕ್ಕಿಂತ ಅದರದ್ದು ಏನಂತಾರೆ ಕೆಲಸ ಇಂಪಾರ್ಟೆಂಟ್, ಅದಕ್ಕೆ ತುಂಬಾ ಪ್ರಾಮುಖ್ಯ. ಮೆದುಳು ಗಡ್ಡೆಯ ಗುಣಲಕ್ಷಣ ಅದ್ರದ್ ಪ್ರಕಾರ ಹೋಗುತ್ತೆ. ಯಾಕಂದ್ರೆ ನಮ್ಮ ಬಲಗಡೆ ಮೆದುಳ ಕೆಲಸನೇ ತುಂಬಾ ಬೇರೆ ಇರುತ್ತೆ, ಎಡಗಡೆ ಮೆದುಳಲ್ಲಿನೂ ಇದು ಬೇರೆ ಇರುತ್ತೆ. ತುಂಬಾ ಜನಕ್ಕೆ ಗೊತ್ತಿರಲ್ಲ, ಬಲಗಡೆ ಮೆದುಳು ಎಡಗಡೆ ದೇಹ ಕಂಟ್ರೋಲ್ ಮಾಡುತ್ತೆ, ಎಡಗಡೆ ದೇಹ ಬಲಗಡೆ ಕಂಟ್ರೋಲ್ ಮಾಡುತ್ತೆ. ಇದ್ರಲ್ಲಿ ಎಡಗಡೆ ನಮ್ಮ ಪ್ರಕಾರ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಎಡಗಡೆ ಮೆದುಳಿಗೆ ನಾವು ಡಾಮಿನೆಂಟ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ. ಸೊ ಏನಾದ್ರ ಅರ್ಥ ಅಂದ್ರೆ ಎಡಗಡೆ ಮೆದುಳಲ್ಲಿ ನಾವು ಮಾತಾಡೋದನ್ನು ಮತ್ತು ಮಾತಾಡೋದನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿಗಳಿರುತ್ತೆ. ಅದಕ್ಕಾಗಿ ನಾವು ಸ್ವಲ್ಪ ಡಾಮಿನೆಂಟ್ ಹೆಮಿಸ್ಫಿಯರ್ ಅಂತ ಪ್ರಮುಖವಾದಂತಹ ಅರ್ಧ ಮೆದುಳು ಅಂತ ಹೇಳ್ತೀವಿ. ಸೊ ಇನ್ನೊಂದು ಮೆದುಳಿನ ಗುಣಲಕ್ಷಣ ಬಗ್ಗೆ ಬರೋಣ. ಗುಣಲಕ್ಷಣ ತುಂಬಾ ಬದಲಾವಣೆ ಆಗಿದೆ. ಸಿಂಪಲ್ ಆಗಿರುವಂತಹ ಗುಣಲಕ್ಷಣ ತಲೆನೋವು, ತಲೆನೋವು ಜೊತೆಗೆ ಯಾವ ಸಮಯದಲ್ಲಿ ತಲೆನೋವು ಇದೆ, ಎಷ್ಟು ದಿನದಿಂದ ಇದೆ. ನಮ್ಗೆ ಯಾವಾಗ್ಲೂ ತಲೆನೋವು ಇರಲಿಲ್ಲ ಸರ್, ಇವಾಗ 1-3 ತಿಂಗಳಿಂದ ತಲೆನೋವು ಬರ್ತಾ ಇದೆ. ಈ ರೀತಿ ತಲೆ ನೋವುತ್ತಾ ಇದೆ, ಒಂದು ಭಾಗ ನೋವುತ್ತಾ ಇದೆ, ಅದ್ ಜೊತೆಗೆ ಕಣ್ಣು ಮಂಜ್ ಮಂಜ್ ಅನ್ಸುತ್ತೆ, ಎರಡೆರಡು ಕಾಣಿಸ್ತಾ ಇದಾವೆ, ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ತುಂಬಾ ಭಾರ ಇರುತ್ತೆ, ರಾತ್ರಿ ಮಲಗೋ ಸ್ವಲ್ಪ ಕಡಿಮೆ ಇರುತ್ತೆ. ಇವೆಲ್ಲ ನಾವೇನಂತೀವಿ ರೇಸ್ ರೆಸಿಪಿ ಅಂದ್ರೆ ತಲೆಬುರುಡಿಯಲ್ಲಿ ಒಳಗಡೆ ಒತ್ತಡ ಪ್ರೆಷರ್ ಜಾಸ್ತಿ ಆದಾಗಿರುವಂತ ಸಿಂಪಲ್ ಆಗಿರುವಂತಹ ಗುಣಲಕ್ಷಣ. ಇನ್ನು ಕೆಲವೊಬ್ರು ಅದ್ರ ಜೊತೆಗೆ ವಾಂತಿ ಶುರು ಮಾಡಬಹುದು, ಜೊತೆಗೆ ಯಾವುದೋ ಒಂದು ದೇಹದ ಭಾಗ ಶಕ್ತಿ ಕಡಿಮೆ ಆಗಿರ್ಬೋದು, ಸ್ಪರ್ಶ ಜ್ಞಾನದಲ್ಲಿ ಬದಲಾವಣೆ, ಮುಖ ಸೋತು ಅಥವಾ ಕಣ್ಣು ರೆಪ್ಪೆಗಳು ಮುಚ್ಚದೆ ಇರಂಗ ಅಂತ ಗುಣಲಕ್ಷಣಗಳು ಶುರು ಆಗ. ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ, ಪಿಟ್ಸ್ ಅಂತ ಬರಬಹುದು, ಜಟಕ ಅಂತ ಕನ್ನಡದಲ್ಲಿ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ. ಮೆದುಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು, ಗಡ್ಡೆ ಇರಲಿ ಅಥವಾ ರಕ್ತಸ್ರಾವ ಇರಲಿ, ಏಟ್ ಬಿಡಿ, ಅದು ನಾನು ಹೇಳಿದಂಗೆ ಗುಣಲಕ್ಷಣ. ಅದು ಹಾಗಿದ್ದಾಗ ನಾವು ಏನ್ ಮಾಡ್ತೀವಿ, ಸ್ಟ್ರಾಂಗ್ ಆಗಿ ಇದ್ರ ಮೆದುಳಲ್ಲಿ ಏನೋ ತೊಂದರೆ ಇದೆ, ಪರೀಕ್ಷೆ ಮಾಡ್ಬಿಟ್ಟು ಸಿಂಪಲ್ ಸ್ಕ್ಯಾನ್ ಆದ್ರೂ ಮಾಡೋಣ ಅಂತ ನಾವು ಹೇಳ್ತೀವಿ ಮೇಡಮ್.
1: ಈಗ ಡಾಕ್ಟರ್, ನಾವು ಸಾಮಾನ್ಯವಾಗಿ ಮಕ್ಕಳಿಗಾದ್ರೂ ಹೇಳ್ತಿರ್ತೀವಿ, ನಾವು ಆಡುವಾಗ ಓಡುವಾಗ ತಲೆಗೆ ಪೆಟ್ ಮಾಡ್ಕೋಬೇಡ, ತಲೆಗೆ ಪೆಟ್ ಮಾಡ್ಕೋಬೇಡ ಅಂತ. ಅಂದ್ರೆ ಈ ತಲೆಗೆ ಏನಾದ್ರೂ ಪೆಟ್ಟಾಯ್ತು ಅಂದ್ರೆ ಅದು ಡೈರೆಕ್ಟ್ ಆಗಿ ಬ್ರೈನ್ ಗೆ ರಿಲೇಟೆಡ್ ಇರ್ತದ, ಅಥವಾ ನೀವ್ ಹೇಳಿದಂಗೆ ಔಟರ್ ಪಾರ್ಟ್ ಆಫ್ ದಿ ಹೆಡ್
0: ಅಂದ್ರೆ ಎಷ್ಟು ಬಲದಿಂದ ತಲೆಗೆ ಎಷ್ಟು ಬೀಳುತ್ತೆ ಅದ್ರ ಪ್ರಕಾರ ಹೋಗುತ್ತೆ ಮೇಡಮ್. ತುಂಬಾ ಜನ ಹೈ ವೆಲಾಸಿಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ದೊಡ್ಡ ದೊಡ್ಡ ಗಾಡಿಲಿ ಎಷ್ಟು ಸ್ಪೀಡ್ ಆಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ಬಂದ್ರೆ ಏನಾಗುದಿಲ್ಲ, ಹಾಗಂತ ಅದು ಒಳ್ಳೇದಲ್ಲ. ನಾನು ಉದಾಹರಣೆ ಮಾತ್ರ ಹೇಳ್ತಾ ಇರೋದು. ಇನ್ನು ಕೆಲವ್ರ ಮಕ್ಕಳು ಚೂಪಾಗಿರೋ ಚುಚ್ಕೊಂಡ್ಬಿಟ್ಟು ಮಳೆ ಅನ್ಕೊಳ್ಳಿ ಅಥವಾ ಯಾವ್ದೋ ಗೋಡೆ ಗಿಡ ಹಚ್ಕೊಂಡು ಕಟ್ ಆಗಿ ಎಲುಬು ಕಟ್ ಆಗಿರ್ಬೋದು. ನಾನು ಆಲ್ರೆಡಿ ಹೇಳಿದಂಗೆ ಯಾವ ಭಾಗದಲ್ಲಿ ಏಟ್ ಆಗಿದೆ, ಎಷ್ಟು ಏಟ್ ಆಗಿದೆ ಅದ್ರ ಪ್ರಕಾರ ಹೋಗ. ಬರೀ ಚರ್ಮದಲ್ಲಿ ಅಥವಾ ತಲೆಬುರುಡಿಗೆ ಏಟ್ ಆದ್ರೆ ನಾವು ಜಾಸ್ತಿ ಇರಲ್ಲ. ಮೆದುಳಿಗೂ ಏಟ್ ಆಗಿತ್ತು, ಸಣ್ಣ ಪುಟ್ಟ ಏಟ್ ಆದ್ರೆ ಚೆನ್ನಾಗಿದ್ದು ಪೇಷಂಟ್ ಮಾತಾಡ್ತಾ ಇದ್ರು, ಅವ್ರಿಗೆ ಆಗಿರೋ ತೊಂದರೆಗಳು ಅವರೇ ಹೇಳ್ತಾ ಇತ್ತಂದ್ರೆ ಏನ್ ಮಾಡ್ತೀವಿ, ಔಷಧಿ ತಗೊಳ್ಳಿ, ಒಂದ್ 4-5 ದಿನ ಇಂಜೆಕ್ಷನ್ ಕೊಡ್ತೀವಿ, ಮೆಡಿಸಿನ್ ಕೊಡ್ತೀವಿ, ನಮ್ದು ಅಬ್ಸರ್ವೇಷನ್ ಸಲುವಾಗಿ ವಾರ್ಡಲ್ಲಿರಿ, ಆಮೇಲೆ ನೀವು ಫಾಲೋ ಅಪ್ ಅಲ್ಲಿ ಬನ್ನಿ ಅಂತ ಹೇಳ್ತೀರಿ. ನೀವು ಆಕ್ಚುಲಿ ಮೆದುಳುಗಡ್ಡೆ ಜೊತೆಗೆ ಇದೊಂದು ಒಳ್ಳೆ ವಿಚಾರ ನೀವು ಹೇಳಿದ್ರೆ ಅಂದ್ರೆ ಈಗ 15-50 ಸಾಮಾನ್ಯವಾಗಿ ಹೇಳ್ತಾರೆ, ಒಂದು 45-50 ವಯಸ್ಸಿನವರಿಗೆ ತಲೆಗೇಟ್ ಆಗೋದು, ಆಕ್ಸಿಡೆಂಟ್ ಆಗಿ ಬೀಳೋದು, ಇವೆಲ್ಲ ಪ್ರಿವೆಂಟೇಬಲ್ ರೋಗಗಳು. ಅಂದ್ರೆ ಇದನ್ನ ತಡೆಗಟ್ಟಬಹುದು, ಸಿಂಪಲ್ ಆಗಿ ಹೆಲ್ಮೆಟ್ ಹಾಕೊಂಡು ಕುಡಿದೆ, ಗಾಡಿ ಹತ್ತೋದು, ಟ್ರಾಫಿಕ್ ಸಿಗ್ನಲ್ ಎಲ್ಲ ಇದ್ ಮಾಡೋದು, ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ. ಮತ್ತೆ ಮೆದುಳುಗಡ್ಡೆ ಬಗ್ಗೆ ನಾವು ಹೇಳಿದಂಗೆ, ನೀವು ತಲೆಗೇಟ್ ಆಗೋದ್ರಿಂದ ಡೈರೆಕ್ಟ್ ಆಗಿ ಮೆದುಳುಗಡ್ಡೆ ಏನ್ ಬರೋದಿಲ್ಲ, ಅದೊಂದು ಧೈರ್ಯ ಇರ್ಲಿ. ಸೊ ಇಲ್ಲಿವರೆಗೆ ಅದ ರೀತಿ ಆದಂತಹ ಪುರಾವೆಗಳು
1: ಇಲ್ಲ. ಈಗ ಮೆದುಳು ಗಡ್ಡೆಗಳು ಅಂದ್ರೆ ಅದು ಗಡ್ಡೆಯ ಆಕಾರದೊಳಗನ ಇರ್ತದೋ ಅಥವಾ ಈ ಕ್ಲಾಟ್ಗಳು ಅಂತ ಹೇಳ್ತೀವಿ ನಾವು, ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಹಂಗಿರ್ತದೋ.
0: ಕೆಲವೊಂದು ಗಡ್ಡೆಗಳು ರಕ್ತಸ್ರಾವ ಆಗುತ್ತೆ ಮೇಡಮ್, ಕೆಲವೊಂದು ಉದಾಹರಣೆಗೆ ಗ್ರೇಟ್ 4 ಬಗ್ಗೆ ಹೇಳ್ತಾನೆ, ಗ್ಲಿಯೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ, ಅದು ಕೆಲವೊಮ್ಮೆ ಅಂದ್ರೆ ಪ್ರತಿ ಸಲ ತುಂಬಾ

0: ರಕ್ತ ಆಗ್ಬೋದು. ಮತ್ತೆ ನಾವು ಮಲ್ಟಿಪಲ್ ಮೈಲೋಮಾ ಅಂತ ಹೇಳ್ತೀವಿ. ಸೊ ಆ ಮೈಲೋಮಾಗಳು ಮೆದುಳಿಗೆ ಏನಾದ್ರು ಮೆಟಾಸಿಸ್ ಅಂತೀವಿ, ಅಲ್ಲಿ ಹೋಗಿ ಕುತ್ಕೊಂಡ್ರೆ ಅದ ಆಗ್ಬಹುದು. ಕೆಲವೊಂದು ಮೆನಿಂಜೋಮಾ ಅಂದ್ರೆ ಇವೆಲ್ಲ ರೋಗಕ್ಕೆ ನಾನು ಹೇಳ್ತಾರ ವಿಧಾನಗಳಿವು, ಯಾವ ಗಡ್ಡೆಗಳಲ್ಲಿ ರಕ್ತಸ್ರಾವ ಆಗ್ಬಹುದು ಅಂತ ಮಾತ್ರ ಉದಾಹರಣೆಗಳನ್ನ ಕೊಡ್ತಾ ಇರೋದು. ಕೋರಿಕಾರ್ಸಿನೋಮಾ ಅಂತ ಹೇಳ್ತೀವಿ ಅಂದ್ರೆ ಗಡ್ಡೆಗಳು ಒಳಗಡೆ ರಕ್ತಸ್ರಾವ ಆಗೋದ್ರಿಂದ ಅದು ಮೆದುಳಲ್ಲಿರೋದ್ರಿಂದ ಮೆದುಳಲ್ಲಿ ರಕ್ತಸ್ರಾವ ಅಂತ ಹೇಳಬಹುದು. ಸೊ ಮೆದುಳು ರಕ್ತಸ್ರಾವ ಅದು ಒಂದು ಸೆಪರೇಟ್ ರೋಗನೇ, ಬಟ್ ಮೆದುಳು ಗಡ್ಡೆಗಳಲ್ಲಿ ಕೆಲವೊಂದು ವಿಧಾನಗಳಲ್ಲಿ ಮಾತ್ರ ರಕ್ತಸ್ರಾವ ಆಗಬಹುದು. ಅದು ಬಿಟ್ಟು ನಾನು ಆಲ್ರೆಡಿ ಹೇಳಿದಂಗೆ ಸಿಂಪಲ್ ಆಗಿರೋ ಗುಣಲಕ್ಷಣಗಳು ಅಂದ್ರೆ ಅದ್ರ ತಲೆನೋವು
1: ತಲೆನೋವು ವಾಂತಿ ಇದೆಲ್ಲ ಬರೋದು ಅಂತ. ಈಗ ಡಾಕ್ಟರ್ ಇದಕ್ಕೆ ತಪಾಸಣೆ ಮಾಡಿ ಮೆದುಳಲ್ಲಿ ಏನು ತೊಂದರೆ ಆಗಿದೆ, ಗಡ್ಡೆ ಆಗಿದೆಯೋ ಕ್ಲಾಟ್ ಆಗಿದೆಯೋ ಅಂತ ಪತ್ತೆ ಹಚ್ಚಲಿಕ್ಕೆ ಸ್ಕ್ಯಾನಿಂಗ್ ಮಾಡ್ಬೇಕು ಅಂತ ಹೇಳಿದ್ರಿ. ಮಾಡಿದ್ಮೇಲೆ ಆ ವ್ಯಕ್ತಿಯಲ್ಲಿ ತೊಂದರೆ ಇದೆ ಅಂತ ತಮಗೆ ಗೊತ್ತಾದ್ಮೇಲೆ ಇದು ಕೂಡ ಮೆಡಿಕೇಶನ್ ಮೂಲಕ ಪರಿಹಾರ ಕಂಡುಕೊಳ್ಬಹುದು ಅಥವಾ ಶಸ್ತ್ರಚಿಕಿತ್ಸೆ ಅನಿವಾರ್ಯ?
0: ತುಂಬಾ ಒಳ್ಳೆಯ ಅಂತ ಪ್ರಶ್ನೆ ಮೇಡಮ್. ಯಾಕಂದ್ರೆ ನಾನು ಆಲ್ರೆಡಿ ಶುರುವಾತಲ್ಲಿ ಹೇಳಿದಂಗೆ 15-19 ವೆರೈಟಿ, ಅದರಲ್ಲಿ ಮತ್ತೆ ವಿಧಗಳಿದೆ. ಎಲ್ಲಾ ರೋಗಗಳಿಗೂ ಆಪರೇಷನ್ ಅವಶ್ಯಕತೆ ಇಲ್ಲ. ಅದೇ ರೀತಿ ಎಲ್ಲಾ ರೋಗಗಳನ್ನು ನಾವು ಔಷಧಿಯಿಂದನೇ ಗುಣ ಮಾಡಕ್ಕಾಗಲ್ಲ. ಕೆಲವೊಂದು ಪ್ರೊಲ್ಯಾಕ್ಟಿನೋಮಾ ಅಂತ ಕೆಲವೊಂದು ಇದೆ, ಅದರ ರಕ್ತ ಪರೀಕ್ಷೆಯಲ್ಲಿ ಮತ್ತೆ ನಾವು ಸ್ಕ್ಯಾನ್ ವಿಧಾನಗಳು ಗೊತ್ತಾಗುತ್ತೆ ಇದು ಪ್ರೊಲ್ಯಾಕ್ಟಿನೋಮಾ ಇರಬಹುದು ಅಂತ. ಅದರಲ್ಲಿ ಕಣ್ ದೃಷ್ಟಿಯಲ್ಲಿ ಪ್ರಾಬ್ಲಮ್ ಆಗದೆ ಅದು ಕೈಕಾಲು ಶಕ್ತಿ ಕಡಿಮೆ ಆಗದೆ ಇದ್ದಾಗ ನಾವು ಔಷಧಿ ಕೊಟ್ಟು ಪೇಷಂಟ್ ಗಳು ಹೇಳ್ತೀವಿ ನೀವು ಇದೇ ರೀತಿ ಮೆಡಿಸಿನ್ ತಗೊಳಮ್ಮ ನೀವು ಕಡಿಮೆ ಆಗುತ್ತೆ. ಯೂಶಲಿ ಗಂಡ್ ಮಕ್ಕಳಲ್ಲೂ ಆಗ್ಬಹುದು. ಇನ್ ಕೆಲವೊಂದರಲ್ಲಿ ನಾವು ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೀವಿ, ಅದರಲ್ಲಿ ಡೈರೆಕ್ಟ್ ಆಗಿ ಪರೀಕ್ಷೆ ಬಯಾಪ್ಸಿ ಟೆಸ್ಟ್ ಮಾಡೋಣ ಅಥವಾ ಬೆನ್ನೂರು CSF ಟೆಸ್ಟ್ ಮಾಡುವಾಗ ನಮ್ಗೆ ಗೊತ್ತಾದ್ರೆ ಅದು ಬರೀ ರೇಡಿಯೇಷನ್ ಅದ. ರೇಡಿಯೇಷನ್ ಅಂದ್ರೆ ನಾವು ಮೆಡಿಕಲ್ ಟರ್ಮ್ಸ್ ಅದೇ, ಇಟ್ ಮೆಲ್ಟ್ಸ್ ಲೈಕ್ ಐಸ್. ಸೊ ಆ ರೀತಿ ಮಾಡಬಹುದು, ರೇಡಿಯೇಷನ್ ಇಂದ ಗುಣ ಮಾಡಬಹುದು. ಬಟ್ ಅದೇ ರೀತಿ ನಮ್ಗೆ ಗೊತ್ತಿರಬೇಕು ಎಲ್ಲ ರೋಗಕ್ಕೂ ಔಷಧಿಗಳು ಮೆದುಳುಗಡ್ಡೆಗಿಲ್ಲ. ಸೊ ಜಾಸ್ತಿ ಮೆದುಳುಗಡ್ಡೆಗೆ ಅದು ಆಪರೇಷನ್ ಮಾಡಿ ತೆಗೆದ್ರೆ ಒಳ್ಳೇದು. ಇನ್ನು ಕೆಲವೊಂದು ಪರ್ಟಿಕ್ಯುಲರ್ ರೋಗಗಳಲ್ಲಿ ಮಾತ್ರ ನಾವು ಡೆಫಿನೆಟ್ಲಿ ಅದು ಔಷಧಿ ಕೊಡಬಹುದು. ಆಲ್ರೆಡಿ ನೀವು ಒಂದು ಆಕ್ಚುಲಿ ಸೂಕ್ಷ್ಮವಾಗಿ ಮೆನ್ಷನ್ ಮಾಡಿದ್ರಿ ಯಾವಾಗ ನರ ರೋಗ ತಜ್ಞರಿಗೆ ಭೇಟಿ ಆಗ್ಬೇಕು. ನಾನೊಂದು 15 ಒಂದು ಪೇಷಂಟ್ ಗೆ ಇದೇ ರೀತಿ ಆಪರೇಷನ್ ಮಾಡಿ 10 ಆಪರೇಷನ್ ಆಯ್ತು. ಅದು ಆ ಪೇಷಂಟ್ ಗೆ ತುಂಬಾ ದೊಡ್ಡ ಗಡ್ಡೆ, ಅದು ಆಲ್ರೆಡಿ ನರ್ಗಳಿಗೆಲ್ಲ ವೀಕ್ನೆಸ್ ಆಗಿತ್ತು. ಅದಕ್ಕೆ ತಕ್ಕಂತಹ ಎಲ್ಲ ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಆಪರೇಷನ್ ಮಾಡಿದ್ವಿ. ಎಷ್ಟಾಗತ್ತೆ ಅಷ್ಟು ಮಾಡಿದ್ವಿ. ಅದೆಷ್ಟು ಬೆಳೆದಿತ್ತಂದ್ರೆ ರಕ್ತನಾಳಗಳು ನರಗಳು ಎಲ್ಲ ಅದರಲ್ಲೇ ಹೋಗ್ಬಿಟ್ಟಿತ್ತು. ಹೊಸ ತೊಂದರೆ ಆಗ್ಬಾರ್ದಂತ ಸುತ್ತಮುತ್ತ ರಕ್ತನಾಳಗಳ ಡ್ಯಾಮೇಜ್ ಆಗದಿರುವ ಹಾಗೆ ನಾವು ತೆಗೆದಿದ್ವಿ. ಇನ್ನೊಂದು ಉದಾಹರಣೆ ಅಂದ್ರೆ ನರಗುಂದಿನ ಒಂದು ಪೇಷಂಟ್, 12 ಮಗು, ಅದು ಪೇಪರ್ ಅಲ್ಲಿ ನಾವು ಹಾಕಿದ್ದೆ. ನಾನು ಒಂದ್ ಸೈಡ್ ಅಲ್ಲಿ ವೀಕ್ನೆಸ್ ಆಗಿ ತಲೆನೋವು ಆಗಿ ಮಗು ಆಲ್ಮೋಸ್ಟ್ ಸುಂದ ಆಗ್ತಾ ಇತ್ತು, ಅಂದ್ರೆ ಪ್ರಜ್ಞೆ ಕಡಿಮೆ ಆಗ್ತಾ ಇತ್ತು. ಆವಾಗ ಲೋಕಲ್ ಡಾಕ್ಟರ್ ಒಬ್ರು ಸ್ಕ್ಯಾನ್ ಮಾಡ್ಬಿಟ್ಟು ಅದ್ರಲ್ಲಿ ಗಂಡೆ ಕಂಡು ಬಂದ್ರು, ಇನ್ನೊಂದ್ 10 ಔಷಧಿ ತಗೊಳ್ರಿ, ಲಕ್ವ ಆದಂಗಿದೆ, 12 ಆ ರೀತಿ ಆಗೋ ಸಾಧ್ಯತೆ ಕಡಿಮೆ, ಸೊ ನೀವು ಆಮೇಲೆ ಬಿಟ್ಟು ಹೋಗಿ ಅಂತ ಹೇಳಿದ್ರು. ಪ್ರಾಬ್ಲಮ್ ಏನಾಗೋದಂದ್ರೆ ನಾವು ಸಮಯದಲ್ಲಿ ನೀವು ಬರ್ಲಿಲ್ಲ ಆ ಪೇಷಂಟ್, ತುಂಬಾ ತೊಂದರೆಗಳಾದ್ರೆ ಟ್ರೀಟ್ಮೆಂಟ್ ಮತ್ತೆ ರಿಸಲ್ಟ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಇದೊಂದು ಒಳ್ಳೆಯ ಉದಾಹರಣೆ. ತೊಂದರೆಗಳು ಗೊತ್ತಾದನು ಸರಿಯಾದ ಸಮಯದಲ್ಲಿ ಜನ ಬರೋದು ತುಂಬಾ ಇಂಪಾರ್ಟೆಂಟ್. ಸೊ ಲೇಟ್ ಆಗಿ ಬಂದ್ರೆ ತುಂಬಾ ತೊಂದರೆಗಳಾದಾಗ ನಮ್ಗೆ ಅದರದ ಪೂರ್ತಿ ಗುಣ ಪಡಿಸೋದು ರಿಸಲ್ಟ್ ಕೊಡೋದು ಕಷ್ಟ ಆಗುತ್ತೆ.
1: ಅಂದ್ರೆ ಈಗ ಇದರ ಮುಖ್ಯ ಲಕ್ಷಣಗಳಾದಂತ ಅಂದ್ರೆ ನಿರಂತರವಾದ ತಲೆನೋವು ಇದ್ದಿರಬಹುದು ಅಥವಾ ವಾಮಿಟಿಂಗ್ ಇದ್ದಿರಬಹುದು, ದೃಷ್ಟಿ ಮಂಜಾಗುವಿಕೆ ಇದ್ದಿರಬಹುದು, ನಮ್ಮ ದೇಹ ಇಂಬ್ಯಾಲೆನ್ಸ್ ಆಗಿ ನಡೀಲಿಕ್ಕೆ ಕಷ್ಟ ಆಗ್ತಿರ್ಬೋದು, ಈ ತರದ ಲಕ್ಷಣಗಳು ಕಂಡು ಬಂದಾಗ ನಿಧಾನ ಮಾಡದೆ ನರರೋಗ ತಜ್ಞರನ್ನು ಭೇಟಿಯಾಗುವುದು ಸೂಕ್ತ.
0: ಸೂಕ್ತ ಮೇಡಮ್. ಕೆಲವೊಂದು ನಾವು ಸೂಪರ್ ಸ್ಪೆಷಲಿಸ್ಟ್ ಇರೋದ್ರಿಂದ ತುಂಬಾ ಜನ ರೆಫರ್ಡ್ ಅಂತಾರೆ, ಅಂದ್ರೆ ಆಲ್ರೆಡಿ ಚೆಕ್ಅಪ್ ಮಾಡ್ಬಿಟ್ಟು ಗಡ್ಡೆನ ಪರಿಶೀಲನೆ ಮಾಡ್ಕೊಂಡು ಕಂಡು ಹಿಡಿದಿರ್ತಾರೆ, ಅವರು ಬಂದು ನಮಗೆ ಕನ್ಸಲ್ಟೇಷನ್ ಮಾಡ್ತಾರೆ, ನಾವು ಕೆಲವೊಂದು ಕೇಳ್ತೀವಿ. ಇನ್ನೊಂದು ಉದಾಹರಣೆ ಹೇಳ್ಬೇಕಾದ್ರೆ ಒಂದು 1 ಹಿಂದ್ಗಡೆ ಇದೇ ರೀತಿ ಕಡೆ ವೀಕ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ, ಸ್ಕ್ಯಾನ್ ಆಗಿದೆ, ಹೆಚ್ಚು ಕಡಿಮೆ 1/3 ಮೆದುಳಷ್ಟು ಗಡ್ಡೆ ಇದೆ, ಮೆನಿಜೋಮ ಗಡ್ಡೆ ಇದೆ. ಆ ತಾಯಿಗೆ ಬರುವತ್ತಿಗೆ ತುಂಬಾ ವೀಕ್ನೆಸ್ ಆಗ್ಬಿಟ್ಟು ಬಲಗಡೆ ಮಾತು ಆಲ್ಮೋಸ್ಟ್ ನಿಲ್ಲಕ್ಕೆ ಶುರು ಆಗಿತ್ತು. ಅದನ್ನ ಒಂದು 6-8 ಸರ್ಜರಿ ಮಾಡಿ ತೆಗೆದ್ವಿ, ಪೂರ್ತಿ ಒಂದು ಗಡ್ಡೆ ಒಂದೇ ಪೀಸ್ ಅಲ್ಲಿ ಬಂದಂಗಾಯ್ತು. ಸೊ ನೀವು ಮೆನ್ಷನ್ ಮಾಡಿದಾಗ ಅವರು ಸರಿಯಾದ ಸಮಯದಲ್ಲಿ ಬಂದು ತೊಂದರೆಗಳಾಗದೆ ಇರುವಂಗೆ ಆದ್ರೆ ಅಟ್ಲೀಸ್ಟ್ ಮೆದುಳಲ್ಲಿ ಗಡ್ಡೆ ಇದೆ ಅಂತ ಗೊತ್ತಾದಾಗ ನೀವು ತುಂಬಾ ಲೇಟ್ ಮಾಡಬಾರ್ದು, ಸಮಯ ಕಳಿಬಾರ್ದು. ಸೂಪರ್ ಸ್ಪೆಷಲಿಸ್ಟ್ ಹೇಳಿದಂಗೆ ಅದು ಸರ್ಜರಿ ಹೇಳಿದ್ರೆ ದಯವಿಟ್ಟು ಸಮಯದಲ್ಲಿ ಮಾಡಿಸ್ಕೊಳ್ತಾರೆ.
1: ಈಗ ಡಾಕ್ಟರ್ ಈ ಮೆದುಳು ಗಡ್ಡೆಗಳು ಈಗ ಮಾತಾಡ್ತಾ ನೀವು 2-3 ಉದಾಹರಣೆಗಳನ್ನು ಕೊಟ್ಟ ಹಾಗೆ ಕೆಲವು ದೊಡ್ಡ ಸೈಜ್ ಅಲ್ಲಿ ಇರ್ತದೆ, ಕೆಲವು ಚಿಕ್ಕದಿರ್ತದೆ. ಇವು ಒಂದ್ಸತಿ ನೀವು ಸರ್ಜರಿ ಮಾಡಿ ತೆಗೆದ ಮೇಲೆ ಮತ್ತೆ ಮತ್ತೆ ಮರುಕಳಿಸುವ ಸಾಧ್ಯತೆ ಇರ್ತದ?
0: ಗ್ರೇಡ್ 1 ಮತ್ತೆ ಗ್ರೇಡ್ 2 ಮೇಡಮ್ ಬರೋದಿಲ್ಲ ಮೇಡಮ್. ಅದಕ್ಕೆ ಯೂಶಲಿ ನಾವೇನ್ ಮಾಡ್ತೀವಿ, ಸರ್ಜರಿಯ ಮೂಲಕ ಏನಂದ್ರೆ ನಮ್ ತಾತ್ಪರ್ಯ ಅಂದ್ರೆ ಒಂದು ಅದರದ ಸೈಜ್ ಕಡಿಮೆ ಮಾಡಬೇಕು. ನಾನು ಆಲ್ರೆಡಿ ಉದಾಹರಣೆ ಕೊಟ್ಟೆ, ಕೆಲವೊಂದಂದ್ರೂ ಪೂರ್ತಿ ತೆಗೆದೆ ಅದನ್ನ ಒಂದ್ ಸ್ವಲ್ಪ ಬಿಡುವ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಸೇಫ್ ಸುರಕ್ಷಿತವಾದಂತ ಮೆದುಳು ಭಾಗಗಳಲ್ಲಿದ್ದು. ಇನ್ನು ಕೆಲವೊಂದರಲ್ಲಿ ರಕ್ತನಾಳಗಳೊಳಗಡೆ ಇರುತ್ತೆ, ಅವಾಗ ಗಡ್ಡೆ ತೆಗೆದ್ಬಿಟ್ಟು ಆ ರಕ್ತನಾಳ ಡ್ಯಾಮೇಜ್ ಆಯ್ತು, ನರ ಡ್ಯಾಮೇಜ್ ಆದ್ರೆ ಉಪಯೋಗ ಇಲ್ಲ. ಸೊ ಆ ರೀತಿ ಇದ್ದಾಗ ನಾವೇನ್ ಮಾಡುತ್ತೆ, ಹೊಸ ತೊಂದರೆ ಆಗಲನ್ನು ಬಿಟ್ಟು ಬರ್ತೀವಿ.

0: ಸೊ ಮತ್ತೆ ಬರುವಂತ ರೋಗಗಳು ಗ್ರೇಡ್ ತ್ರೀ ಮತ್ತೆ ಗ್ರೇಡ್ ಫೋರ್ ಇದ್ದಾಗ ಅದು ಬರಬಹುದು. ಅದಕ್ಕೆ ಬೇರೆ ಸಪ್ಲಿಮೆಂಟ್ ಟ್ರೀಟ್ಮೆಂಟ್ ಇರುತ್ತೆ, ಆಪರೇಷನ್ ಜೊತೆಗೆ ಕೀಮೋ ಥೆರಪಿ ಕೊಡಬೇಕಾಗ್ಬಹುದು, ರೇಡಿಯೇಷನ್ ಕೊಡಬೇಕಾಗ್ಬಹುದು. ಪ್ರತಿಯೊಂದು ರೋಗಕ್ಕೂ ಒಂದು ಪರ್ಟಿಕ್ಯುಲರ್ 5 ಇಯರ್ ಸರ್ವೈವಲ್ ರೇಟ್ ಅಂತ ಇದೆ, ಈ ರೋಗಕ್ಕೆ ಇಷ್ಟು ಬದುಕುವಂತ ಸಾಧ್ಯತೆಗಳು ಕನ್ನಡದಲ್ಲಿ ಹೇಳಬೇಕಾಗಿರುತ್ತೆ. ಅದರ ಪ್ರಕಾರ ಮಾಡಿ ನಾವು ಟ್ರೀಟ್ಮೆಂಟ್ ಅನ್ನ ಸಜೆಸ್ಟ್ ಮಾಡ್ತೀವಿ. ಹಾ, ಈ ಗ್ರೇಡ್ ಬಂದಿದೆಪ್ಪ, ನಾವು ಟೆಸ್ಟ್ ಮಾಡಿಸಿದೀವಿ, ಇದನ್ನ ಮುಂದಿನ ಮಾಡಿಸ್ಕೋದು ಒಳ್ಳೇದಂತ ನಾವು ಹೇಳ್ತೀವಿ. ಸೊ ಆ ರೀತಿ ರೋಗಗಳು ಕೆಲವೊಂದು ವಾಪಸ್ ಬರಬಹುದು, ಕೆಲವೊಂದಂತೂ ಬರೋದೇ ಇಲ್ಲ.
1: ಈಗ ಡಾಕ್ಟ್ರೆ, ಇನ್ನೊಂದು ನಾವೇನ್ ಕೇಳ್ತಿರ್ತೀವಿ ಅಂತಂದ್ರೆ, ನೀವು ಮಾತಾಡ್ತಾ ಹೇಳಿದ್ರಿ ನಮ್ಮ ಎಡಗಡೆಯ ಮೆದುಳು ಬಲಗಡೆಯ ಭಾಗವನ್ನ, ಬಲಗಡೆ ಮೆದುಳು ಎಡಗಡೆಯ ಭಾಗವನ್ನ ನಿಯಂತ್ರಿಸ್ತದೆ ಅಂತೇಳಿ. ಈ ಆಕ್ಸಿಡೆಂಟ್ಗಳು ಆದಾಗ, ತಲೆಯ ಹಿಂಭಾಗದಲ್ಲಿ ಪೆಟ್ಟಾದಾಗ ಅವ್ರಿಗೆ ಬ್ರೈನ್ ಡೆಡ್ ಅನ್ನುವಂತ ಒಂದು ಶಬ್ದವನ್ನ ವೈದ್ಯರು ಬಳಸ್ತಿರ್ತಾರೆ. ಯಾವ ಸಮಯದಲ್ಲಿ ಬ್ರೈನ್ ಡೆಡ್ ಆಗ್ತದಂತ
0: ಅಂದ್ರೆ ಮೇಡಮ್, ಆಕ್ಚುಲಿ ಏನಾಗಿರುತ್ತೆ, ಅದಕ್ಕೂ ಒಂದು ಕೆಲವೊಂದು ಫಿಕ್ಸ್ ಇಂಡಿಕೆ ಅಥವಾ ಫ್ಯಾಕ್ಟರ್ಸ್ ಇದೆ. ಒಂದು ಮನುಷ್ಯ ತನ್ನಗೆ ತಾನೇ ಉಸಿರಾಡೋದಿಲ್ಲ ಅಂದ್ರೆ, ಒಂದು ನಿಮಿಷ ನಾವು ಪರೀಕ್ಷೆ ಮಾಡ್ತೀವಿ, ಕಿವಿಯಲ್ಲಿ ತಂಪು ನೀರು ಹಾಕಿ ಅದರಿಂದ ಕಣ್ಣಲ್ಲಿ ರಿಯಾಕ್ಷನ್ ಆಗ್ತೀವಿ, ನಾವು ಕ್ಯಾಲೋರಿ ಟೆಸ್ಟ್ ಅಂತ ಹೇಳ್ತೀವಿ. ಕಣ್ಣಲ್ಲಿ ನಮ್ಗೆ ಒಂದು ಸಣ್ಣಾಗಿರೋ ಗಾಳಿನೇ ಜೋರಾಗಿ ಬಡಿಲಿ ಅಥವಾ ಒಂದು ಉಸುಕು ಅಥವಾ ಧೂಳು ಬಿದ್ರು ನಮಗೆ ಕಣ್ಣು ಮುಚ್ಕೊತೀವಿ, ಆ ರೀತಿ ಪರೀಕ್ಷೆಗಳನ್ನ ನಾವು ಮಾಡ್ತೀವಿ. ಕಣ್ಣಿನಲ್ಲಿ ರಿಯಾಕ್ಷನ್ ಇದೆಯಾ ಇಲ್ಲ, ಲೈಟ್ಗೆ ಅದು ರಿಯಾಕ್ಷನ್ ಮಾಡ್ತೀವಿ. ಮತ್ತೆ ಸ್ವಲ್ಪ ನಿಮ್ಗೆ ಗೊತ್ತಿರಬಹುದು, ನಮ್ಗೆ ಜೊಲ್ಲ ಆಗ್ಲಿ ಅಥವಾ ಒಂದು ಊಟದ ಒಂದು ಅಗಳು ನಮ್ಗೆ ನೆತ್ತಿಗತ್ತಿತಪ್ಪ, ಜೀವ ಹೋದಂಗೆ ಆಯ್ತು ಅಂತ. ಸೊ ಇವೆಲ್ಲ ಯಾಕೆ ಹೇಳ್ತಾರೆ, ಇದು ತುಂಬಾ ಸೂಕ್ಷ್ಮವಾಗಿರುವಂತಹ ನರದ ರಿಸ್ಪಾನ್ಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಈ ರೀತಿ ಕೆಲವೊಂದು ಟೆಸ್ಟ್ ಗಳನ್ನ ಮಾಡಿ ಅದರಲ್ಲಿ ನಾವು ಪಾಸಿಟಿವ್ ರಿಸ್ಪಾನ್ಸ್ ಬರಲಿಲ್ಲ ಅಂದ್ರೆ ನಾವು ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡಿ. ಇದು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಜನಕ್ಕೆ ಇದು ನಾನು ಹೇಳೋದ್ರಿಂದ, ಈ ಪದಗಳು ಕಿವಿಲಿ ಹೋದ್ರೆ ಡಾಕ್ಟರ್ ಅವ್ರು ತಿಳಿಸಿ ಹೇಳುವಾಗ ಅವ್ರಿಗೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಆಲ್ರೆಡಿ ಹೇಳಿದಂಗೆ ಮತ್ತೆ ಮತ್ತೆ ಬಹಳ ಜನಕ್ಕೆ ಹೇಳ್ತೀನಿ, ದಯವಿಟ್ಟು ತಲೆಗೆ ಏಟಾಗೋದು ಅಂತಹ ಆಗದಿರ ನೋಡ್ಕೊಳ್ಳೋ ಅಂತ ರೋಗ, ಹೆಲ್ಮೆಟ್ ಹಾಕದೆ ಗಾಡಿ ಹತ್ಬೇಡಿ, ಕುಡ್ದ್ಬಿಟ್ಟು ಗಾಡಿ ಹತ್ಬಿಡಿ, ರಾತ್ರಿ ಅವಶ್ಯಕತೆ ಇಲ್ಲ ಅಂದ್ರೆ ಗಾಡಿಯಲ್ಲಿ ಹೋಗ್ಬೇಡಿ. ನೀವು ಸರಿಯಾಗಿದ್ರು ಇನ್ನೊಬ್ರು ಬಂದು ಗುದ್ಸ್ಬೋದು, ಏನೋ ಒಂದು ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಿದ್ದಾಗ ಸಣ್ಣ ಪುಟ್ಟ ಏಟಾದ್ರೂ ಟ್ರೀಟ್ಮೆಂಟ್ ಇದೆ. ಈಗಿರುವ ವಿಜ್ಞಾನದಲ್ಲಿ ಆಲ್ಮೋಸ್ಟ್ ಜೀವ ಹೋಗುವಂತಹ ಪೇಷಂಟ್ ಅನ್ನು ತುಂಬಾ ಬಗ್ಸಿ ಎದ್ದು ಅಡ್ಡಾಡುವಂತಹ ಉದಾಹರಣೆಗಳಿದೆ. ಬಟ್ ಅದು ಆಗದೆ ಇರೋ ಅಂತ ನೋಡ್ಕೊಂಡ್ರೆ ಇನ್ನೂ ಒಳ್ಳೇದು.
1: ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನೋಂಗೆ. ಈಗ ಡಾಕ್ಟರ್, ಒಂದು ನಿಮ್ಗೆ ಕೊನೆಯ ಪ್ರಶ್ನೆ ನಾನು ನಿಮ್ಗೆ ಕೇಳುದು ಅಂದ್ರೆ, ಈ ಬ್ರೈನ್ ಗೆ ಟ್ಯೂಮರ್ ಆಗ್ಲಿ ಅಥವಾ ಏನೋ ತೊಂದರೆ ಆದಾಗ ಸರ್ಜರಿ ಅಂತ ಮಾಡಿದ್ರೆ, ಈಗ ನಾವು ಕೀ ಹೋಲ್ ಸರ್ಜರಿ ಅಂತ ಕೇಳ್ತೀವಿ, ಇದರಲ್ಲಿ ಏನಾದ್ರೂ ಬದಲಾವಣೆಗಳು ಇದೆಯಾ ಅಥವಾ ಪೂರ್ತಿ ತಲೆಯನ್ನ ಶೇವ್ ಮಾಡಿ ನಾರ್ಮಲ್ ಸರ್ಜರಿ ಮಾಡೋ ತರಾನೇ ಮಾಡ್ತೀವಿ?
0: ಆಕ್ಚುಲಿ ತುಂಬಾ ತುಂಬಾ ಒಳ್ಳೆಯ ಈ ಪ್ರಶ್ನೆ. ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ, ತುಂಬಾ ಜನ ಕೇಳೋದಿಲ್ಲ ಈ ಪ್ರಶ್ನೆ. ನಾನಾಗಿ ಉಲ್ಟಾ ಪೇಷಂಟ್ಗೆ ನಾನು ಹೇಳ್ತಿರ್ತೀನಿ, ಸರ್ ನಿಮ್ ಈ ರೀತಿ ರೋಗದಲ್ಲಿ ಈ ರೀತಿ ಮಾಡೋಣ, ಸೊ ನಿಮ್ಗೆ ಅವಶ್ಯಕತೆ ಇಲ್ಲ ದೊಡ್ಡದಾಗ ಪೂರ್ತಿ ಶೇವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಸ್ಪೆಷಲಿ ಲೇಡೀಸ್ಗೆ, ಅವರಿಗೆ ಬೇಕು ಅಂದ್ರೆ ಮಾತ್ರ ತೆಗಿತೀವಿ. ನಾನು ಕೆಲವೊಂದು ಉದಾಹರಣೆಗಳನ್ನ ರೆಗ್ಯುಲರ್ ಆಗಿ ಪೇಪರ್ಲಿ ಹಾಕಿ, ಒಂದು ಪೇಷಂಟ್ ಹೀದೇ ಆಗಿತ್ತು, ತಲೆನೋವು ಅಂತ ಬಂದ್ರು ಮೈಗ್ರೇನ್ ಇರ್ಬೋದು, ಮಾ ಔಷಧಿ ನಾನೇ ಕೊಟ್ಟೆ, ಆಮೇಲೆ 15 ದಿನ ಸರ್ ಕಡಿಮೆ ಆಗಿಲ್ಲ, ಸ್ಕ್ಯಾನ್ ಮಾಡೋಣ, ಮೆದುಳುಗಡ್ಡೆ ಇತ್ತು. ಸೊ ಒಂದು ಆಪರೇಷನ್ ನಾವು ಸ್ಮಾಲ್ ಹೋಲ್ ಮಾಡ್ಬಿಟ್ಟು ಕ್ಲಿಯರ್ ಮಾಡಿದ್ವಿ. ನಾನು ಆಲ್ರೆಡಿ ಹೇಳಿದಂಗೆ ಕೆಲವೊಂದು ಇಂಡಿಕೇಟೆಡ್ ಪೇಷಂಟ್ ಗೆ ಡೆಫಿನೆಟ್ಲಿ ಕೀ ಹೋಲ್ ಸರ್ಜರಿನೇ ಮಾಡಬಹುದು. ಸೈಜ್ ತುಂಬಾ ಜಾಸ್ತಿ ಇತ್ತು, ಸುತ್ತಮುತ್ತ ಸೂಕ್ಷ್ಮವಾಗಿರುವಂತಹ ಮೆದುಳಿನ ಭಾಗಗಳಿದ್ದಾಗ ನಾವು ಕೀ ಹೋಲ್ ಮಾಡ್ಬಿಟ್ಟು ಸಣ್ಣ ಜಾಗದಲ್ಲಿ ಒದ್ದಾಡೋದಕ್ಕೆ ಅವಶ್ಯಕತೆ ಇರೋದಿಲ್ಲ. ಅವಾಗ ಹೇಳ್ತೀವಿ ಗಡ್ಡೆ ಸೈಜ್ ಜಾಸ್ತಿ ಆಗಿದೆ ಅಮ್ಮ, ನೀವು ರೆಗ್ಯುಲರ್ ಮಾಡೋದು ಒಳ್ಳೇದು ನಿಮಗೆ, ಅದ್ರ ಅನಾನುಕೂಲತೆ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರೋದಿಲ್ಲ. ಪಿಟ್ಯುಟರಿ ಬಗ್ಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ಮೊದಲದಂಗೆ ಓಪನ್ ಮಾಡೋ ಸಾಧ್ಯತೆ ಬಹಳ ಕಡಿಮೆ. ಕೆಲವೊಂದು ಆಪರೇಷನ್ ಮಾಡ್ತೀವಿ, ಕೆಲವೊಂದು ಪಿಟ್ಯುಟರಿ, ಬಟ್ ತುಂಬಾ ಆಪರೇಷನ್ ಮೂಗಿಂದ ಮಾಡ್ತೀವಿ, ಅವ್ರಿಗೆ ಆಪರೇಷನ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಇನ್ ಕೆಲವೊಂದು ಕಿವಿ ಹಿಂದೆ ಭಾಗದಲ್ಲಿ ಸಣ್ಣದಾಗಿ ಕೀ ಹೋಲ್ ಆಪರೇಷನ್ ಮಾಡಿ, ಟ್ರೈಜಮ್ ನ್ಯೂರಾಲಜಿ ಅಂತ ರಕ್ತ ನಾಳ ಒಂದು 5ನೇ ನರದ ಮೇಲೆ ಕೂತಿರುತ್ತೆ, ಮುಖ ಉರಿ ನೋವು ಶಾಕ್ ಹೊಡೆದಂಗೆ ನೋವು ಬದಿರುತ್ತೆ, ಅದು ಸಣ್ಣದಾಗಿ ಗಡ್ಡೆಗಳಾಗಿರುತ್ತೆ. ಕೀ ಹೋಲ್ ಸರ್ಜರಿಗಳ ತುಂಬಾ ಬದಲಾವಣೆಗಳಾಗಿದೆ. ಮೊದಲದಂಗೆ ಪೂರ್ತಿ ಹೆಡ್ ಶೇವ್ ಮಾಡೋ ಅವಶ್ಯಕತೆ ಇಲ್ಲ, ಪೂರ್ತಿ ಕೊಯ್ದು ಅಥವಾ ಓಪನ್ ಮಾಡಿ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸರ್ಜರಿ ನಾವು
1: ಬದಲಾವಣೆ ತುಂಬಾ ಆಗಿದೆ.
0: ಹೌದು,
1: ಅಂದ್ರೆ ಮೊದಲು ಒಂದು ಕಾಲಕ್ಕೆ ಜನ ಹೆದರ್ತಿದ್ರು ಮೆದುಳಿನ ಶಸ್ತ್ರಚಿಕಿತ್ಸೆ ಅಂದ ತಕ್ಷಣನೇ ನಾನು ಹೊಳ್ಳಿ ಬದುಕ್ ಬರ್ತೀನೋ ಇಲ್ಲೋ ಅನ್ನೋ ಒಂದು ಭಯ ಇತ್ತು.
0: ಈಗೂ ತುಂಬಾ ಮೂಢನಂಬಿಕೆಗಳಿದೆ ಮೇಡಮ್. ಇಷ್ಟೆಲ್ಲ ನಾವು ಹೇಳಿದಾಗ ಉದಾಹರಣೆಗಳು ತೋರಿಸಿದ್ರು, ನಾವು ಅವರು ನೋಡ್ತಿರ್ತಾರೆ ಟಿವಿಲಿ, ನ್ಯೂಸ್ ಪೇಪರ್ ಓದ್ತಿರ್ತಾರೆ. ಆದ್ರೂ ಅನ್ಫಾರ್ಚುನೇಟ್ಲಿ ಈ ರೀತಿ ಮೋಸ್ಟ್ಲಿ ಕಾರ್ಯಕ್ರಮದಿಂದ ಅವ್ರಿಗೆ ಏನಾಗುತ್ತೆ, ಜ್ಞಾನ ಬಂದ್ರೆ ಒಳ್ಳೇದು. ಮೂಢನಂಬಿಕೆಗಳು ಬೇಡ, ದಯವಿಟ್ಟು ಬೇಡ, ಅದರ ಜ್ಞಾನ ಪಡ್ಕೊಳ್ಳೋಣ. ಏನಾದ್ರೆ ಸಮಾಲೋಚನೆ ಮಾಡೋಣ, ಒಬ್ರು ಇಲ್ಲಾದ್ರೆ ಇನ್ನೊಬ್ರು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಬಟ್ ಕರೆಕ್ಟ್ ಆಗಿರುವಂತ ಚಿಕಿತ್ಸೆ
1: ಅಲ್ಲ, ಅಟ್ ಲೀಸ್ಟ್ ವೈದ್ಯರ ಹತ್ರ ಹೋಗಿ ಸಮಾಲೋಚನೆ ಆದ್ರೂ ಮಾಡಿದ್ರೆ ಅರ್ಧ ಆರಾಮ ಆಗ್ತದೆ. ಆಯ್ತು ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರ, ಈ ಮೆದುಳು ಗಡ್ಡೆ ಹೆಂಗಿರ್ತದ, ಮೆದುಳಿನ ಕಾರ್ಯವೈಖರಿಯ ಜೊತೆ ಜೊತೆಗೆ ಗಡ್ಡೆಗಳು ಆಗುವುದಕ್ಕೆ ಏನ್ ಕಾರಣ, ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ನಮ್ಮ ಕೇಳುಗರಲ್ಲಿ ಕಳಕಳಿಯಾಗಿ ಕೇಳ್ಕೊಂಡಿದ್ದು ಅಂದ್ರೆ, ಯಾವುದೇ ತರಹದ ತಲೆನೋವು, ವಾಂತಿ, ನಡಿಗೆಯಲ್ಲಿ ಇಂಬ್ಯಾಲೆನ್ಸ್ ಆಗಿರೋದು, ಇಂಥ ಲಕ್ಷಣಗಳು ಕಂಡು ಬಂದಾಗ ಏನೋ ಆಗಿರ್ಬಹುದು, ವೀಕ್ನೆಸ್ ಆಗಿರ್ಬಹುದು ಅಂತ ಉದಾಸೀನ ಮಾಡದೆ ನರರೋಗ ತಜ್ಞರನ್ನ

0: ಸೂಕ್ತ ಸಮಯದಲ್ಲಿ ಭೇಟಿಯಾದಾಗ ಮುಂದೆ ಆಗುವಂತಹ ಅನಾಹುತವನ್ನ ತಪ್ಪಿಸ್ಕೊಳ್ಬಹುದು ಮತ್ತೆ ಸುಲಭವಾಗಿ ಚಿಕಿತ್ಸೆಯನ್ನ ಪಡಿಬಹುದು ಅನ್ನೋ ಮಾತನ್ನ ತಾವು ಹೇಳಿದ್ರಿ. ಮತ್ತೆ ಡಾಕ್ಟರ್ ವಿಜಯ ಮಹಾಂತೇಶ್ ಪೂಜಾರಿ ಅವರ ಕ್ಲಿನಿಕ್ ಹುಬ್ಬಳ್ಳಿ ಜೊತೆಗೆ ಜನರಿಗೆ ಅನುಕೂಲ ಆಗ್ಲಿ ಅಂತ ಬೆಳಗಾವಿಯಲ್ಲಿ ಕೂಡ ಇದೆ. ಹೆಚ್ಚಿನ ತೊಂದರೆ ಇದ್ರೆ, ನರರೋಗಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸುಲಭವಾಗಿ ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಆಶಿಸ್ತಾ ಈ ಸಂದರ್ಶನವನ್ನ ಇಲ್ಲಿಗೆ ಮುಗಿಸೋಣ.
1: ಧನ್ಯವಾದಗಳು, ನಮಸ್ಕಾರ.
2: ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಇದುವರೆಗೂ ನರರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಮಾಹಿತಿ ಕೇಳುತ್ತೀರಿ. ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶಾಂತಲಾ ಹರ್ಲೇಕರ್ ಅವರು.
3: ಒಂದು ನವಜಾತ ಶಿಶು ಹಾಗೂ ಅದರ ತಾಯಿ ಮನೆಗೆ ಬಂದಾಗ ಆ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಉಂಟಾಗುವುದು. ಆದರೆ ಅವರಿಬ್ಬರ ಆರೈಕೆಯಲ್ಲಿ ಹಲವಾರು ಪದ್ಧತಿಗಳು ಹಾಗೂ

0: ಈಗ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ ಈ ಕುರಿತು ಮಾಹಿತಿ ಕೇಳುತ್ತೀರಿ. ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶಾಂತಲಾ ಹರ್ಲೇಕರ್ ಅವರು.
1: ಒಂದು ನವಜಾತ ಶಿಶು ಹಾಗೂ ಅದರ ತಾಯಿ ಮನೆಗೆ ಬಂದಾಗ ಆ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಉಂಟಾಗುವುದು. ಆದರೆ ಅವರಿಬ್ಬರ ಆರೈಕೆಯಲ್ಲಿ ಹಲವಾರು ಪದ್ಧತಿಗಳು ಹಾಗೂ ಚಿತ್ರ ವಿಚಿತ್ರವಾದ ನಂಬಿಕೆಗಳು ಕಂಡುಬರುವು. ಅವು ಯಾವುವು ಹಾಗೂ ಅವುಗಳಿಂದ ಆಗುವ ಪರಿಣಾಮಗಳು ಏನು ಎಂಬುದರ ಬಗ್ಗೆ ವಿಚಾರ ಮಾಡೋಣ. ಮೊದಲಿಗಾಗಿ ನಾವು ಪದ್ಧತಿ ಅಂದರೆ ಏನು ಹಾಗೂ ಅದು ಹೇಗೆ ಚಾಲನೆಯಲ್ಲಿ ಬಂತು ಎಂಬುದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಹಲವಾರು ವರ್ಷಗಳಿಂದ ಕಾಯ್ದುಕೊಂಡು ಬಂದಿರುವಂತಹ ರೀತಿಗಳೇ ಪದ್ಧತಿ. ಹಿಂದಿನ ಕಾಲದ ಜನರು ತಮಗೆ ಅನುಕೂಲವಾದಂತೆ ಆಗಿನ ಕಾಲದಲ್ಲಿ ಲಭ್ಯವಾಗಿರುವ ವಸ್ತುಗಳನ್ನು ಉಪಯೋಗಿಸಿ ಉತ್ತಮವಾದ ಆರೈಕೆ ಕೊಡುವ ಪ್ರಯತ್ನ ಮಾಡುತ್ತಿದ್ದರು. ಉದಾಹರಣೆಗಾಗಿ ಆ ಕಾಲದಲ್ಲಿ ಚಳಿ ಜಾಸ್ತಿ, ಮಳೆ ಜಾಸ್ತಿ, ಸ್ವೆಟರ್, ಹೊದಿಕೆ, ಗಾದಿ ಉಪಯೋಗ ಕಮ್ಮಿ. ಹೀಗಾಗಿ ಬಾಣಂತಿ ಹಾಗೂ ನವ ಶಿಶುವಿಗೆ ಇದ್ದಲಿಯಿಂದ ಕಾಯಿಸುವುದು, ತಲೆ ಕಟ್ಟಿ ಹಲವಾರು ಪದರಿನ ಬಟ್ಟೆ ಹಾಕುತ್ತಿದ್ದರು. ಈಗ ಯಾವುದೇ ಕಾಲವಿರಲಿ ಶಖೆ ಇರುವುದೇ, ಹಾಗಾಗಿ ಮೊದಲಿನಂತೆ ಹಲವಾರು ಪದರಿನ ಬಟ್ಟೆ ಹಾಕಿದರೆ ತಾಯಿ ಹಾಗೂ ಮಗುವಿಗೆ ಹಿಂಸೆ ಆಗುವುದು. ಈಗಿನ ಕಾಲದಲ್ಲಿ ನಮಗೆ ಅಂದರೆ ಸಾರ್ವಜನಿಕರಿಗೆ ಆ ದಿನದ ತಾಪಮಾನಕ್ಕೆ ಎಷ್ಟು ಅರವೆ ಬೇಕು ಅನಿಸುತ್ತದೋ ಅದಕ್ಕಿಂತ ಒಂದು ಅಥವಾ ಎರಡು ಪದರಿಗಳ ಹೆಚ್ಚು ಅರವೆ ಹಾಕಿದರೆ ಕೂಸಿಗೆ ಸಾಕು. ಅದೇ ತರಹ ತಾಯಿಗೂ ಸಹ ಕುಂಚಿಗೆ ಚಳಿಗಾಲದಲ್ಲಿ ಅಷ್ಟೇ ತಾಯಿಗೆ ಕಟ್ಟಿರಿ. ಈಗ ಪದ್ಧತಿ ಉಂಟಾಗೋದಕ್ಕೆ ಮತ್ತೊಂದು ರೀತಿಯೂ ಇದೆ, ಅದು ಏನೆಂದರೆ ಸ್ಪರ್ಧೆ. ನೀವು ಬಾಣಂತಿಗೆ ಎರಡು ಚಮಚ ತುಪ್ಪ ಹಾಕಿ ತಿನ್ನಿಸುತ್ತೀರಾ, ಹಾಗಾದರೆ ನಾವು ನಾಲ್ಕು ಚಮಚ ತಿನ್ನಿಸ್ತಾರೋ ಅರ್ಧ ವಾಟಿ ತಿನ್ನಿಸುತ್ತಾರೆ. ಆ ಸ್ಪರ್ಧೆಯಿಂದ ಈಗ ಆ ಬಾಣಂತಿಗೆ ಒಂದು ವಾರದಲ್ಲಿ ಸಾಧಾರಣ ಒಂದು ಡಬ್ಬಿ ತುಪ್ಪ ತಿನ್ನಿಸುವ ಪ್ರಯತ್ನ ಮಾಡುತ್ತಾರೆ. ತಾಯಿಯ ನರಗಳಿಗಾಗಲಿ ಹಾಗೂ ಮೂಳೆಗಳ ಪೋಷಣೆಗಳಾಗಲಿ ನಾಲ್ಕು ಸಣ್ಣ ಚಮಚ ತುಪ್ಪ ಒಂದು ದಿವಸಕ್ಕೆ ಸಾಕು. ಸಸ್ಯಹಾರಿ ತಾಯಿಗೆ ಸರಿಯಾದ ಪೌಷ್ಟಿಕ ಆಹಾರವನ್ನು ಕೊಡಬೇಕು. ಹಣ್ಣು, ಹಾಲು, ಬೇಳೆ, ತರಕಾರಿ ಎಲ್ಲವನ್ನು ಕೊಡಿರಿ. ಅದರಲ್ಲಿ ಯಾವುದೇ ತರಹದ ನಿರ್ಬಂಧಗಳು ಇಲ್ಲ. ಮಾಂಸಾಹಾರಿಗಳಲ್ಲಿ ಮೀನು ಸೇವಿಸುವುದು ಅತ್ಯುತ್ತಮ. ಸಾಕಷ್ಟು ಕಾಯಿಸಿ ಆರಿಸಿದ ನೀರನ್ನು ತಾಯಿಗೆ ಕೊಡಬೇಕು. ಅದರಿಂದ ಗಂಡು ಮಗುವಿಗೆ ಹೊಟ್ಟೆ ನೋವು ಬರುವುದು ಎಂಬ ಕಲ್ಪನೆ ತಪ್ಪು. ಸಣ್ಣ ಮಕ್ಕಳು ರಸ್ತೆಯಲ್ಲಿ ಗುಂಡಿ ಕಂಡಾಗ ಅದರಲ್ಲಿ ಕಲ್ಲು, ನೀರು ಕಟ್ಟಿಗೆ ಹಾಕುವರು. ಹಾಗೆಯೇ ಯಾರಿಗೋ ನವ ಶಿಶುವನ್ನು ಕಿವಿ ಹಾಗೂ ಮೂಗು ನೋಡಿದಾಗ ಅನಿಸಿತಂತೆ, ಅದರಲ್ಲಿ ಎಣ್ಣೆ ಸುರಿದು ಜೋರಾಗಿ ಉಗಿದರು. ನಮ್ಮ ದೇಹದಲ್ಲಿ ಪ್ರಬಲ ಪ್ರತಿರೋಧಕ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಕಣ್ಣು, ಮೂಗು, ಕಿವಿ ಯಾವುದರಲ್ಲಿಯೂ ಎಣ್ಣೆ ಇತ್ಯಾದಿ ಹಾಕುವ ಅವಶ್ಯಕತೆ ಇಲ್ಲ. ಅನುಭವಿ ತಜ್ಞ ವೈದ್ಯರು ಕೊಟ್ಟ ಔಷಧಿಗಳನ್ನು ಮಾತ್ರ ಬಳಸಬೇಕು. ಹೊಕ್ಕಳಿಗೆ ಯಾವುದೇ ಪೇಸ್ಟ್ ಕ್ರೀಮ್ ಹಚ್ಚಬಾರದು. ನವ ಶಿಶುವಿನ ನೆತ್ತಿ ಅಂದರೆ ಬುರಡೆ ಬೆಳವಣಿಗೆ ಆಗದೆ ಇರುವಂತಹ ಒಂದು ಜಾಗ ಇರುತ್ತದೆ. ಸಾಧಾರಣ ಒಂದು ವರ್ಷ ಕಾಲ ಬೇಕು ತಲೆಬುರುಡೆ ಪೂರ್ಣವಾಗಿ ಕೂಡಿಕೊಳ್ಳುವುದಕ್ಕೆ. ಹಲವಾರು ಜನರು ಆ ಜಾಗದಲ್ಲಿ ಎಣ್ಣೆ ತುಂಬಿ ಪೌಡರ್ ಹಾಕಿ ಪೇಪರ್ ಇಡುವರು. ಇವುಗಳಿಂದ ಎಲ್ಲವೂ ಬೆಳೆಯುವುದಿಲ್ಲ. ವ್ಯತಿರಿಕ್ತವಾಗಿ ಶಿಶುವಿನ ಮೆದುಳಿಗೆ ಅಪಾಯ ಆಗಿ ಮಾನಸಿಕ ತೊಂದರೆ ಅಥವಾ ದೌರ್ಬಲ್ಯ ಬರುವ ಸಂಭಾವನೆ ಜಾಸ್ತಿ. ನಿಮಗೆ ಆ ಬುರಡೆ ಕೂಡಿಕೊಳ್ಳಬೇಕು ಅನಿಸುತ್ತಿದ್ದರೆ ತಾಯಿಯ ಹಾಲು ಕುಡಿಸಿ. ಅದರಲ್ಲಿ ಇರುವ ಕ್ಯಾಲ್ಸಿಯಂ ಅಂಶ ಆ ಕೆಲಸ ಮಾಡುತ್ತದೆ. ತಾಯಿ ಎದೆ ಹಾಲಿನಲ್ಲಿ ಆ ಶಿಶುವಿಗೆ ಬೇಕಾದ ಎಲ್ಲಾ ಪೋಷಕಾಂಶಗಳು, ಸಾಕಷ್ಟು ನೀರು, ವಿಟಮಿನ್ಸ್, ರೋಗ ನಿರೋಧಕ ಶಕ್ತಿ ಸರಿಯಾದ ಪ್ರಮಾಣದಲ್ಲಿ ಹಾಗೂ ಶಿಶುವಿಗೆ ಪಚನವಾಗುವಂತಹ ರೂಪದಲ್ಲಿ ಇರುವುದು. ಹೀಗಾಗಿ ಮೊದಲಿಗೆ ಬರುವಂತಹ ತಾಯಿಯ ಗಟ್ಟಿ ಹಳದಿ ಹಾಲಾಗಲಿ ಅಥವಾ ಮುಂದೆ ಬರುವ ಬಿಳಿ ಹಾಲಾಗಲಿ ಕನಿಷ್ಠ 6 ತಿಂಗಳವರೆಗೆ ಕುಡಿಸಲೇಬೇಕು. ದೇವರ ಸೃಷ್ಟಿ ಇದು, ತಿರಸ್ಕರಿಸಬಾರದು. ಸಕ್ಕರೆ, ಜೇನುತುಪ್ಪ, ನೀರು ಹುಟ್ಟಿದ ಮಗುವಿಗೆ ಅಲ್ಲ, ಮುಂದೆ 6 ತಿಂಗಳವರೆಗೂ ಆ ಶಿಶುವಿಗೆ ಕೊಡೋದು ಸರಿಯಲ್ಲ. ಇನ್ನು ಬಾಣಂತಿ ಕೋಣೆ ಬಗ್ಗೆ ಸ್ವಲ್ಪ ಮಾತನಾಡೋಣ. ಸಾಕಷ್ಟು ಶುದ್ಧ ಗಾಳಿ, ಬೆಳಕು ಒಂದು ಕೋಣೆಗೆ ಬರದೇ ಹೋದರೆ ಆ ಕೋಣೆಯಲ್ಲಿ ಕ್ರಿಮಿಕೀಟಗಳು ಹೆಚ್ಚಾಗಿ ತಾಯಿ ಹಾಗೂ ಮಗುವಿಗೆ ರೋಗ ಬರುವಂತಾಗುವುದು. ಹೀಗಾಗಿ ಬಾಣಂತಿ ಕೋಣೆ ಎಂಬುವ ಕಲ್ಪನೆಯೇ ಅಪಾಯಕಾರಿ. ತಾಯಿ ಹಾಗೂ ಶಿಶು ಇರುವ ಜಾಗದಲ್ಲಿ ನೆಲ, ಹಾಸಿಗೆ, ಹೊದಿಕೆ, ವಾತಾವರಣ ಸ್ವಚ್ಛ ಇಡುವುದು ಬಹುಮುಖ್ಯ. ಸೊಳ್ಳೆ ಹಾಗೂ ಇತರ ಹುಳಗಳು ಹೋಗಬೇಕು ಅಂತೂ ಹೇಳಿ ಸುಮಾರು ಜನರು ಲೋಬಾನ ಉಪಯೋಗಿಸುತ್ತಾರೆ. ಆದ್ದರಿಂದ ಬರುವ ಹೊಗೆಯು ಶಿಶುವಿನ ಶ್ವಾಸಕೋಶಕ್ಕೆ ತೊಂದರೆ ಕೊಡುವುದು. ಸೊಳ್ಳೆಗಳಿಗಾಗಿ ಸೊಳ್ಳೆ ಪರದೆ ಉಪಯೋಗಿಸಿರಿ ಅಥವಾ ಗಾಳಿ ಆಡುವ ಕೋಣೆಗೆ ಲೋಬಾನ ಹಾಕಿ ಆ ಹೊಗೆಯು ಪೂರ್ಣವಾಗಿ ಹೋದ ಮೇಲೆಯೇ ಆ ಶಿಶುವಿಗೆ ಆ ಕೋಣೆಯಲ್ಲಿ ಮಲಗಿಸಿರಿ. ಭೆಟ್ಟಿಯಾಗಲು ಬಂದವರಿಗೆ ಕೈ ಕಾಲು ಸ್ವಚ್ಛವಾಗಿ ನೀರು ಹಾಗೂ ಸೋಪಿನಿಂದ ತೊಳೆದ ಮೇಲೆಯೇ ಮಗುವನ್ನು ಮುಟ್ಟಲಿಕ್ಕೆ ಬಿಡಿ. ಈಗ ಶಿಶುವಿಗೆ ಎಣ್ಣೆ ಹಚ್ಚುವ ವಿಧಾನ. ಆ ಮೃದುವಾದ ಮಗುವಿನ ಚರ್ಮಕ್ಕೆ 4-5 ಹನಿ ನಮ್ಮ ಅಂಗೈಯಿಂದ ಸೂಕ್ಷ್ಮವಾಗಿ ಸಾವಕಾಶವಾಗಿ ಅದರ ಮೈಯನ್ನು ತಿಕ್ಕಬೇಕು. ಎಣ್ಣೆ ಹಚ್ಚಲು ಬರುವ ಹೆಂಗಸರು ತಮ್ಮ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿದಲ್ಲಿ ಮಗುವಿನ ಎಲುಬು ಸರಿಯಬಹುದು, ಮುರಿಯಬಹುದು. ಅದರ ಬಗ್ಗೆ ಎಚ್ಚರವಿರಲಿ. ಈಗ ಅದರ ಸ್ನಾನಕ್ಕೆ ತಯಾರಿಸಿದ ಬಿಸಿ ನೀರಿನ ತಾಪಮಾನವನ್ನು ನಿಮ್ಮ ಮೊಣಕೈಯಿಂದ ತಪಾಸಣೆ ಮಾಡಬೇಕು. ಅತಿಯಾಗಿ ಬಿಸಿ ನೀರು ಹಾಕಿದಲ್ಲಿ ಮಗು ಅಳುವುದು, ಚರ್ಮ ಕೆಂಪು

0: ತಪ್ಪಾಗಿ ಸುಡುವ ಸಂಭವತೆ ಇದೆ. ಗಂಡು ಮಕ್ಕಳ ಶಿಶ್ನದ ಚರ್ಮ ಹಿಂದೆ ಸರಿಸುವ ಪ್ರಯತ್ನ ಮಾಡಬಾರದು. ಕೆಲವು ನವಜಾತ ಶಿಶುಗಳಲ್ಲಿ ಎದೆ ತೊಟ್ಟುಗಳು ಸೋರಬಹುದು, ಅದನ್ನು ಹಿಂಡಿ ತೆಗೆಯುವ ಪ್ರಯತ್ನ ಮಾಡಬಾರದು. ತಾಯಿಗೆ ಆದಷ್ಟು ಬೇಗ ಓಡಾಟಕ್ಕೆ ಪ್ರೋತ್ಸಾಹ ಕೊಡಬೇಕು. ಭಾರ ಎತ್ತುವ ಕೆಲಸಗಳನ್ನು ಮಾಡಬಾರದು, ಆದರೆ ಸತತವಾಗಿ ಮಲಗಿಯೇ ಇರುವುದು ಸರಿಯಲ್ಲ. ತಾಯಿಯಲ್ಲಿ ಸಾಧಾರಣವಾಗಿ 3 ವಾರದವರೆಗೆ ರಕ್ತಸ್ರಾವ ಆಗುತ್ತದೆ. ಈ ದಿವಸಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಮುಖ್ಯ. ದಿನವೂ ಸ್ನಾನ ಮಾಡಬೇಕು. ರಕ್ತಸ್ರಾವಕ್ಕೆ ಸ್ವಚ್ಛ ಬಟ್ಟೆಯನ್ನು ಉಪಯೋಗಿಸಬೇಕು. ಹೆರಿಗೆ ಜಾಗದ ಗಾಯದ ಬಗ್ಗೆ ಕಾಳಜಿ ವಹಿಸಿರಿ. ಲೈಂಗಿಕ ಸಂಬಂಧವನ್ನು ಕನಿಷ್ಠ 6 ವಾರದವರೆಗೆ ಮಾಡಬಾರದು. ಮುಂದಿನ ವಿಷಯ ತಾಯಿಯಲ್ಲಿ ಬರುವ ಖಿನ್ನತೆ. ಈಗ ನಿದ್ರಾಹೀನತೆ, ನೋವು, ಆತಂಕ, ಅಪಚನ ಮುಂತಾದವುಗಳಿಂದ ಪ್ರಸೂತಿ ಆದ ತಾಯಿಗೆ 2 ವಾರದವರೆಗೆ ಖಿನ್ನತೆ ಆಗುವುದು ಸರ್ವಸಾಧಾರಣ. ಇದನ್ನು ನಾವು ಪ್ರೆಗ್ನೆನ್ಸಿ ಬ್ಲೂಸ್ ಎನ್ನುತ್ತೇವೆ. ಇದರ ನಿರ್ವಹಣದಲ್ಲಿ ಗಂಡ ಅವನು ಹಾಗೂ ಇತರ ಸಂಬಂಧಿಕರು ಪ್ರೀತಿ, ಗೌರವ ಹಾಗೂ ಸ್ನೇಹದಿಂದ ಬಾಣಂತಿಯನ್ನು ನೋಡಿಕೊಳ್ಳಬೇಕು. 2 ವಾರದ ಮೇಲೂ ಖಿನ್ನತೆ ಕಮ್ಮಿ ಆಗದೆ ಹೋದರೆ ವೈದ್ಯರ ಸಲಹೆ ಪಡೆದುಕೊಳ್ಳಬೇಕು. ಯಾವುದೇ ಔಷಧಿ ಕೊಡುವ ಮೊದಲು ತಾಯಿ ಹಾಲಿನ ಮೇಲೆ, ಶಿಶುವಿನ ಮೇಲೆ ಆಗುವ ಅದರ ಪರಿಣಾಮವನ್ನು ವೈದ್ಯರ ಬಳಿ ತಿಳಿದುಕೊಳ್ಳಬೇಕು. ಮುಂದಿನ ಹೆರಿಗೆಗೆ ಕನಿಷ್ಠ 2 ವರ್ಷದ ಅಂತರ ಇರಲೇಬೇಕು. ಕೊನೆಯದಾಗಿ ಹೆಣ್ಣು ಆಗಲಿ ಗಂಡು ಆಗಲಿ ಮಗುವಿಗೆ ಹಾಗೂ ತಾಯಿಗೆ ಮನೆಯಲ್ಲಿ ಪ್ರೀತಿಯ ವಾತಾವರಣ ಕೊಡಲೇಬೇಕು.
1: ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ ಈ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಡಾಕ್ಟರ್ ಶಾಂತಲಾ ಹರ್ಲೇಕರ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗಿ ಅವರಿಂದ ಮಾಹಿತಿ.
2: ಪ್ರತಿ ಮಕ್ಕಳಲ್ಲೂ ಒಂದಲ್ಲ ಒಂದು ಪ್ರತಿಭೆ ಅಡಗಿರುತ್ತದೆ. ಅದಕ್ಕೆ ವೇದಿಕೆ ಕಲ್ಪಿಸುವ ಸಲುವಾಗಿ ರಾಜ್ಯ ಸರ್ಕಾರದಿಂದ ಶಾಲಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಇದರ ಮುಂದಿನ ಹೆಜ್ಜೆಯಾಗಿ ಕೇಂದ್ರ ಸರ್ಕಾರದಿಂದ ಪ್ರೌಢಶಾಲೆ ಮತ್ತು ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಕಲೋತ್ಸವ ಎಂಬ ವಿಶೇಷ ಕಾರ್ಯಕ್ರಮ ಪ್ರಾರಂಭಿಸಲಾಗಿದೆ. ಈ ಮೂಲಕ ಮಕ್ಕಳಿಗೆ ವೇದಿಕೆ ಒದಗಿಸಿಕೊಡುವ ಕೆಲಸ ಮಾಡಲಾಗುತ್ತಿದೆ. ಕಲೋತ್ಸವವು ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾಗಿದ್ದು 2015 ಇದನ್ನು ಪ್ರಾರಂಭಿಸಲಾಯಿತು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಸಚಿವಾಲಯ ಇಲಾಖೆ ವತಿಯಿಂದ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. ಪ್ರತಿಭಾ ಕಾರಂಜಿಯು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿದ್ದು ಇದನ್ನು 1-8 ಒಳಗೆ ಆಚರಿಸಲಾಗುತ್ತದೆ. ಆದರೆ ಕಲೋತ್ಸವ ರಾಷ್ಟ್ರಮಟ್ಟದ ಕಾರ್ಯಕ್ರಮವಾಗಿದ್ದು 9-12 ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ನಡೆಸಲಾಗುತ್ತದೆ. ಪ್ರತಿಭಾ ಕಾರಂಜಿಯಲ್ಲಿ ಶಿಕ್ಷಣ ಇಲಾಖೆ ನೀಡಿರುವ ಮಾರ್ಗದರ್ಶಿಗಳ ಮೂಲಕ ರೂಪಿಸಲಾಗುವುದು. ಆದರೆ ಕಲೋತ್ಸವದಲ್ಲಿ ಹಾಗಲ್ಲ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಅನ್ವೇಷಣೆ ಮಾಡಿ ಅದನ್ನು ಪ್ರೋತ್ಸಾಹಿಸಿ ಅದಕ್ಕೆ ವೇದಿಕೆ ಕಲ್ಪಿಸುವ ಕೆಲಸ ಮಾಡಲಾಗುತ್ತದೆ. ಕಲೋತ್ಸವವನ್ನು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ 3 ಹಂತಗಳಲ್ಲಿ ನಡೆಸಲಾಗುವುದು. ಇದರೊಂದಿಗೆ ಕಲಾ ಉತ್ಸವವು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಕಲಾತ್ಮಕ ಪ್ರತಿಭೆಯನ್ನು, ಸೃಜನಾತ್ಮಕ ಕೌಶಲ್ಯಗಳನ್ನು ಹೊರತರಲು ಉತ್ತಮ ವೇದಿಕೆಯಾಗಿದೆ. ಅಲ್ಲದೆ ಶಾಲಾ ಮಟ್ಟದಲ್ಲೇ ವಿದ್ಯಾರ್ಥಿಗಳಿಗೆ ದೇಶದ ಸಾಂಸ್ಕೃತಿಕ ಪರಂಪರೆ ಮತ್ತು ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾದ ಕಲೋತ್ಸವವು ಹಲವು ಉದ್ದೇಶಗಳನ್ನು ಹೊಂದಿದೆ. ಅದೇನೆಂದರೆ ವಿದ್ಯಾರ್ಥಿಗಳಲ್ಲಿ ದೇಶದ ವಿವಿಧ ಸಂಪ್ರದಾಯಗಳನ್ನು ಗೌರವಿಸುವ ಗುಣಗಳನ್ನು ಬೆಳೆಸುವುದು ಹಾಗೂ ಅವರನ್ನು ಸಂಸ್ಕೃತಿಯ ರಾಯಭಾರಿಯನ್ನಾಗಿ ರೂಪಿಸುವುದು. ವಿದ್ಯಾರ್ಥಿಗಳು ದೇಶದ ಮೂರ್ತ ಮತ್ತು ಅಮೂರ್ತವಾದ ಸಾಂಸ್ಕೃತಿಕ ಅಭಿವ್ಯಕ್ತಿಗಳನ್ನು ಗುರುತಿಸುವ ಮತ್ತು ಅರ್ಥೈಸಿಕೊಳ್ಳುವಂತೆ ಮಾಡುವುದು. ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅದರಲ್ಲಿ ಆ ಭಾವನೆಯನ್ನು ಜಾಗೃತಗೊಳಿಸುವುದು ಕಲೋತ್ಸವದ ಮುಖ್ಯ ಉದ್ದೇಶವಾಗಿದೆ. ಕಲೋತ್ಸವದಲ್ಲಿ ಯಾವ ಯಾವ ಸ್ಪರ್ಧೆಗಳಿಗೆ ಅವಕಾಶವಿದೆ ಎಂದು ನೋಡುವುದಾದರೆ, ಸಾಂಪ್ರದಾಯಿಕ ಶಾಸ್ತ್ರೀಯ ಮತ್ತು ಜನಪದ ಶೈಲಿಗೆ ಇಲ್ಲಿ ಆದ್ಯತೆ ನೀಡಲಾಗಿದೆ. ಗಾಯನ ಸಂಗೀತ ಸ್ಪರ್ಧೆಯಲ್ಲಿ ಶಾಸ್ತ್ರೀಯ ಮತ್ತು ಸಾಂಪ್ರದಾಯಿಕ ಜನಪದ ಶೈಲಿಯನ್ನು ಇಲ್ಲಿ ಪ್ರಸ್ತುತಪಡಿಸಬಹುದು. ವಾದ್ಯ ಸಂಗೀತ ವಿಭಾಗದಲ್ಲಿ ಪ್ರಸಿದ್ಧ

ಮತ್ತು ಸುಮಧಿರ ವಿಭಾಗವಿದೆ. ನೃತ್ಯದಲ್ಲಿ ಶಾಸ್ತ್ರೀಯ ಮತ್ತು ಜನಪದ ದೃಶ್ಯ ಕಲೆಗಳಲ್ಲಿ ಎರಡು ಆಯಾಮಗಳಲ್ಲಿ ಸ್ಪರ್ಧಿಸಬಹುದಾಗಿದೆ. ಅಲ್ಲದೆ ಸ್ಥಳೀಯ ಆಟಿಕೆಗಳು ಮತ್ತು ಆಟಗಳು ಎಂಬ ಸ್ಪರ್ಧೆಯೂ ಇದೆ. ನಾಟಕ, ಏಕವ್ಯಕ್ತಿ ನಟನೆಯೂ ಇದರಲ್ಲಿದೆ. ಹೀಗೆ 10 ವಿಭಾಗಗಳಲ್ಲಿ ಸ್ಪರ್ಧೆ ಮಾಡಬಹುದಾಗಿದೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವ ಕಲೋತ್ಸವದಲ್ಲಿ ಭಾಗವಹಿಸಲು ಕೆಲವು ಅರ್ಹತೆಗಳು ಇರಬೇಕಾಗುತ್ತದೆ. ಯಾವುದೇ ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ 9ರಿಂದ 12ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು. ದಿವ್ಯಾಂಗ ಮತ್ತು ವಿಶೇಷ ಆದ್ಯತೆಯುಳ್ಳ ಮಕ್ಕಳು ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಅವಕಾಶ ಹೊಂದಿರುತ್ತಾರೆ. ಒಬ್ಬ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿ ಒಂದು ಕಲೆಯ ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸಬಹುದಾಗಿದೆ. ಹಿಂದಿನ ವರ್ಷಗಳಲ್ಲಿ ರಾಷ್ಟ್ರಮಟ್ಟದ ಕಲೋತ್ಸವ ಕಾರ್ಯಕ್ರಮಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿಜೇತ ವಿದ್ಯಾರ್ಥಿಗಳು ಪ್ರಸ್ತುತ ಸಾಲಿನ ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ. ವಿದ್ಯಾರ್ಥಿಗಳು ಕಲೋತ್ಸವದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಕೆಲವು ನಿಯಮಗಳಿದೆ. ಸ್ಪರ್ಧೆಯ ನಿಯಮದಂತೆ ಮೊದಲನೆಯದಾಗಿ ತಮ್ಮ ಕಲಾ ಪ್ರಕಾರವನ್ನು 5 ನಿಮಿಷಗಳಿಗೆ ಮೀರದಂತೆ ವಿಡಿಯೋವೊಂದನ್ನು ಚಿತ್ರೀಕರಿಸಿ www.schoolschoolacion.kar.nic.in/vidavahini ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು. ಕಲೋತ್ಸವದ ಕಾರ್ಯಕ್ರಮದ ಲಿಂಕ್ನಲ್ಲಿ ಮೊಬೈಲ್ ಸಂಖ್ಯೆ ಮತ್ತು ಗುರುತಿನ ಸಂಖ್ಯೆಯನ್ನು ನಮೂದಿಸಬೇಕು. ಜೊತೆಗೆ ತಾವು ಪ್ರಸ್ತುತಪಡಿಸುವ ಕಾರ್ಯಕ್ರಮದ ಕುರಿತು 100 ಪದಗಳಿಗೂ ಮೀರದಂತೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬರೆದು ಸಲ್ಲಿಸಬೇಕು. ಅದಲ್ಲದೆ ತಮ್ಮ ಕಲಾ ಪ್ರಕಾರದ ಕುರಿತು ಛಾಯಾಚಿತ್ರಗಳನ್ನು ಅಪ್ಲೋಡ್ ಕೂಡ ಮಾಡಬಹುದು. ಈ ರೀತಿಯಾಗಿ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಈಗಾಗಲೇ ತಿಳಿದುಕೊಂಡಂತೆ ಕಲೋತ್ಸವವು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ನಡೆಯಲಿದ್ದು ಮೊದಲಿಗೆ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧಿಸಬೇಕಾಗಿದೆ. ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ಆನ್ಲೈನ್ ಮಟ್ಟದಲ್ಲಿ ಹಾಗೂ ರಾಷ್ಟ್ರಮಟ್ಟದ ಸ್ಪರ್ಧೆಯನ್ನು ಆಫ್ಲೈನ್ ಮಟ್ಟದಲ್ಲಿ ನಡೆಸಲಾಗುವುದು. ವಿದ್ಯಾರ್ಥಿಗಳನ್ನು ಕಲೋತ್ಸವಕ್ಕೆ ಯಾರು ಆಯ್ಕೆ ಮಾಡುತ್ತಾರೆ ಎಂಬುದನ್ನು ನೋಡುವುದಾದರೆ, ಮಕ್ಕಳನ್ನು ಆಯ್ಕೆ ಮಾಡಲು ರಾಜ್ಯ ಮಟ್ಟದಲ್ಲಿ ಯೋಜನಾ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಒಂದು ಮೌಲ್ಯಮಾಪನ ಸಮಿತಿ ಇರುತ್ತದೆ. ಅದಕ್ಕೆ ಆಡಳಿತ ಮತ್ತು ಅಭಿವೃದ್ಧಿ ಎಂಬ 2 ವಿಭಾಗದಲ್ಲಿ ಉಪನಿರ್ದೇಶಕರಿರುತ್ತಾರೆ. ಅಲ್ಲದೆ ಕಲೋತ್ಸವ ನೋಡಲ್ ಅಧಿಕಾರಿ ಇರುತ್ತಾರೆ. ಸಂಗೀತ, ನೃತ್ಯ ಹಾಗೂ ಚಿತ್ರಕಲೆ ಶಿಕ್ಷಕರನ್ನೊಳಗೊಂಡ ಮೌಲ್ಯಮಾಪನ ಸಮಿತಿ ಕಾರ್ಯನಿರ್ವಹಿಸುತ್ತದೆ. ಮೌಲ್ಯಮಾಪನ ಮಾಡಲು ಲಾಗಿನ್ ಐಡಿಯನ್ನು ರಾಜ್ಯ ಕಚೇರಿಯಿಂದಲೇ ನೀಡಲಾಗುವುದು. ಶಾಲಾ ಹಂತದಲ್ಲಿ ಜಿಲ್ಲಾ ಮಟ್ಟಕ್ಕೆ ಸ್ವೀಕರಿಸಿದ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹವಾದ ಸ್ಪರ್ಧೆಗಳನ್ನು ಆನ್ಲೈನ್ ಮೂಲಕ ಆಯ್ಕೆ ಮಾಡಬೇಕಿದೆ. ಪ್ರತಿ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರನ್ನು ರಾಜ್ಯ ಕಚೇರಿಗೆ ಕಳುಹಿಸಬೇಕಾಗುತ್ತದೆ. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ 3 ಹಂತಗಳಲ್ಲಿ ತಲಾ 10 ಬಾಲಕ ಮತ್ತು ಬಾಲಕಿಯರನ್ನು ಆಯ್ಕೆ ಮಾಡಬಹುದಾಗಿರುತ್ತದೆ. ಅಂದರೆ ಒಟ್ಟಾರೆ 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬಹುದು. ಮೌಲ್ಯಮಾಪಕರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ತಮ್ಮ ಪ್ರಸ್ತುತಿಯನ್ನು ಉತ್ತಮಪಡಿಸಲು ಬೇಕಾದ ಅಂಶಗಳನ್ನು ಗುರುತಿಸಬೇಕಾಗುತ್ತದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಆಗಾಗ ಸಲಹೆಗಳನ್ನೂ ಕೊಡಬೇಕಾಗಿರುತ್ತದೆ. ಅಲ್ಲದೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ನಿಗದಿತ ದಿನಾಂಕದೊಳಗೆ ಮತ್ತೆ ತಮ್ಮ ಪ್ರಸ್ತುತಿಯ ವಿವರವನ್ನು ಅಪ್ಲೋಡ್ ಮಾಡುವಂತೆ ನೋಡಿಕೊಳ್ಳಬೇಕಾಗಿದೆ. ರಾಜ್ಯ ಮಟ್ಟದಲ್ಲಿ ಪ್ರತಿ ಕಲಾ ಪ್ರಕಾರದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯನ್ನು ಆಯ್ಕೆ ಮಾಡಿ ರಾಷ್ಟ್ರಮಟ್ಟಕ್ಕೆ ಕಳುಹಿಸಬೇಕಾಗಿದೆ. ರಾಷ್ಟ್ರಮಟ್ಟವು ಕಲೋತ್ಸವದ ಅಂತಿಮ ಹಂತವಾಗಿದೆ. ರಾಷ್ಟ್ರಮಟ್ಟದಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ ಮತ್ತು ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಗುವುದು. ಕಲೋತ್ಸವ ಪ್ರತ್ಯೇಕ ಸ್ಪರ್ಧೆಯಲ್ಲಿ ಭಾಗವಹಿಸಲು ಕೆಲವು ನಿಯಮಗಳಿಗೆ ಮತ್ತು ಕೆಲವು ಮಾನದಂಡಗಳನ್ನು ಅನುಸರಿಸಬೇಕಾಗಿದೆ. ಅವು ಸ್ಪರ್ಧೆಯಿಂದ ಸ್ಪರ್ಧೆಗೆ ಬೇರೆಯಾಗಿರುತ್ತವೆ. ವೈಯಕ್ತಿಕ ಸಂಗೀತ ವಿಭಾಗದಲ್ಲಿ ಶಾಸ್ತ್ರೀಯ ಮತ್ತು ಜಾನಪದ 2 ವರ್ಗಗಳಲ್ಲಿ ನಡೆಸಲಾಗುವುದು. ಪ್ರದರ್ಶನ ಅವಧಿ 4ರಿಂದ 6 ನಿಮಿಷಗಳಿರಬೇಕು. ಉಡುಪುಗಳು, ವೇದಿಕೆಗಳು, ರಂಗ ಪರಿಕರಗಳು ಮತ್ತು ಗುಣಲಕ್ಷಣಗಳು ಪ್ರಸ್ತುತಿಗೆ ಸಂಬಂಧಿಸಿದಂತಿರಬೇಕು. ಸ್ಪರ್ಧೆಯು ಸಂಘಟಕರು ಬೇಕಾದ ಪರಿಕರಗಳನ್ನು ಒದಗಿಸುತ್ತಾರೆ. ಎಲೆಕ್ಟ್ರಾನಿಕ್ ಅಥವಾ ಪ್ರೋಗ್ರಾಂ ಮಾಡಲಾದ ಸಂಗೀತ ಉಪಕರಣಗಳನ್ನು ಬಳಸುವಂತಿಲ್ಲ. ಜಾನಪದ ವಿಭಾಗಕ್ಕೆ ಬಂದಾಗ ಭರತನಾಟ್ಯ, ಕಥಕ್, ಕೂಚಿಪುಡಿ, ಮೋಹಿನಿಯಾಟ್ಟಂ, ಕಥಕ್ಕಳಿ ಮುಂತಾದ ರಾಜ್ಯ ಮತ್ತು ಪ್ರದೇಶದ ಸಾಂಪ್ರದಾಯಿಕ ಜನಪದವಾಗಿರಬೇಕು. ಅಂಥ ಕಲಾ ಪ್ರದರ್ಶನಕ್ಕೆ ಅವಕಾಶವಿರುತ್ತದೆ. ಇನ್ನು ದೃಶ್ಯ ಕಲೆಗಳ ವಿಚಾರಕ್ಕೆ ಬಂದರೆ ಪ್ರಸ್ತುತಪಡಿಸಿರುವ ಕಾರ್ಯಕ್ರಮಕ್ಕೂ ನೈತಿಕ ಮೌಲ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುವಂತಿರಬೇಕು. ಸ್ಥಳೀಯವಾಗಿ ಲಭ್ಯವಿರುವ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬಹುದು.

0: ನಾಟಕದ ವಿಷಯ ಹೇಳುವುದಾದರೆ, ಖ್ಯಾತ ಸಮಾಜ ಸುಧಾರಕರು, ಬರಹಗಾರರು, ಕವಿಗಳು, ವಿಜ್ಞಾನಿಗಳು, ಸ್ವತಂತ್ರ ಹೋರಾಟಗಾರರ ವ್ಯಕ್ತಿಗಳ ಜೀವನ ಚರಿತ್ರೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ಬರುವಂತಿರಬೇಕು. ಪ್ರದರ್ಶನವು ತಮ್ಮ ಪ್ರಾದೇಶಿಕ ಭಾಷೆ ಮತ್ತು ಆಡುಭಾಷೆಯಲ್ಲಿರಬೇಕು. ಒಟ್ಟಿನಲ್ಲಿ ಹೇಳುವುದಾದರೆ, ಕಲಾ ಉತ್ಸವವು ಸಮಗ್ರ ಶಿಕ್ಷಣದ ಯೋಜನೆಗೆ ಪೂರಕವಾಗಿದ್ದು, ವಿದ್ಯಾರ್ಥಿಗಳ ತಾರ್ಕಿಕತೆ, ಗ್ರಹಿಕೆ, ಸಮಸ್ಯೆ ಪರಿಹರಿಸುವ ಗುಣ, ಅರಿವಿನ ಮತ್ತು ನಿರ್ಣಾಯಕ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಇದು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಅಲ್ಲದೆ ದೇಶದ ಸಂಸ್ಕೃತಿಯ ಬಗೆಗೂ ಗೌರವ ಬೆಳೆಸಿದಂತಾಗುತ್ತದೆ.
1: ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗೆ ಅವರಿಂದ ಮಾಹಿತಿ ಕೇಳಿದಿರಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಹಾಗೂ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ವಾರ್ತೆಗಳ ವಿವರ: ಭಾರತೀಯ ಬುಡಕಟ್ಟು ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಭಗವಾನ್ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ಈ ಹಿನ್ನೆಲೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿಗಳು ಧರ್ತಿ ಆಬಾ ಅವರ ಜೀವನವು ಧೈರ್ಯ, ಸ್ವಾಭಿಮಾನ ಮತ್ತು ನ್ಯಾಯಕ್ಕಾಗಿ ಅಚಲ ಬದ್ಧತೆಯನ್ನು ಸಂಕೇತಿಸುತ್ತದೆ. ಐತಿಹಾಸಿಕ ಉಲ್ಗುಲನ್ ಚಳವಳಿಯ ಮೂಲಕ ಬಿರ್ಸಾ ಮುಂಡಾ ದಬ್ಬಾಳಿಕೆಯ ವಿರುದ್ಧ ಪ್ರತಿರೋಧದ ಮನೋಭಾವವನ್ನು ಜಾಗೃತಗೊಳಿಸಿದರು. ಬುಡಕಟ್ಟು ಸಮುದಾಯಗಳು ತಮ್ಮ ಹಕ್ಕುಗಳು ಮತ್ತು ಘನತೆಯನ್ನು ರಕ್ಷಿಸಲು ಪ್ರೇರೇಪಿಸಿದರು ಎಂದು ಹೇಳಿದರು. ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸುಧಾರಕ ಬಿರ್ಸಾ ಮುಂಡಾ ಅವರಿಗೆ ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಗೌರವ ಸಲ್ಲಿಸಿದರು. ತಾಯ್ನಾಡಿಗಾಗಿ ಅವರ ಸರ್ವೋಚ್ಚ ತ್ಯಾಗದ ಕಥೆಯು ದೇಶದ ಪ್ರತಿಯೊಂದು ಪೀಳಿಗೆಯಲ್ಲೂ ದೇಶಭಕ್ತಿಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಅವರು ಹೇಳಿದರು. ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಹುತಾತ್ಮ ದಿನದಂದು ಧರ್ತಿ ಆಬಾ ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಲಕ್ಷಾಂತರ ನಮನಗಳು, ಅವರು ಜಲ ಅರಣ್ಯಗಳು ಮತ್ತು ಭೂಮಿಯನ್ನು ರಕ್ಷಿಸಲು ಅದಮ್ಯ ಧೈರ್ಯದಿಂದ ವಿದೇಶಿ ಆಡಳಿತದ ವಿರುದ್ಧ ಹೋರಾಡಿದರು ಎಂದು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಉಲ್ಗುಲನ್ ಚಳವಳಿಯ ಮೂಲಕ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಬಿರ್ಸಾ ಮುಂಡಾ ಸ್ವಾತಂತ್ರ್ಯದ ಕಹಳೆ ಊದಿದರು ಎಂದು ಹೇಳಿದರು. ಬಿರ್ಸಾ ಮುಂಡಾ ಅವರು ಬುಡಕಟ್ಟಿನ ಹೆಮ್ಮೆ, ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಅಮರ ಸಂಕೇತ. ಬುಡಕಟ್ಟು ಸಮಾಜವನ್ನು ಸಂಘಟಿಸಿದ ಅವರು ನೀರು, ಅರಣ್ಯ ಮತ್ತು ಭೂಮಿಯ ಸಂರಕ್ಷಣೆಗೆ ಜನರ ಚಳವಳಿಯ ರೂಪವನ್ನು ನೀಡಿದರು. ಇಂದಿಗೂ ಸಹ ಧಾರ್ಮಿಕ ಮತಾಂತರದ ವಿರುದ್ಧ ಬಿರ್ಸಾ ಮುಂಡಾ ಅವರ ಹೋರಾಟಗಳು ಮತ್ತು ಬುಡಕಟ್ಟು ಸಮುದಾಯದ ಸಂರಕ್ಷಣೆಗಾಗಿ ಅವರ ಸಮರ್ಪಣೆ ಲಕ್ಷಾಂತರ ದೇಶವಾಸಿಗಳಿಗೆ ಸ್ಫೂರ್ತಿಯಾಗಿ ಉಳಿದಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ನೀತಿಯಿಂದ ಪ್ರೇರಿತವಾಗಿ ನಿರಂತರ ಪ್ರಯತ್ನಗಳ ಮೂಲಕ ದೇಶವು ಬಲವಾದ ಮತ್ತು ಸ್ವಾವಲಂಬಿ ಭಾರತವಾಗುವತ್ತ ಸಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿರುವ ಪ್ರಧಾನಿ, ಸಮರ್ಪಣೆ ಮತ್ತು ಸೇವಾ ಮನೋಭಾವವು ರಾಷ್ಟ್ರ ನಿರ್ಮಾಣಕ್ಕಾಗಿ ಸರ್ಕಾರದ ಅಮೂಲ್ಯ ಬಂಡವಾಳವಾಗಿದೆ. ಇತರರ

0: ಕಲ್ಯಾಣವನ್ನು ಅಸೂಯೆ ಪಡೆದೆ ಉದಾತ್ತ ಕಾರ್ಯಗಳನ್ನು ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ನಿಜವಾಗಿಯೂ ಬುದ್ಧಿವಂತ ಎಂದು ಕರೆಯಲಾಗುತ್ತದೆ ಎಂದು ಪ್ರಧಾನಿ ಹೇಳಿದರು. ಕಳೆದ 12 ವರ್ಷಗಳಲ್ಲಿ ದೇಶದ ಯುವಕರು, ಮಹಿಳೆಯರು ಮತ್ತು ರೈತರನ್ನು ಸಬಲೀಕರಣಗೊಳಿಸುವಲ್ಲಿ ಸರ್ಕಾರ ಯಾವುದೇ ಪ್ರಯತ್ನವನ್ನು ಕೂಡ ಬಿಟ್ಟಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. 1.4 ಶತಕೋಟಿ ನಾಗರಿಕರ ಆಶೀರ್ವಾದ ಮತ್ತು ರಾಷ್ಟ್ರ ಮೊದಲು ಎಂಬ ಮನೋಭಾವದೊಂದಿಗೆ ಸರ್ಕಾರವು ನಂಬಿಕೆ, ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಮರ್ಪಿತವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಹೇಳಿದ್ದಾರೆ. ಅವಿಶ್ರಾಂತ ಪ್ರಯತ್ನಗಳ ಪರಿಣಾಮದಿಂದಾಗಿ ಇಂದು ದೇಶವು ಮೂಲಸೌಕರ್ಯದಿಂದ ಡಿಜಿಟಲ್ ಕ್ರಾಂತಿಯವರೆಗೆ ಜಾಗತಿಕ ವೇದಿಕೆಯಲ್ಲಿ ಹೊಸ ಗುರುತನ್ನು ಗಳಿಸಿದೆ. ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸಲು ಸರ್ಕಾರವು ಸೇವೆ, ಉತ್ತಮ ಆಡಳಿತ ಮತ್ತು ಸಮೃದ್ಧಿಯ ಈ ಹಾದಿಯಲ್ಲಿ ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ಪ್ರಧಾನಮಂತ್ರಿ ಒತ್ತಿ ಹೇಳಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಪ್ರತಿಯೊಂದು ಸುರಕ್ಷಿತ ಗರ್ಭಧಾರಣೆಯು ರಾಷ್ಟ್ರವು ತನ್ನ ಮಹಿಳೆಯರ ಬಗೆಗಿನ ಬದ್ಧತೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ 10 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟ್ರವ್ಯಾಪಿ ಆಚರಣೆಗಳಿಗೆ ಚಾಲನೆ ನೀಡಿದರು. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಪತ್ರಿಕೆಯ ಲೇಖನವೊಂದನ್ನು ಉಲ್ಲೇಖಿಸಿದ ಅವರು, ಕಳೆದ ದಶಕದಲ್ಲಿ ದೇಶದ ತಾಯಂದಿರ ಮರಣ ಅನುಪಾತದಲ್ಲಿನ ಗಮನಾರ್ಹ ಕುಸಿತವು ತಾಯಿಯ ಆರೋಗ್ಯ ರಕ್ಷಣೆಯಲ್ಲಿ ನಿರಂತರ ಪ್ರಯತ್ನಗಳು, ಬಲವಾದ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ನಡೆಸಲ್ಪಟ್ಟಿರುವುದನ್ನು ಜೆಪಿ ನಡ್ಡಾ ಎತ್ತಿ ತೋರಿಸಿದ್ದಾರೆ. ಇಂದು 10 ವರ್ಷಗಳನ್ನು ಪೂರೈಸುತ್ತಿರುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ರೂಪಾಂತರದ ಹೃದಯ ಭಾಗವಾಗಿದೆ. ಪ್ರತಿ ತಿಂಗಳ 9ನೇ ದಿನವನ್ನು ತಾಯಿಯ ಆರೋಗ್ಯಕ್ಕೆ ಮೀಸಲಿಡುವ ಮೂಲಕ ಈ ಕಾರ್ಯಕ್ರಮ ಪ್ರತಿ ಗರ್ಭಧಾರಣೆಯು ಗರ್ಭಧಾರಣೆಯ ಅವಧಿಯಲ್ಲಿ ನಿರಂತರ ಆರೈಕೆ, ಮೇಲ್ವಿಚಾರಣೆ ಮತ್ತು ಬೆಂಬಲಕ್ಕೆ ಅರ್ಹವಾಗಿದೆ ಎಂಬುದನ್ನು ನೆನಪಿಸಿದೆ ಎಂದು ಹೇಳಿದರು. ಅಪಾಯದ ಗರ್ಭಧಾರಣೆಯನ್ನು ಮೊದಲೇ ಪತ್ತೆ ಹಚ್ಚುವುದು ಮತ್ತು ತ್ವರಿತ ನಿರ್ವಹಣೆಗೆ ಅನುಕೂಲವಾಗುವಂತೆ ತಾಯಂದಿರು ಹಾಗೂ ನವಜಾತ ಶಿಶುಗಳ ಮರಣವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ಈ ಕಾರ್ಯಕ್ರಮ ದೇಶಾದ್ಯಂತ ತಾಯಿಯ ಆರೋಗ್ಯ ಸೇವೆಗಳನ್ನು ಬಲಪಡಿಸಲು ಸಹಾಯ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2016 ಜೂನ್ 9ರಂದು ಎಲ್ಲಾ ಗರ್ಭಿಣಿ ಮಹಿಳೆಯರಿಗೆ ಖಚಿತವಾದ ಸಮಗ್ರ ಮತ್ತು ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸಲು ಈ ಯೋಜನೆಯನ್ನು ಪ್ರಾರಂಭಿಸಿದ್ದರು. ದೇಶದ ಪ್ರತಿಯೊಬ್ಬ ಮಹಿಳೆಗೆ ಆರಂಭಿಕ ಅಪಾಯ ಪತ್ತೆ, ಸಕಾಲಕ ವೈದ್ಯಕೀಯ ನೆರವು ಮತ್ತು ಸುರಕ್ಷಿತ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಯಡಿಯಲ್ಲಿ 7.50 ಕೋಟಿಗೂ ಹೆಚ್ಚು ಗರ್ಭಿಣಿಯರು ಪ್ರಸವ ಪೂರ್ವ ಸೇವೆಗಳನ್ನು ಪಡೆದಿದ್ದಾರೆ. ಸರ್ಕಾರದ ನಿರಂತರ ಪ್ರಯತ್ನಗಳಿಂದಾಗಿ ಭಾರತದ ತಾಯಂದಿರ ಮರಣ ಅನುಪಾತ 43 ಅಂಕಗಳಷ್ಟು ಕಡಿಮೆಯಾಗಿದೆ. 2014-16ರಲ್ಲಿ ಪ್ರತಿ ಲಕ್ಷ ಜೀವಂತ ಜನನಗಳಿಗೆ 130 ತಾಯಂದಿರ ಮರಣಗಳಿಂದ 2022-24ರ ಅವಧಿಯಲ್ಲಿ 87ಕ್ಕೆ ಇಳಿದಿದೆ. ಆಚರಣೆಯ ಭಾಗವಾಗಿ ಗರ್ಭಿಣಿಯರು ಮತ್ತು ಅವರ ಕುಟುಂಬಗಳು ಉಚಿತ ಸೇವೆಗಳನ್ನು ಪಡೆಯುವಂತೆ ಪ್ರೋತ್ಸಾಹಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾಗೃತಿ ಮತ್ತು ಪ್ರಚಾರ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಈ ಸಂದರ್ಭದಲ್ಲಿ ವಿಶೇಷ 75 ರೂಪಾಯಿ ಸ್ಮರಣಾರ್ಥ ನಾಣ್ಯ ಮತ್ತು 5 ರೂಪಾಯಿ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭವಾಗಿದೆ. ಬ್ರೆಜಿಲ್, ಇಂಡೋನೇಷ್ಯಾ, ಚೀನಾ, ಇರಾನ್, ದಕ್ಷಿಣ ಆಫ್ರಿಕಾ, ಯುಎಇ ಮತ್ತು ಇತರೆ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಈ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. 21 ದೇಶಗಳ ಕೃಷಿ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂದು ಬಹು ಅಧಿವೇಶನಗಳು ನಡೆಯಲಿವೆ. ಪ್ರಮುಖ ವಿಷಯಗಳಲ್ಲಿ ಆಹಾರ ಭದ್ರತೆ, ಕೃಷಿ ನಾವೀನ್ಯತೆ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಸಣ್ಣ ರೈತರ ಸಬಲೀಕರಣ ಸೇರಿವೆ. ಈ ತಿಂಗಳ 12ರಂದು ಕೃಷಿ ಸಚಿವರ ನಡುವೆ ವಿಶೇಷ ಸಂವಾದ ನಡೆಯಲಿದೆ. ಇದು ಸಣ್ಣ ರೈತರು, ಮಹಿಳೆಯರು ಮತ್ತು ಯುವಕರ ಮೂಲಕ ಆಹಾರ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಜೂನ್ 13ರಂದು ಬ್ರಿಕ್ಸ್ ರಾಷ್ಟ್ರಗಳ ಸಚಿವರ ಸಭೆ ನಡೆಯಲಿದ್ದು, ವಿದೇಶಿ ಪ್ರತಿನಿಧಿಗಳು ಇಂದೋರ್ನ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಅನುಭವವನ್ನು ಸಹ ಪಡೆಯುತ್ತಾರೆ.

0: ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವು ದ್ವೇಷದ ಸಂಘಟಿತ ಕಾರ್ಯವನ್ನು ನಡೆಸುತ್ತಿದೆ ಎಂದು ಭಾರತ ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನ ತನ್ನ ನಾಗರಿಕರಲ್ಲಿ ಭಾರತದ ಬಗ್ಗೆ ಶಾಶ್ವತ ದ್ವೇಷವನ್ನು ಬೆಳೆಸಲು ಧಾರ್ಮಿಕ ಪರಿಭಾಷೆಯನ್ನು ಬಳಸಿಕೊಳ್ಳುತ್ತಿದೆ. ಇಸ್ಲಾಮಾಬಾದ್ ತನ್ನ ಸ್ವಂತ ಪ್ರದೇಶದೊಳಗೆ ಕಾರ್ಯನಿರ್ವಹಿಸುತ್ತಿರುವ ಉಗ್ರಗಾಮಿ ಸಂಘಟನೆಗಳನ್ನು ಫಿತ್ನಾ ಅಲ್ ಹಿಂದೂಸ್ತಾನ್ ಎಂದು ಹಣಪಟ್ಟಿ ಕಟ್ಟುವ ಮೂಲಕ ರಾಷ್ಟ್ರ ಪ್ರಾಯೋಜಿತ ತಪ್ಪು ಮಾಹಿತಿಯನ್ನು ಪ್ರಚಾರ ಮಾಡುತ್ತಿದೆ ಎಂದು ಭಾರತ ಇಸ್ಲಾಮಾಬಾದ್ ಅನ್ನು ಖಂಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧಿವೇಶನದಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್, ಇಸ್ಲಾಮಾಬಾದ್ ಕೇವಲ ನವದೆಹಲಿಯ ಮೇಲೆ ಆರೋಪ ಹೊರಿಸಲು ಪ್ರಯತ್ನಿಸುತ್ತಿದೆ, ಪಾಕಿಸ್ತಾನದ ರಾಜಕೀಯ ಚೌಕಟ್ಟು ಮತ್ತು ಆಡಳಿತದಲ್ಲಿ ಅದರ ಮಿಲಿಟರಿ ವಹಿಸಿದ ಪ್ರಬಲ ಪಾತ್ರವನ್ನು ಅವರು ವಿವರಿಸಿದರು.
1: Blaming neighbors for its own failures is an old Pakistani habit. Coming up with official notifications directing Pakistan's government agencies to start referring to groups inside its own borders as Fitna al-Hindustan is nothing but officially sponsored misinformation and disinformation dressed in religious terminology. This is an outcome of an organized factory of hate coming from the deep state of Pakistan, which aims to keep their citizens in a state of permanent hostility with India in order to perpetuate their stay in power and control of national resources and detract them from core political and economic problems. India stands steadfast in rejecting terrorism in all its forms and manifestations.
0: ಇಸ್ಲಾಮಾಬಾದ್ ನಡೆಸುತ್ತಿರುವ ಗಡಿಯಾಚೆಗಿನ ಮಿಲಿಟರಿ ಕಾರ್ಯಾಚರಣೆಗಳನ್ನು ನವದೆಹಲಿ ಖಂಡಿಸಿತು. ಅಫ್ಘಾನಿಸ್ತಾನದಲ್ಲಿ ಅದರ ವೈಮಾನಿಕ ದಾಳಿಯಿಂದ ಉಂಟಾದ ಗಮನಾರ್ಹ ನಾಗರಿಕ ಸಾವು ನೋವುಗಳಿಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಿತು. ಹತ್ಯಾಕಾಂಡವನ್ನು ಮಿಲಿಟರಿ ಕಾರ್ಯಾಚರಣೆ ಎಂದು ಬಿಂಬಿಸಿದ ಮಾತ್ರಕ್ಕೆ ಅದರ ಅಪರಾಧಗಳನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 1:20:37. ಇನ್ನೀಗ ಕೇಳೋಣ ಕಾರ್ಯಕ್ರಮ ಉಲ್ಲಾಸ. ಕೇಳುಗರೆ, ಉಲ್ಲಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋ ಮೊದಲು ಇಂದು ಬೆಳಿಗ್ಗೆ 11:00 ಪ್ರಸಾರವಾದಂತಹ ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕೇಳುಗರು ಸಂದೇಶದ ಮುಖೇನ ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ನಮಸ್ತೆ, ಜಾನಪದ ಹಾಡುಗಳು ಮಾಹಿತಿ ಕಣಜ, ಒಳ್ಳೆಯ ಮಾಹಿತಿ ಇತ್ತು, ಹಾಡುಗಳು ಇತ್ತು, ಚೆನ್ನಾಗಿತ್ತು ಅಂತ ಕಳಿಸಿದ್ದಾರೆ ಚಿತ್ರದುರ್ಗದಿಂದ ಅಮೃತ ರಮೇಶ್ ಅವರು. ಹಾಗೆ ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಬರೆದು ಕಳಿಸಿದ್ದಾರೆ. ನಮಸ್ತೆ ರಜನಿ ಮೇಡಮ್, ಮದಕರಿ ಪ್ರೋಗ್ರಾಂನಲ್ಲಿ ಹಳ್ಳಿಯ ಸೊಬಗಿನ ಜನಪದ ಗೀತೆಗಳನ್ನು ಕೇಳಿಸುತ್ತಾ ಹಾಗೂ ಇವತ್ತಿನ ಮಾಹಿತಿ ಕಣಜದಲ್ಲಿ ಕಾದಂಬರಿಕಾರರಾದ ಸಾಯಿ ಸುತೆ ಅವರ ಜೀವನದ ಕುರಿತು ಹಾಗೂ ಕಾದಂಬರಿಗಾರ್ತಿ ರತ್ನ ಅನ್ನುವ ಕಾವ್ಯನಾಮದೊಂದಿಗೆ ಸಾಮಾಜಿಕ ಕೌಟುಂಬಿಕ ಮತ್ತು ಪ್ರೇಮ ಕಥಾನಕಗಳನ್ನು ಒಳಗೊಂಡ ನೂರಾರು ಸುಂದರ ಕಾದಂಬರಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ಇವರ ಬರವಣಿಗೆ ಶೈಲಿ ಸರಳ ಹಾಗೂ ಓದುಗರನ್ನು ಹಿಡಿದಿಟ್ಟುಕೊಳ್ಳುವಂತಿದೆ ಹಾಗೂ ಇವರ ಕಾದಂಬರಿಗಳು ಸಿನಿಮಾ ಧಾರಾವಾಹಿಗಳಲ್ಲಿ ಮಿಂಚಿ ಇವತ್ತಿಗೂ ಜನರನ್ನು ಆಕರ್ಷಿಸುತ್ತಿರುವ ಇವರ ಕಾದಂಬರಿಗಳನ್ನು ನಾವು ಸಹ ಓದುತ್ತಿರುತ್ತೇವೆ. ಇವರ ಬಗ್ಗೆ ವಿಸ್ತಾರವಾಗಿ ತಿಳಿಸುತ್ತಾ ಹಾಗೂ ಸುಮಧುರವಾದ ಗೀತೆಗಳನ್ನು ಪ್ರಸಾರಪಡಿಸುತ್ತಿರುವ ನಿಮಗೆ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ತುಂಬಾ ಕೂಡ ಧನ್ಯವಾದಗಳು. ಹಾಗೆ ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಸಾಹಿತಿಗಳ ಪರಿಚಯದಲ್ಲಿ ಕನ್ನಡದ ಪ್ರಸಿದ್ಧ ಕಾದಂಬರಿಗಾರ್ತಿ ಸಾಯಿ ಸುತೆ, ಇವರ ನಿಜ ನಾಮಧೇಯ ರತ್ನ ಅಶ್ವಥನಾರಾಯಣ, ಇವರು ಸರಳ ಮತ್ತು ಕೌಟುಂಬಿಕ ಕಥೆಗಳ ಮೂಲಕ ಪ್ರಸಿದ್ಧರಾಗಿದ್ದಾರೆ. ಸಾಯಿ ಸುತೆ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಕಳಿಸುತ್ತಿದ್ದಾರೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಈ ಸಂದೇಶ ಬಂದಿದೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಬರೆದಿದ್ದಾರೆ. ಮೇಡಮ್, ಎಫ್ಎಂ ಚಿತ್ರದುರ್ಗದಲ್ಲಿ ಜನಪದ ಗೀತೆಗಳು ಮಾಹಿತಿ ಕಣಜದ ಕಾರ್ಯಕ್ರಮವನ್ನು ಅತ್ಯಂತ ಚೆನ್ನಾಗಿ ನಿರೂಪಿಸಿ ನಡೆಸಿಕೊಟ್ಟ ನಿರೂಪಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇಂದಿನ ಮಾಹಿತಿ ಕಣಜದಲ್ಲಿ ಸಾಹಿತಿ ಸಾಯಿ ಸುತೆ ರತ್ನ ಅವರ ಬಗ್ಗೆ

ನೀಡಿದ ಮಾಹಿತಿ ತುಂಬಾ ಉಪಯುಕ್ತವಾಗಿತ್ತು. ಇವರ ಕೃತಿಗಳು ಮತ್ತು ಕಾದಂಬರಿಗಳ ಕುರಿತು ನೀಡಿದ ಪರಿಚಯವು ಮನೋಜ್ಞವಾಗಿತ್ತು ಮತ್ತು ತಿಳುವಳಿಕೆಯನ್ನ ಹೆಚ್ಚಿಸಿತು. ಇದರ ಜೊತೆಗೆ ಪ್ರಸಾರವಾದ ಇಂಪಾದ ಜನಪದ ಹಾಡುಗಳು, ಮನರಂಜನಾ ಹಾಡುಗಳು ಕೇಳಲು ಬಹಳ ಚೆನ್ನಾಗಿ ಇದ್ವು, ಮನಸ್ಸಿಗೆ ಸಂತೋಷ ತಂದವು. ಇಂತಹ ಸುಂದರ ಕಾರ್ಯಕ್ರಮಗಳನ್ನ ಮುಂದುವರಿಸಲಿ ಎಂಬ ಹಾರೈಕೆಯೊಂದಿಗೆ ಮತ್ತೊಮ್ಮೆ ಧನ್ಯವಾದಗಳು ಅಂತ ಬರೆದು ಕಳಿಸಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು ಸಂದೇಶ ಕಳಿಸಿದ್ದಕ್ಕಾಗಿ. ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಕಳಿಸ್ತಾರೆ. ರಜನಿ ಮೇಡಮ್ ನಮಸ್ಕಾರ. ಇಂದಿನ ಜನಪದ ಗೀತೆಗಳು ಅರ್ಥಪೂರ್ಣ ಆಯ್ಕೆಗೆ ಮತ್ತು ಮಾಹಿತಿ ಕಣಜದಲ್ಲಿ ಇಂದಿನ ಸಾಹಿತಿಗಳ ಪರಿಚಯದಲ್ಲಿ ಕೋಲಾರ ಜಿಲ್ಲೆಯವರಾದ ಸಾಹಿತಿ ಸಾಯಿ ಸುತೆ ಅವರ ಬಗ್ಗೆ ಎಳೆಯಳೆಯಾಗಿ ತಿಳಿಸಿಕೊಟ್ಟ ನಿಮಗೆ ಧನ್ಯವಾದಗಳು ಮೇಡಮ್ ಅಂತ ಕಳಿಸ್ಕೊಟ್ಟಿದ್ದಾರೆ. ಚಿತ್ರಗೀತೆಗಳು ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಬರೆದಿದ್ದಾರೆ. ಧನ್ಯವಾದಗಳು. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಬರೀತಾರೆ. ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬಂತು. ಸಾಯಿಸುತ್ತೆ ಅವರ ಕುರಿತ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿಬಂದವು ಮೇಡಮ್, ಧನ್ಯವಾದಗಳು ತಮಗೆ ಅಂತ ಬರೆದು ಕಳಿಸಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ನಿರೂಪಕರಿಗೆ ನಮಸ್ಕಾರಗಳು. ಮಾಹಿತಿ ಕಣಜದಲ್ಲಿ ಸಾಯಿಸುತ್ತೆ ಕಾವ್ಯನಾಮದಿಂದಲೇ ಮನೆ ಮಾತಾದ ಲೇಖಕಿ ಕಾದಂಬರಿಗಾರ್ತಿ ರತ್ನ ಅವರ ಪರಿಚಯ ಮಾಹಿತಿ. ಗೀತೆಗಳು ಚೆನ್ನಾಗಿತ್ತು, ಕಾರ್ಯಕ್ರಮ ಇಷ್ಟ ಆಯಿತು, ನಿರೂಪಕರಿಗೆ ಧನ್ಯವಾದಗಳು ಅಂತ ಬರೆದಿದ್ದಾರೆ ರಾಮತೀರ್ಥದಿಂದ ತಿಪ್ಪೇಸ್ವಾಮಿ ಅವರು. ಎಲ್ಲ ಕೇಳುಗರಿಗೂ ಧನ್ಯವಾದಗಳು ಸಂದೇಶಕ್ಕಾಗಿ ಅಂತ ಹೇಳ್ತಾ ನಾವೀಗ ಉಲ್ಲಾಸ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಪ್ರಾರಂಭದಲ್ಲಿ ನಾವೊಂದು ಪ್ರಶ್ನೆಯನ್ನ ಕೇಳ್ತೀವಿ, ಆ ಪ್ರಶ್ನೆಗೆ ತಾವು ಉತ್ತರಗಳನ್ನ ಸಂದೇಶದ ಮುಖೇನ ಕಳಿಸ್ಕೊಡ್ತೀರಿ. ಹಾಗೇನೆ ಇಂದು ಕೂಡ ಒಂದು ಪ್ರಶ್ನೆ ಉಲ್ಲಾಸ ಕಾರ್ಯಕ್ರಮದಲ್ಲಿ. ಪ್ರಶ್ನೆ ಗಮನವಿಟ್ಟು ಕೇಳಿಸ್ಕೊಳ್ಳಿ. ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಒಟ್ಟು ಎಷ್ಟು ಪ್ರಾಣಿಗಳಿವೆ? ಪ್ರಶ್ನೆ ಮತ್ತೊಮ್ಮೆ, ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಒಟ್ಟು ಎಷ್ಟು ಪ್ರಾಣಿಗಳಿವೆ? ಈ ಪ್ರಶ್ನೆಗೆ ತಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ಕಳಿಸಿಕೊಡಿ. ಎರಡು ಭಾವಗೀತೆಗಳ ಕಾಲಾವಕಾಶವನ್ನು ಕೊಡ್ತಾ ಇದ್ದೀನಿ. ಎರಡು ಭಾವಗೀತೆಗಳು ಮುಗಿಯುವುದರೊಳಗಾಗಿ ನಿಮ್ಮ ಸಂದೇಶಗಳು ನನ್ನನ್ನು ತಲುಪಬೇಕು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಕೆಳಗರೆ ಕೇಳ್ತಾ ಇದ್ದೀರಿ ಉಲ್ಲಾಸ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಪ್ರಶ್ನೆ ಹೀಗಿತ್ತು, ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಒಟ್ಟು ಎಷ್ಟು ಪ್ರಾಣಿಗಳಿವೆ? ಪ್ರಶ್ನೆ ಮತ್ತೊಮ್ಮೆ, ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಒಟ್ಟು ಎಷ್ಟು ಪ್ರಾಣಿಗಳಿವೆ ಅನ್ನೋದು ಪ್ರಶ್ನೆಯಾಗಿದೆ. ಇದಕ್ಕೆ ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಮುಖೇನ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9448640273. ಈ ಸಂಖ್ಯೆಗೆ ಈ ಗೀತೆಯ ಮುಗಿಯುವುದರೊಳಗಾಗಿ ಕಳಿಸಿಕೊಡಿ.

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ ಗಳಲ್ಲಿ ಉಲ್ಲಾಸ ಕಾರ್ಯಕ್ರಮವನ್ನ. ಉಲ್ಲಾಸ ಕಾರ್ಯಕ್ರಮದಲ್ಲಿ ನಾನೊಂದು ಪ್ರಶ್ನೆಯನ್ನ ಕೇಳಿದ್ದೆ, ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಒಟ್ಟು ಎಷ್ಟು ಪ್ರಾಣಿಗಳಿವೆ ಅನ್ನೋದು ಪ್ರಶ್ನೆ ಆಗಿತ್ತು. ಇದಕ್ಕೆ ಸಾಕಷ್ಟು ಜನ ಕೇಳುಗರು ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದಾರೆ ತಮ್ಮ ಸಂದೇಶದ ಮುಖೇನ. ಯಾರೆಲ್ಲ ತಮ್ಮ ಉತ್ತರಗಳನ್ನ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಕಳಿಸಿದ್ದಾರೆ. ಹಾಗೆಯೇ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್, ಅಂಜನಪ್ಪ ಗಂಗಮ್ಮ ಸುಟ್ಟಕಾರನಹಟ್ಟಿ, ರೂಪ ಪಾಂಡುರಂಗರಾವ್ ಚಿತ್ರದುರ್ಗ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗ, ಅಮೃತ ರಮೇಶ್ ಚಿತ್ರದುರ್ಗ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು, ಗಂಗಣ್ಣ ಹನಿಜೇನು ಹೆಚ್ ಡಿಪುರ, ಯಶೋಧ ಎರಳನಾಯ್ಕ ಚಿರತಗೊಂಡು, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕು, ಹಾಗೆ ಮನಸ್ಫೂರ್ತಿ ಕೊಂಡ್ಲಹಳ್ಳಿಯಿಂದ, ಪ್ರೇಮ ನಟರಾಜ್ ನಾಯಕನಹಟ್ಟಿ, ಸ್ವಾತಿ ದೀಪಕ್ ನಾಯಕನಹಟ್ಟಿ, ಮೀರಾ ಅಮರನಾಥ್ ಚಿತ್ರದುರ್ಗ, ರಾಯಭಾಗ ತಾಲೂಕು ಮುಗಳಕೊಡುವಿನಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಅಭಿಷೇಕಯ್ಯ ಹಿರೇಮಠ್, ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕು, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ಹಂಪಸಾಗರದಿಂದ, ಹಾಗೆ ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗೊಂಡುವಿನಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ, ಅಪ್ಪಾಜಿ ಎ ಮುಸ್ಟೂರು ಸುಧಾರಾಣಿ ಚಂದನ ಸ್ಪಂದನ ಮುಸ್ಟೂರು ಜಗಳೂರು ತಾಲೂಕಿನಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್ ಜಿಹೆಚ್ಆರ್ ಲೇಔಟ್ ಚಿತ್ರದುರ್ಗ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಬಿಂದು ಪ್ರಕಾಶ್ ಬೆಂಗಳೂರು, ಸಿಎಲ್ ಉಮಾಮಹೇಶ್ವರಿ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗ, ವಸಂತಲಕ್ಷ್ಮೀ ಅನಂತ ಕೃಷ್ಣ ಜೋಯ್ಸ್ ಶಂಕರನಾರಾಯಣ ಜೋಯ್ಸ್ ತಮಟಕಲ್ ರಸ್ತೆ ಚಿತ್ರದುರ್ಗದಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು, ಶಿಲ್ಪಾ ವಿದ್ಯಾನಗರ, ಪೂಜಾ ಗೋಪನಹಳ್ಳಿ ಗ್ರಾಮ ಚಳ್ಳಕೆರೆ ತಾಲೂಕಿನಿಂದ, ಕೈವಲ್ಯ ಸಾಹಿತಿ ಭೂಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ, ವಾಣಿ ಶಾಂತಕುಮಾರ್ ಸೃಜನ್ ಸಾರಿಕಾ ಹಳೆ ಟೌನ್ ರಾಜಬೀದಿ ವೀರಭದ್ರಸ್ವಾಮಿ ದೇವಸ್ಥಾನ ರೋಡ್ ಚಳ್ಳಕೆರೆಯಿಂದ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್, ಬೂಕನಕೆರೆ ವಿಜಯೇಂದ್ರ ಮೈಸೂರಿನಿಂದ ಕಳಿಸಿದ್ದಾರೆ, ಲತಾ ಸುಹಾಸ್ ಹೊಸಕೋಟೆ, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕು, ಚಿತ್ರಾ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಟೈಲರ್ ಹನುಮಂತಪ್ಪ ದೇವರಕೊಟ್ಟಯಿಂದ, ಮಲ್ಲಿಕಾರ್ಜುನ ಮೊಗಲಹಳ್ಳಿ ಗ್ರಾಮ ಮೊಳಕಾಲ್ಮೂರು ತಾಲೂಕು, ಹಾಗೆ ಋಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ಪ್ರತಿಭಾ ರಾಘವೇಂದ್ರ ಚೂರನೂರು, ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು, ಕಿರಣ್ ಕೊಟ್ಟೂರಿನಿಂದ, ಮೀರಾ ನಾಡಿಗ್ ಚಿತ್ರದುರ್ಗ, ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕು, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗ, ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆ, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರು, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿ ಚೌಡೇನಹಳ್ಳಿಯಿಂದ, ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗದಿಂದ, ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ ಜೆಸಿಬಿ ಶಿವು ಅವರು ಕಳಿಸಿದ್ದಾರೆ, ಮಂಜುನಾಥ್ ಶೆಟ್ಟಿ ಗುಮಾಸ್ತ ಕಾಲೋನಿ ಚಿತ್ರದುರ್ಗ, ಮಲ್ಲಿಕಾರ್ಜುನ ಎನ್ ಅಬ್ಬೇನಹಳ್ಳಿ, ಶಿಲ್ಪಾ ಗಾರಲ್ಪೇಟ್ ಮತ್ತು ಅಮೂಲ್ಯ ಗಾರಲ್ಪೇಟ್ ನೆಹರು ನಗರ ಚಿತ್ರದುರ್ಗದಿಂದ, ವನಕೆ ಓಬವ್ವನ ತವರೂರು ಗುಡೇದ ಕೋಟೆಯಿಂದ ಅಂಗಡಿ ತಿಪ್ಪೇಶ್ ಅವರು, ಹಾಗೆ ಬ್ಲಡ್ ಪ್ರದೇಶ

0: ಹಿಮಾಚಿರು ಆರ್ತಿಕ್ ಹೆಗಡೆ ಚಿಕ್ಕಮಲ್ಲನ ಹೊಳೆಯಿಂದ ವಿಭಾದೀಪಕ್ ಬೆಂಗಳೂರು ಡೇವಿಡ್ ಜೇಮ್ಸ್ ಸಾನಿಕೆರೆ ಚಳ್ಳಕೆರೆಯಿಂದ ಕಳಿಸಿದ್ದಾರೆ ಹಾಗೆ ಸಂಗಮೇಶ್ವರ ಕಾಲೋನಿ ವಿಜಯಪುರದಿಂದ ಕಾವೇರಿ ಪ್ರವೀಣ್ ಸಮರ್ಥ ಕುಲಕರ್ಣಿ ಅವರು ಕಳಿಸ್ಕೊಟ್ಟಿದ್ದಾರೆ ಸಂದೇಶವನ್ನ ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿಯಿಂದ ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕು ಹಾಗೆ ಯಾರಿದು ಅಂತ ಹೆಸರು ಬರ್ತಾ ಇಲ್ಲ ಇಲ್ಲಿ ಸುಧಾ ಎಂ ಅಂತ ಓಕೆ ತಾಳ್ಯದಿಂದ ಕಳಿಸ್ಕೊಟ್ಟಿದ್ದಾರೆ ಸುಧಾ ಅವರು ಧನ್ಯವಾದಗಳು ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಪ್ರಶ್ನೆ ಹೀಗಿತ್ತು ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಒಟ್ಟು ಎಷ್ಟು ಪ್ರಾಣಿಗಳಿವೆ ಅನ್ನೋದು ಪ್ರಶ್ನೆಯಾಗಿತ್ತು ಇದಕ್ಕೆ ಸರಿಯಾದ ಉತ್ತರ 8 ಪ್ರಾಣಿಗಳು ಹೇಗಪ್ಪ ಅಂದರೆ 5 ಸಿಂಹಗಳು 1 ಆನೆ 1 ಗೂಳಿ ಹಾಗೂ 1 ಕುದುರೆ ಎಲ್ಲ ಸೇರಿ 8 ಪ್ರಾಣಿಗಳು ಇವೆ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಓಕೆ ಈಗ ನಾವು ಉಲ್ಲಾಸ ಕಾರ್ಯಕ್ರಮವನ್ನು ಮುಂದುವರೆಸೋಣ ಅದಕ್ಕೂ ಮೊದಲು ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುತ್ತಂತಹ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುತ್ತಿರುವ ಗೀತೆಗಳು ಹೀಗಿವೆ ಮಾಂಗಲ್ಯ ಭಾಗ್ಯ ಚಿತ್ರದಿಂದ ಆಸೆಯ ಭಾವ ಆಲೆಮನೆ ಚಿತ್ರದಿಂದ ನಮ್ಮೂರ ಮಂದಾರ ಹೂವೆ ಮಸಣದ ಹೂವು ಚಿತ್ರದಿಂದ ಯಾವ ಕಾಣಿಕೆ ನೀಡಲಿ ಈ ಎಲ್ಲ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ಕಳಿಸಿಕೊಡಿ
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ
2: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ
3: ಅತ್ಯಂತ ಬಡಮನೆತನದಲ್ಲಿ ಚಿಕ್ಕ ಮರದ ಕೊಠಡಿಯಲ್ಲಿ ಹುಟ್ಟಿದಂತಹ ಲಿಂಕನ್ ಅವರ ಯಶೋಗಾಥೆ ಅದ್ಭುತವಾದದ್ದು ಅವರ ಯಶಸ್ಸಿನ ಕೀರ್ತಿ ಅಮೆರಿಕೆಯ ಜನಪ್ರಿಯ ಅಧ್ಯಕ್ಷರಾಗುವವರಿಗೆ ಮಾತ್ರ ಅಲ್ಲ ಅವರ ಹತ್ಯೆ ಆದ ಮೇಲೂ ಮುಂದುವರಿಯಿತು ತನ್ನ ಅತ್ಯಂತ ಸಾದಾತನದಿಂದ ಪ್ರಾಮಾಣಿಕತೆಯಿಂದ ಧೈರ್ಯದಿಂದ ಅಬ್ರಹಾಂ ಲಿಂಕನ್ ಅಮೆರಿಕೆಯ ಅತ್ಯಂತ ಶ್ರೇಷ್ಠ ಅಧ್ಯಕ್ಷರಲ್ಲಿ ಒಬ್ಬರಾಗಿದ್ದಾರೆ ಲಿಂಕನ್ ಬರೀ ಸಮರ್ಥ ಮಾತ್ರ ಅಲ್ಲ ತಮ್ಮ ತಮಾಷೆ ಮಾತುಗಳಿಂದ ಕಥೆಗಳಿಂದ ಅದ್ಭುತವಾದ ಭಾಷಣಗಳಿಂದ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಅವರದೇ ಆದಂಥ ವಿಧಾನಗಳಿಂದಾಗಿ ಲಿಂಕನ್ ಬದುಕಿದಾಗಲೇ ದಂತಕಥೆ ಆದವರು ಎಂಥ ಸಂದರ್ಭದಲ್ಲೂ ತಾಳ್ಮೆ ಕಳ್ಕೋತಿರಲಿಲ್ಲ ಹಾಸ್ಯಪ್ರಜ್ಞೆ ಮರೀತಿರಲಿಲ್ಲ ಒಂದು ದೊಡ್ಡ ಸಮಸ್ಯೆ ಆದದ್ದನ್ನು ಅವ್ರು ಹೇಗೆ ಪರಿಹರಿಸಿದರು ಅನ್ನೋದನ್ನು ಒಂದು ದೊಡ್ಡ ಅಮೆರಿಕ ಮ್ಯಾಗಝಿನ್ ದಾಖಲೆ ಮಾಡಿದೆ ಒಂದು ದಿನ ಬೆಳಿಗ್ಗೆ ಅಧ್ಯಕ್ಷ ಲಿಂಕನ್ ತಮ್ಮ ಕಚೇರಿಯಲ್ಲಿ ಕುಳಿತು ಕಾಗದ ಪತ್ರ ಎಲ್ಲ ನೋಡ್ತಾ ಇದ್ರು ಯುದ್ಧ ಆಗ್ತಾ ಇತ್ತು ಆಂತರಿಕ ಕಲಹ ಆಗ್ತಿತ್ತು ಅವಾಗೆಲ್ಲ ಅಟ್ಲಾಂಟಾ ಮಧ್ಯ ಬಿಂದು ಒಂದು ಜಗಳ ಇದ್ದು ಯುದ್ಧ ಆಗ್ತಾ ಇದೆ ಆಗ ಅಮೆರಿಕ ಯುದ್ಧದ ಖಾತೆಯ ಮಂತ್ರಿ ಎಡ್ವಿನ್ ಸ್ಟ್ಯಾಂಟನ್ ಅಂತ ಇವ್ರು ಕಚೇರಿ ನುಗ್ಗಿ ಬಂದ್ಬಿಟ್ರು ಬೆಳಿಗ್ಗೆ ಅಪಾಯಿಂಟ್ಮೆಂಟ್ ತಗೊಂಡಿಲ್ಲ ಹಾಗೆ ಬಂದ್ಬಿಟ್ರು ಮೊದಲೇ ಕೆಂಪಾದ ಮುಖ ಇನ್ನಿಷ್ಟು ಕೆಂಪಾಗಿದೆ ತಾಯಿ ಕೂಡ ಸರಿಯಾಗಿ ಕಟ್ಕೊಂಡಿಲ್ಲ ಕೆಳಗೆ ಬಂದ್ಬಿಟ್ಟಿದೆ ಕಾಲರ್ ಬಿಟ್ಟು ಕಣ್ಣೆಲ್ಲ ಕೆಂಪಾಗಿದ್ದಾವೆ ಅಂದರೆ ನಿದ್ದೆ ಮಾಡಿಲ್ಲ ಅಂತ ಗ್ಯಾರಂಟಿ ಆಯಿತು ಅವ್ರ ಮುಖದಲ್ಲಿರುವಂಥ ಆತುರ ಇದೆಯಲ್ಲ ಕೋಪ ಇದೆಯಲ್ಲ ಸ್ಟ್ಯಾಂಟನ್ ಯಾವುದೋ ಒತ್ತಡದಲ್ಲಿದ್ದಾರೆ ಅಂತ ಅನಿಸ್ತಾ ಇತ್ತು ಸೀದಾ ಅಧ್ಯಕ್ಷರ ಮೇಜಿನ ಹತ್ರ ಬಂದರು ಅಧ್ಯಕ್ಷರೇ ಅಧ್ಯಕ್ಷರೇ ಈ ಪತ್ರ ನೋಡಿ ಈ ಪತ್ರ ಬರೆಯೋದಕ್ಕೆ ನಾಚಿಕೆ ಆಗಬೇಕು ಅವನಿಗೆ ಅದರಲ್ಲೂ ನನಗೆ ಮಿನಿಸ್ಟರ್ ನಾನು ನನಗಿಂತ ಪತ್ರ ಬರೀಬೇಕಾದ್ರೆ ಏನು ಧೈರ್ಯ ಇರಬೇಕ್ರಿ ಅವನಿಗೆ ಅಂದ್ರಂತ ಲಿಂಕನ್ ನಿಧಾನವಾಗಿ ಕೊಡಿ ಪತ್ರ ಇಲ್ಲಿ ಅಂತ ನೋಡಿದ್ರು ಪತ್ರ ಯಾರ್ದು ಗೊತ್ತಾ ಯುದ್ಧ ನಡೀತಾ ಇದೆಯಲ್ಲ ಯುದ್ಧದ ಜನರಲ್ ಬರೆದಂಥದ್ದು ಸೈನ್ಯದ ಜನರಲ್ ಬರೆದಂಥದ್ದು ಆತ ಬರೆದಿದ್ದಾನೆ ಸ್ವಾಮಿ ಮಂತ್ರಿಗಳೇ ನೀವು ತಗೊಂಡು ತೀರ್ಮಾನ ತಪ್ಪು ಆ ತೀರ್ಮಾನದ ಪ್ರಕಾರ ನಾನು ಯುದ್ಧ ಮಾಡಿದರೆ ನನ್ನ ಸೈನ್ಯದ 100 ಜನ ಸತ್ತೋಗ್ತಾರೆ ಅಮಾಯಕರು ಸತ್ತೋಗ್ತಾರೆ ನೀವು ಹೇಳಿದ್ರೆ ಮಾಡೋಕೆ ಆಗೋದಿಲ್ಲ ಅಂತ ಖಂಡಿಸಿ ಬರೆದಿದ್ದಾನೆ ಲಿಂಕನ್ ಸ್ಟ್ಯಾಂಟನ್ ಕೇಳಿದ್ರು ಏನು ಮಾಡ್ತೀರಿ ಈಗ ಪತ್ರ ಬರೆದು ಬಿಟ್ಟಿದ್ದಲ್ಲ ಏನು ಮಾಡ್ತೀರಿ ಅಂದರು ಅದಕ್ಕೆ ಅವನಿಗೆ ಕೋಪ ಆಯ್ತಲ್ಲ ಸ್ಟ್ಯಾಂಟನ್ಗೆ ಹೇಳ್ದಾತ ನಾನು ಸರಿಯಾಗಿ ಪತ್ರ

0: ಬುದ್ಧಿ ಕಲಿಸ್ಬಿಡ್ತೇನೆ ಅವನಿಗೆ ಅಂತ. ಲಿಂಕನ್ ಹೇಳಿದ, ಸರಿ ಅದೇ ಸರಿ, ಈಗಲೇ ಪತ್ರ ಬರೀರಿ ನೀವು. ಒಂದು ಸ್ಟ್ಯಾಂಟನ್, ನಿಮ್ಮ ಮನಸ್ಸಿನ ಸಿಟ್ಟು ಕಡಿಮೆ ಆಗೋದ್ರೊಳಗೆ ಆ ಸಿಟ್ಟನ್ನೆಲ್ಲ ಹಾಕಿ ಪತ್ರ ಬರೀರಿ ಅಂದರು. ಸ್ಟ್ಯಾಂಟನ್ಗೆ ಆಶ್ಚರ್ಯ, ಇವರು ಹಂಗೆ ಮಾಡಬೇಡಿ ಅಂತಾರೆ ಯಾರು ಅಧ್ಯಕ್ಷರು ಅಂದ್ಕೊಂಡ್ರೆ, ಸರಿಯಾಗಿ ಬರೀರಿ, ಬೈದು ಬರೀರಿ, ಕೋಪ ಹಾಕಿ ಬರೀರಿ ಅಂತಾರೆ. ಆಯಿತು ಅಂದರು. ಅಲ್ಲೇ ಕೂತ್ಕೊಂಡು ಪೇಪರ್ ತೊಗೊಂಡು ಬರೆಯೋಕೆ ಶುರು ಮಾಡಿದರು. ಅಧ್ಯಕ್ಷರ ಸೂಚನೆ ಕೊಟ್ಟಮೇಲೆ ಇನ್ನೇನು ಹೆದರಿಕೆ, ಉತ್ಸಾಹದಿಂದ ಬರವಣಿಗೆ ನಡೀತು. ಲಿಂಕನ್ ಹೇಳಿದ್ರು, ಸ್ಟ್ಯಾಂಟನ್ ಮರಿಬೇಡಿ, ಆ ಜನರಲ್ ಹಂಗೆ ಬಿಡಬೇಡಿ ಅವನ್ನ, ನಿಮ್ಮ ಪತ್ರದಲ್ಲಿ ಸರಿಯಾಗಿ ಚಚ್ಚಿಬಿಡಿ ಅವನ್ನ ಅಂತ ಮತ್ತೆ ಹುರಿದುಂಬಿಸಿದ್ರು. ಮತ್ತೆ 2 ನಿಮಿಷ ನಂತರ, ನೋಡಿ ಹ್ಯಾಂಗ ಬರಿಬೇಕು ಅಂತ, ನಿಮ್ಮ ಭಾಷೆಯೊಳಗೆ ಬೆಂಕಿ ಇರಬೇಕು, ಆ ಜನರಲ್ಲಿನ ತಲೆ ಹೊಡೆದಿರ್ಬೇಕು, ನೋಡಿ ಹ್ಯಾಗೆ ಬರೀರಿ. ಪತ್ರ ಓದಿದ್ರೆ ಅವನ ಗಡ್ಡಕ್ಕೆ ಬೆಂಕಿ ಹತ್ತಿರ್ಬೇಕು, ನಿಮ್ಮ ಪದಗಳಲ್ಲಿ ಬೆಂಕಿ ಇರ್ಬೇಕ್ರಿ ಅಂತ ಹೊರದಂಬಿಸಿದ್ರು. ಹಿಂಗೆ ಹೇಳ್ತಾರೆ ಅಂತ ನಂಬಿರ್ಲಿಲ್ಲ ಸ್ಟ್ಯಾಂಟನ್. ಪತ್ರ ಮುಗಿತು. ಮುಗಿದ ತಕ್ಷಣ, ತೋಳಿ ಅಧ್ಯಕ್ಷರೇ ಪತ್ರ ಬರೆದಿದ್ದೀನಿ ನೋಡಿ ಅಂದರು. ಲಿಂಕನ್ನು ತಗೊಂಡ್ರು, ಓದಿದ್ರು, ಪರಾಪರ ಹರಿದು ಹಾಕ್ಬಿಟ್ರು. ಗಾಬರಿ ಸ್ಟ್ಯಾಂಟನ್ಗೆ, ಏನು ಅಧ್ಯಕ್ಷರು ಇದೇನು ಮಾಡಿದ್ರಿ ಅಂದರು. ಏನಿಲ್ಲ, ಇದನ್ನು ಸುಟ್ಟು ಬಿಡ್ತೇನೆ, ಚೂರು ಚೂರು ಮಾಡಿದ್ದೇನೆಲ್ಲ ಸುಟ್ಟು ಬಿಡ್ತೇನೆ, ಇನ್ನೊಂದು ಪತ್ರ ಬರೀರಿ ನೀವು, ಕೂತ್ಕೊಳ್ಳಿ, ಏನು ಕೂತ್ಕೊಳ್ಳಿ, ಇನ್ನೊಂದು ಭಾರಿ ಕೋಪದ ಪತ್ರ ಬರೀರಿ, ಅದನ್ನು ಹರಿದು ಹಾಕ್ತೀನಿ. ನಿಮ್ಮ ಸೆಟ್ಟೆಲ್ಲ ಪತ್ರದಲ್ಲಿ ಹರಿದು ಹೋದ ಮೇಲೆ ನಿಮ್ಮ ಸ್ಥಾನದ ಜವಾಬ್ದಾರಿ ನಿಮಗೆ ಅರ್ಥ ಆಗುತ್ತೆ. ನೀವು ಮಂತ್ರಿಗಳಾದವರು, ಹೇಗೆ ಬರೀಬೇಕು ಹೇಗೆ ಬರೀಬಾರ್ದು ಅಂತ ಗೊತ್ತಿರಬೇಕು, ಆಮೇಲೆ ಪತ್ರ ಬರೆದು ಕಳಿಸೋಣ ಜನರಲ್ಲಿಗೆ ಅಂದ್ರಂತೆ ಲಿಂಕನ್. ಲಿಂಕನ್ ಬುದ್ಧಿ ಹೇಳ್ತಾರೆ, ಸ್ವಾಮಿ ನೀವು ಹವಾನಿಯಂತ್ರಿತ ಕೊಠಡಿಯಲ್ಲಿ ಕೂತ್ಕೊಂಡು ಪತ್ರ ಬರಿತಾ ಇದ್ದೀರಿ, ಆ ಮನುಷ್ಯ ಜನರಲ್ ಯುದ್ಧ ಭೂಮಿಯಲ್ಲಿದ್ದಾನೆ, ಹೋರಾಡ್ತಾ ಇದ್ದಾನೆ, ಮೈಯೆಲ್ಲ ಗಾಯ ಮಾಡಿಕೊಂಡಿದ್ದಾನೆ, ರಕ್ತದ ಮಧ್ಯೆ ಇದ್ದಾನೆ, ಅವನಿಗೇನಾಗಬೇಕು ಅಂತ ಗೊತ್ತಿದೆ. ನೀವೇನೇನು ಆದರ್ಶದ ಮಾತುಗಳನ್ನು ಹೇಳಬೇಡಿ, ಆತ ಚೆನ್ನಾಗಿ ಯುದ್ಧ ಮಾಡಬೇಕು ಅಂತ ಹೇಳಿದಾಗ ಸ್ಟ್ಯಾಂಟನ್ನ ಕೋಪ ಕರಗಿತ್ತಂತೆ, ವಾತಾವರಣ ತಿಳಿಯಾಯಿತು. ಆಮೇಲೆ ತಿಳಿಯಾದ ಜವಾಬ್ದಾರಿಯಲ್ಲಿ ಪತ್ರವನ್ನು ಬರೆದು ಜನರಲ್ ಮಾಡೋ ಸರಿ ಇದೆ, ಅದನ್ನು ಹೇಗೆ ಮುಂದುವರಿಬೇಕು ಅಂತ ಮಾರ್ಗದರ್ಶನ ಮಿನಿಸ್ಟರ್ ಮಾಡಿದ್ರಂತೆ. ಕೋಪದಲ್ಲಿ ಮನಸ್ಸು ಸ್ಥಿಮಿತದಲ್ಲಿದ್ದೇ ಹೋದಾಗ ಮಾಡಿದಂಥ ಯಾವ ಕೆಲಸನೂ ಸರಿಯಾಗೋದಿಲ್ಲ. ಒಂದು ಸಲ ಕೋಪ ತಾಪಗಳನ್ನು ಹೊರಗೆ ಹಾಕಿ ಮನಸ್ಸು ತಿಳಿಯಾದ ಮೇಲೆ ಕೆಲಸ ಮಾಡಿದರೆ ಮಾತ್ರ ನಾ ಮಾಡಿದಂಥ ಕೆಲಸ ಯಶಸ್ವಿ ಆಗ್ತದೆ, ಸಮರ್ಥವಾಗ್ತದೆ, ಪ್ರಯೋಜನಕಾರಿ ಆಗ್ತದೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮ ಉಲ್ಲಾಸ. ಇನ್ನೀಗ ಆರೋಗ್ಯ ಬಿಂದು ಕೇಳೋಣ. ನಿದ್ರೆಯ ಅಗತ್ಯ ಅಥವಾ ಮಹತ್ವ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಸಿಎ ಕಿಶೋರ್.
2: ನೋಡಿ ಸ್ನೇಹಿತರೆ, ಚಿಕಿತ್ಸೆ ಎಂದಾಕ್ಷಣ ಸರಳ ವಿಧವಾದಂತಹ ಜೀವನ ಶೈಲಿಯ ಕ್ರಮಗಳು ಸಹ ಮನೆಮದ್ದಾಗಿಯೇ ಪ್ರತಿಬಿಂಬಿಸುತ್ತೆ ಅಥವಾ ಪ್ರಭಾವಕಾರಿಯಾಗಿ ಕೆಲಸ ಮಾಡುತ್ತೆ ಅಂದರೆ ತಪ್ಪಾಗಲಾರದು ಅಂತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಜೀವನ ಶೈಲಿಯಲ್ಲಿ ಕೆಲವೊಂದು ನಾವು ಬದಲಾವಣೆಗಳನ್ನು ಅಥವಾ ಪರಿವರ್ತನೆಗಳನ್ನು ಮಾಡ್ತಕ್ಕಂಥದ್ದು ಅನಿದ್ರಿತಿಗೆ ಸಂಬಂಧಪಟ್ಟ ಹಾಗೆ ಸರ್ವೋಚಿತವಾದದ್ದು. ಪ್ರಪ್ರಥಮವಾಗಿ ಹಗಲು ನಿದ್ದೆ ವರ್ಜ್ಯ ಅಂತ ಹಲವರು ನಾವು ಹೇಳ್ತೀವಿ, ರಾತ್ರಿ ನಿದ್ದೆ ಬರೋದೇ ಇಲ್ಲ ಡಾಕ್ಟ್ರೆ ನಮಗೆ ಅಂತ. ಆದರೆ ನಾವು ಅವ್ರಿಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪ್ರಶ್ನೆಯನ್ನು ಕೇಳಿದಾಗ ಚೆನ್ನಾಗಿ ಗೊತ್ತಾಗ್ತಕ್ಕಂಥ ವಿಷಯ ಏನಂದ್ರೆ, ಹಗಲೊತ್ತೊಂದು 2-3 ತಾಸು ಅವ್ರು ಮಲಗಿರ್ತಾರೆ, ಸೊ ಹೀಗಾಗಿ ರಾತ್ರಿ ನಿದ್ದೆ ಬರಲ್ಲ ಅಂತ. ಸೊ ಒಂದು, ಹಗಲು ನಿದ್ದೆ ವರ್ಜ್ಯ ಮಾಡ್ತಕ್ಕಂಥದ್ದು ಅತಿ ಅನಿವಾರ್ಯ ಆಗ್ತಕ್ಕಂಥ ವಿಚಾರ. ಎರಡನೆಯದು, ಅತಿ ಹೆಚ್ಚು ದೈಹಿಕ ಶ್ರಮ. ಇತ್ತೀಚಿನ ಜನಜೀವನದಲ್ಲಿ ಅತಿ ಹೆಚ್ಚು ಮಾನಸಿಕ ಒತ್ತಡದಿಂದ ಬಳಲತಿರತಕ್ಕಂಥ ವಿಶೇಷವಾಗಿ ಅರ್ಬನ್ ಪಾಪ್ಯುಲೇಷನ್ ಹೆಚ್ಚು ಮನಸ್ಸಿಗೆ ಕೆಲಸ ಕೊಡ್ತಾರೆ ಹೊರತು ಶರೀರಕ್ಕೆ ಹೆಚ್ಚು ದಣಿವಾಗ್ತಕ್ಕಂಥ ಒಂದು ಪ್ರಯಾಸವನ್ನು ಪಡೋದಿಲ್ಲ. ಸೊ ಹೀಗಾಗಿ ಎಲ್ಲಿಯವರೆಗೂ ಶರೀರ ಸಮರ್ಪಕವಾಗಿ ದಡಿಯೋದಿಲ್ವೋ ಅಲ್ಲಿಯವರೆಗೂ ನಿದ್ದೆ ಸಮರ್ಪಕವಾಗಿ ಸಮಂಜಸವಾಗಿ ಬರತಕ್ಕಂಥ ಸಾಧ್ಯತೆಗಳು ಕಡಿಮೆ. ನಿದ್ದೆ ಅಂತಕ್ಕಂಥದ್ದು ಎಷ್ಟು ಪ್ರಮುಖವಾದಂಥ ವಿಚಾರ ಅಂದರೆ, ಎದ್ದೇಳಲೇಬೇಕಲ್ಲ ಅಂತಿದ್ರೆ ದಿನವಿಡೀ ಕೆಲಸಗಳು ಮಾಡಲೇಬೇಕಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಮಾಡ್ತಾ ಇರ್ತೀವಿ. ಸೊ ಹೀಗಾಗಿ ಚೈತನ್ಯಯುಕ್ತರಾಗಿ ನಾವಿದ್ರೆ ಸಮರ್ಪಕವಾದಂತಹ ದಿನವನ್ನು ಕಳ್ಳಲಿಕ್ಕೆ ಸಾಧ್ಯ ಇದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ನಾವು ಪ್ಯಾಕೆಟ್ ಹಾಲಿಗೆ ಒಗ್ಗಿದ್ದೀವಿ, ಆದರೂ ಆಸುಪಾಸಿನಲ್ಲಿ ಸ್ವಲ್ಪ ನಮಗೆ ಎಮ್ಮೆ ಹಾಲಿನ ಲಭ್ಯ ಇದ್ದಾಗ ಎಮ್ಮೆ ಹಾಲಿನ ಸೇವನೆ ಅತ್ಯಂತ ಉತ್ತಮ ಹಾಗೂ ಶ್ರೇಷ್ಠ ಅಂತಕ್ಕಂಥದ್ದು ಈ ಇನ್ಸೋಮ್ನಿಯಾ ಅಥವಾ

0: ಅನಿದ್ರತೆಗೆ ಸಂಬಂಧಪಟ್ಟಂತೆ ಅಂತ ಹೇಳ್ಬೋದು. ಹಾಗೇನೆ ನಮ್ಮೆಲ್ಲರೂ ಗೊತ್ತೇ ಇದೆ, ಖಾದ್ಯ ವಿಶೇಷವಾಗಿ ಊಟ ಆದ್ಮೇಲೆ ಹಿಂದಿನ ಕಾಲದಲ್ಲಿ ಪಾಯಸ ಕೊಡ್ತಿದ್ರು. ಸೊ ಈ ಗಸಗಸೆ ಪಾಯಸ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಸೊ ರಾತ್ರಿ ಮಲಗುವ ಮುನ್ನ ಗಸಗಸೆ ಪಾಯಸವನ್ನಾಗಲಿ ಅಥವಾ ಈ ಗಸಗಸೆಯನ್ನ ಸ್ವಲ್ಪ ಹುರ್ಕೊಂಡು ಇದಕ್ಕೆ ಕಲ್ಲು ಸಕ್ಕರೆ ಮತ್ತು ಹಾಲನ್ನ ಬೆರೆಸಿ ಹಾಗೆ ಸೇವನೆ ಮಾಡತಕ್ಕಂಥದ್ದು. ಸೊ ಈ ವಿಧವಾದಂತಹ ರೀತಿಗಳಲ್ಲಿ ಕಲ್ಪನೆಗಳಲ್ಲಿ ಸದಾ ನಾವು ಗಸಗಸೆಯನ್ನು ಸೇವನೆ ಮಾಡತಕ್ಕಂಥದ್ದು ಅತ್ಯಂತ ಸಮಂಜಸ ಆಗತ್ತೆ. ಸರಿಯಾದಂಥ ರೀತಿಯಲ್ಲಿ ನಿದ್ದೆ ನೈಸರ್ಗಿಕವಾದಂಥ ರೀತಿಯಲ್ಲಿ ತಂದುಕೊಳ್ಳಿಕ್ಕೆ ಎಡೆ ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಹಾಗೇನೆ ಜೀವನ ಶೈಲಿಗೆ ಮತ್ತೊಂದು ಟಿಪ್ ಅಥವಾ ಟಿಪ್ಪಣಿ ನಾವು ಕೊಡೋದೇ ಆದ್ರೆ, ಸುಖೋಷ್ಣವಾದಂತಹ ಎಳ್ಳೆಣ್ಣೆಯ ಉಪಯೋಗದಿಂದ ಪ್ರತಿನಿತ್ಯ 10-15 ನಿಮಿಷದ ಕಾಲ ಪಾದಾಭ್ಯಂಗ ಮಾಡತಕ್ಕಂಥದ್ದು ಅಂತ. ಅಂದ್ರೆ ಪಾದಗಳಿಗೆ ಸುಖೋಷ್ಣವಾದಂತಹ ಎಣ್ಣೆಯನ್ನು ಹಚ್ಚಿ ಸಮರ್ಪಕವಾದಂತಹ ರೀತಿಯಿಂದ ಆಯುರ್ವೇದೋಕ್ತವಾದಂತಹ ಅಭ್ಯಂಗ ಅಥವಾ ಮಾಲಿಶ್ ಅನ್ನ ಮಾಡತಕ್ಕಂಥದ್ರಿಂದ ಕೂಡ ಅತ್ಯಂತ ಶ್ರೇಷ್ಠ ನಿದ್ರಾಜನಕವಾಗಿ ಇದು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು. ಹಾಗೇನೆ ಈ ಒಣ ದ್ರಾಕ್ಷಿಯನ್ನ ಚೆನ್ನಾಗಿ ನೆನೆ ಹಾಕಿ ಈ ರಸಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಸ್ವಲ್ಪ ಸಾಯಂಕಾಲ ಹೊತ್ತಿನಲ್ಲಿ ಹೊಟ್ಟೆ ಖಾಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸೇವನೆ ಮಾಡತಕ್ಕಂಥದ್ದು ಅತಿ ಹೆಚ್ಚು ಲಾಭದಾಯಕ ಅಥವಾ ಹಿತಕಾರಿ ನಿದ್ರೆಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಬಹುದು.
1: ಇದುವರೆಗೂ ನಿದ್ರೆಯ ಅಗತ್ಯ ಅಥವಾ ಮಹತ್ವ ಈ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಸಿಎ ಕಿಶೋರ್. ಆರೋಗ್ಯ ಬಿಂದು ಕೇಳಿದಿರಿ. ಕೇಳುಗರೆ ಗಮನಿಸಿ, ಇಂದು ಸಂಜೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇವತ್ತು ನಮ್ಮ ನಿಲಯದಿಂದ ಪ್ರಸಾರವಾಗುತ್ತಿರುವ ಗೀತೆಗಳು ಹೀಗಿವೆ. ಮಾಂಗಲ್ಯ ಭಾಗ್ಯ ಚಿತ್ರದಿಂದ

ಈ ಎಲ್ಲ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9444640273 ಈ ಸಂಖ್ಯೆಗೆ ಕಳಿಸಿಕೊಡಿ. ಇನ್ನೀಗ ಉಲ್ಲಾಸ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ಕೇಳೋಣ ಭಾವಗೀತೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ನಂತರ ಹಿಂದಿಯಲ್ಲಿ ವಾರ್ತೆಗಳು 2:15, 2:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, 2:40 ನಮ್ಮ ನಿಲಯದಿಂದ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖಾ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಂಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ, ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಎಫ್ಟಿಎ ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಎಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
1: So in the last 12 years, exports have actually made a major improvement. From almost 460 billion, we have doubled our an economic size of more than 50 trillion we'll get to. Areas such as textile, engineering goods, marine products, plantation items, we'll see tariffs going down from as high as 15%, 20% to zero. So it will be a big boost for our exports. So, and apart from that, these FTAs will help us in diversifying our export. It will also help us in building trusted relationships with the countries.
0: ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಭಾರತದ ರಿಯಲ್ ಎಸ್ಟೇಟ್ ಡೆವಲಪರ್ಗಳ ರಾಷ್ಟೀಯ ಪ್ರತಿನಿಧಿ ಸಂಸ್ಥೆಯ ಪ್ರತಿನಿಧಿಗಳು ಭೇಟಿಯಾಗಿ ಇಂದು ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ರಾಜ್ಯದ ನಗರಾಭಿವೃದ್ಧಿ ಕ್ಷೇತ್ರದ ಪ್ರಸ್ತುತ ಬೆಳವಣಿಗೆಗಳು, ನಗರಗಳ ಸುಸ್ಥಿರ ಅಭಿವೃದ್ಧಿ, ವಸತಿ ಮತ್ತು ಮೂಲಸೌಕರ್ಯ ಯೋಜನೆಗಳ ಅನುಷ್ಠಾನ, ನಗರ ಪ್ರದೇಶಗಳಲ್ಲಿ ಹೂಡಿಕೆ ಮತ್ತು ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಸೇರಿದಂತೆ ವಿವಿಧ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ನಗರಗಳ ಯೋಜಿತ ಅಭಿವೃದ್ಧಿ, ಸಾರ್ವಜನಿಕರಿಗೆ ಗುಣಮಟ್ಟದ ಸೌಲಭ್ಯಗಳ ಒದಗಿಸುವಿಕೆ ಹಾಗೂ ನಗರಾಭಿವೃದ್ಧಿ ಕ್ಷೇತ್ರದಲ್ಲಿ ಸರ್ಕಾರ ಮತ್ತು ಖಾಸಗಿ ವಲಯದ ನಡುವಿನ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಪರಸ್ಪರ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಡಿಕೇರಿಯ ಹೋಂಸ್ಟೇಯಲ್ಲಿ

0: ಅಮೆರಿಕದ ಪ್ರವಾಸಿ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಪೊಲೀಸರು ಇಂದು ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಲಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಪೀಠ ಈ ಸಂಬಂಧ ಸರ್ಕಾರಕ್ಕೆ ನಿರ್ದೇಶನಗಳನ್ನು ನೀಡಿದೆ. ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಲಯ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರದಂತಹ ಗಂಭೀರ ಅಪರಾಧ ನಡೆದಿದ್ದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸುವುದನ್ನು ತಡೆಯುವ ಸಲುವಾಗಿ ಫೈರ್ ಆಡಿಟ್ ನಡೆಸಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಕೆಆರ್ ಮಾರುಕಟ್ಟೆಗೆ ಇಂದು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮಾರುಕಟ್ಟೆಯಲ್ಲಿ ಅಗ್ನಿಯಿಂದ ಉಂಟಾಗಬಹುದಾದ ಅಪಾಯಗಳು, ಅಗ್ನಿಶಾಮಕ ವ್ಯವಸ್ಥೆ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಕೂಡಲೇ ಪರಿಶೋಧನೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಕೆಆರ್ ಮಾರುಕಟ್ಟೆ ಕಟ್ಟಡದಲ್ಲಿರುವ ಮಳಿಗೆಗಳ ಮುಂಭಾಗದಲ್ಲಿನ ಒತ್ತುವರಿಗಳನ್ನು ಗುರುತಿಸಿ ದುಪ್ಪಟ್ಟು ದಂಡ ವಿಧಿಸಿ ತೆರವುಗೊಳಿಸುವ ಕಾರ್ಯ ಕೈಗೊಳ್ಳಬೇಕು, ನಾಗರಿಕರಿಗೆ ಯಾವುದೇ ರೀತಿಯ ಅಡಚಣೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿರುವ ವಾಹನಗಳನ್ನು ಕೂಡಲೇ ತೆರವುಗೊಳಿಸಲು ಸೂಚನೆ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ಪರಿಗಣಿಸದಿರುವ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಮೊಸಳೆ ಕಣ್ಣೀರು ಸುರಿಸುವ ಅಗತ್ಯವಿಲ್ಲವೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ದೇವೇಗೌಡ ಅವರನ್ನು ಪ್ರಧಾನಿ ಪದವಿಯಿಂದ ಕೆಳಗಿಳಿಸಿದ ಖ್ಯಾತಿ ಕಾಂಗ್ರೆಸ್ ಮೇಲೆ ಇರುವುದನ್ನು ನಾಯಕರು ಮರೆತಂತಿದೆ ಎಂದು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯು ದೇವೇಗೌಡ ಅವರನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಿದೆ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದು ನಾಳೆಯಿಂದ 2 ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯಬಹುದು ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜನರು ತುರ್ತು ಪರಿಸ್ಥಿತಿಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸದಾ ಸಿದ್ದರಾಗಿರುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕಂದಾಯ, ಅರಣ್ಯ, ಅಗ್ನಿಶಾಮಕ, ಪಂಚಾಯತ್ ರಾಜ್, ಲೋಕೋಪಯೋಗಿ, ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ರಜೆಯ ಮೇಲೆ ತೆರಳದಂತೆ ಹಾಗೂ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದು ಸಕಾಲದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಸೂಚನೆ ನೀಡಿದ್ದಾರೆ. ಜಲಾವೃತವಾದ ಸೇತುವೆಗಳು ಮತ್ತು ಮಲೆನಾಡಿನ ಕಣಿವೆ ಪ್ರದೇಶಗಳಲ್ಲಿ ವಾಹನಗಳನ್ನು ಚಲಾಯಿಸದಂತೆ ಅವರು ಸಲಹೆ ನೀಡಿದ್ದಾರೆ. ಮತ್ತೊಂದೆಡೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ನೀಡಿದೆ. ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಸಿದ್ದತೆಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದ್ದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ತೆರೆಯಲಾಗಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚಿಸಿದೆ. ಸಾರ್ವಜನಿಕರು, ವಿಶೇಷವಾಗಿ ಮಕ್ಕಳು, ನದಿ ಕೆರೆ ತಗ್ಗು ಪ್ರದೇಶ ಹಾಗೂ ಸಮುದ್ರ ತೀರಗಳಿಗೆ ಹೋಗದಂತೆ ಮನವಿ ಮಾಡಿದೆ. ಮಳೆ, ಗುಡುಗು ಹಾಗೂ ಸಿಡಿಲಿನ ಸಂದರ್ಭಗಳಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು, ಅಪಾಯಕಾರಿ ಮರಗಳು, ವಿದ್ಯುತ್ ಕಂಬಗಳು ಹಾಗೂ ತುಂಡಾದ ವಿದ್ಯುತ್ ತಂತಿಗಳ ಸಮೀಪ ಹೋಗದಂತೆಯೂ ಎಚ್ಚರಿಕೆ ನೀಡಲಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಇಂದು ದಿವಂಗತ ಸೂರಜ್ ಹೆಗ್ಡೆ ಅವರ ಅಂತಿಮ ದರ್ಶನ ಪಡೆದು ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವಾರು ಪ್ರಮುಖ ನಾಯಕರು ಹಾಜರಿದ್ದರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಕೂಡ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಇದಕ್ಕೂ ಮೊದಲು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರಮಾಡಿಕೊಂಡರು. ಸಾಫ್ಟ್ವೇರ್ ಅಳವಡಿಕೆ ಹಿನ್ನೆಲೆಯಲ್ಲಿ ಬೆಸ್ಕಾಂ ವ್ಯಾಪ್ತಿಯ ನಗರ ಪ್ರದೇಶದಲ್ಲಿ ಇದೇ 10-30ರವರೆಗೆ ಆನ್ಲೈನ್ ಸೇವೆ ಲಭ್ಯವಿರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ರಾಹಕರು ಗೂಗಲ್ ಪೇ, ಫೋನ್ ಪೇ ಮೂಲಕ ಬಿಲ್ ಪಾವತಿ ಮಾಡಲು ಅವಕಾಶವಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಟಿಆರ್ಎಂ ಸಾಫ್ಟ್ವೇರ್ ಬದಲಿಗೆ ಐಪಿಡಿಎಸ್ ಐಟಿ ಅಪ್ಲಿಕೇಶನ್

ಅಪ್ಲಿಕೇಶನ್ ಅಳವಡಿಸಿಕೊಳ್ಳುವುದರಿಂದ ದತ್ತಾಂಶ ವರ್ಗಾವಣೆ ಮಾಡುವ ಸಲುವಾಗಿ 21 ದಿನಗಳ ಕಾಲ ಆನ್ಲೈನ್ ಸೇವೆಗಳಾದ ಹೊಸ ಸಂಪರ್ಕ, ಹೆಸರು ವರ್ಗಾವಣೆ, ಲೋಡ್ ಹೆಚ್ಚಳ, ಬಿಲ್ ಪಾವತಿ ಸೇರಿದಂತೆ ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳಲಿದೆ. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇದೇ 30ರವರೆಗೆ 1 ತಿಂಗಳ ಕಾಲ ಪಿಎಂ ಸ್ವನಿಧಿ ಮಹೋತ್ಸವ ಹಾಗೂ ಲೋಕ ಕಲ್ಯಾಣ ಮೇಳಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಒಂದೇ ವೇದಿಕೆಯಲ್ಲಿ ತಲುಪಿಸುವ ಉದ್ದೇಶದಿಂದ ಈ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಸಾರ್ವಜನಿಕರು ಹಾಗೂ ಬೀದಿ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳದಲ್ಲಿ ಭಾಗವಹಿಸಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುವಂತೆ ಇಲಾಖೆ ಕೋರಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ವರಿಗೂ ಸೂರು ಅಭಿಯಾನದಡಿ ಕೊಳಚೆ ನಿವಾಸಿಗಳನ್ನು ಒಳಗೊಂಡಂತೆ ರಾಮನಗರದಲ್ಲಿ ನಗರ ಪ್ರದೇಶದ ವಸತಿರಹಿತ ಬಡವರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಮ್ಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 2:40. ಇನ್ನೀಗ ಕೇಳೋಣ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

102.6 MHz ನ ಎಲ್ಲ ಕೇಳುಗರಿಗೂ ಇಂದಿನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ಯಾವ ವಿಷಯವನ್ನ ಕುರಿತಾಗಿ ಮಾತನಾಡ್ತಾ ಇದ್ದೀನಿ ಅನ್ನೋದಾದ್ರೆ, ಒಂದು ಸಣ್ಣ ಕಥೆ. ಬದುಕಿನಲ್ಲಿ ನಿರರ್ಥಕವಾದುದು ಯಾವುದೂ ಇಲ್ಲ, ಎಲ್ಲದೂ ಪ್ರಯೋಜನಕ್ಕೆ ಬರುವಂಥದ್ದೇ ಅಂತ. ಒಮ್ಮೆ ಬುದ್ಧ ತಮ್ಮ ಶಿಷ್ಯನೊಬ್ಬನನ್ನ ಪ್ರಶ್ನಿಸ್ತಾರೆ, ಜೀವನದಲ್ಲಿ ನಿನಗೆ ಯಾವುದಾದರೂ ವ್ಯರ್ಥವಾಗಿ ಕಂಡು ಬರುವಂತಹ ವಸ್ತು ಇದೆಯಾ ಅಂತ. ನಿನಗೆ ವ್ಯರ್ಥವಾಗಿ ಕಂಡಿದ್ದು ಏನಾದರೂ ಇದ್ರೆ ಅದನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಶಿಷ್ಯ ಬಹಳಷ್ಟು ದಿನಗಳವರೆಗೆ ವ್ಯರ್ಥವಾದುದರ ಬಗ್ಗೆ, ಉಪಯೋಗಕ್ಕೆ ಬರದ ವಸ್ತುವಿನ ಬಗ್ಗೆ ಆಲೋಚನೆ ಮಾಡ್ತಾನೆ ಇರ್ತಾನೆ, ಹುಡುಕ್ತಾನೆ ಇರ್ತಾನೆ. ಆದರೆ ಅವನಿಗೆ ಯಾವುದೂ ಕಾಣಿಸೋದೇ ಇಲ್ಲ. ಹಾಗಂತ ಯಾವ ವ್ಯರ್ಥ ಇದೆ ವಸ್ತು ಅಂತ ಹೊಳೆಯುತ್ತಾನೂ ಇರೋದಿಲ್ಲ ತಲೆಗೆ. ಬುದ್ಧ ಪ್ರತಿದಿನ ಅವನನ್ನ ಕೇಳ್ತಾನೆ ಇರ್ತಾನೆ, ಏನಾಯ್ತು, ಏನಾದರೂ ವ್ಯರ್ಥವಾದುದು ಕಾಣಿಸಿತೆ ಅಂತ ಕೇಳ್ತಾ ಇರ್ತಾನೆ. ಏನಾಗತ್ತೆ ಮುಂದೆ ಶಿಷ್ಯನಿಗೆ ಯಾವ್ದಾದ್ರು ವ್ಯರ್ಥವಾಗಿರುವಂತಹ, ಉಪಯೋಗಕ್ಕೆ ಬಾರದಂತಹ ವಸ್ತು ಸಿಗುತ್ತಾ? ಬುದ್ಧನಿಗೆ ತಗೊಂಡೋಗಿ ಕೊಡ್ತಾನ ಆ ಶಿಷ್ಯ? ಹೇಳ್ತೀನಿ ಈ ಗೀತೆಯ ನಂತರ.

ಕೇಳುಗರೆ ಕೇಳ್ತಾ ಇದ್ರಿ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನೊಂದು ಕಥೆಯನ್ನ ಹೇಳ್ತಾ ಇದ್ದೆ. ನಿರರ್ಥಕವಾದದ್ದು, ನಿಷ್ಪ್ರಯೋಜಕವಾದದ್ದು ಯಾವುದೂ ಇಲ್ಲ ಅನ್ನೋದಕ್ಕೆ ಒಂದು ನಿದರ್ಶನವಾಗಿರುವಂತಹ ಒಂದು ಕಥೆ. ಬುದ್ಧ ಒಮ್ಮೆ ತನ್ನ ಶಿಷ್ಯನ ಬಳಿ ಹೇಳ್ತಾನೆ, ಉಪಯೋಗಕ್ಕೆ ಬಾರದಂತಹ ನಿರರ್ಥಕವಾದಂತಹ ಒಂದು ವಸ್ತು ನಿನ್ನ ಕಣ್ಣಿಗೆ ಬಿದ್ರೆ ಅದನ್ನ ತಗೊಂಡ್ ಬಾ ಅಂತ. ಹೀಗೆ ವ್ಯರ್ಥವಾದುದರ ಬಗ್ಗೆ, ಉಪಯೋಗಕ್ಕೆ ಬಾರದುದರ ಬಗ್ಗೆ ಆಲೋಚನೆ ಮಾಡ್ತಾನೆ ಇರ್ತಾನೆ ಶಿಷ್ಯ. ಎಷ್ಟು ಆಲೋಚಿಸಿದ್ರೂ ಏನು ಪ್ರಯೋಜನಕ್ಕೆ ಬರೋಲ್ಲ. ಹೀಗೆ ಎರಡು ಮೂರು ದಿನಗಳೇ ಕಳೆಯುತ್ತೆ. ಒಂದು ದಿನ ಶಿಷ್ಯ ಬುದ್ಧರ ಬಳಿಗೆ ಬಂದು, ಗುರುಗಳೇ ಕ್ಷಮಿಸಿ, ನಾನು ಎಲ್ಲ ಕಡೆ ಹುಡುಕಿ ನೋಡಿದೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ, ವಿಚಾರಿಸಿದೆ, ಆದರೆ ನಿಮ್ಮ ಪ್ರಶ್ನೆಗೆ ನನ್ನಿಂದ ಉತ್ತರ ಹುಡುಕಲಾಗಲಿಲ್ಲ. ಬಹಳ ದಿನ ರಾತ್ರಿಯೆಲ್ಲಾ ನಿದ್ದೆಗೆಟ್ಟು ವ್ಯರ್ಥವಾದುದರ ಬಗ್ಗೆ ಆಲೋಚಿಸಿದೆ, ಆದರೆ ನನಗೆ ಉಪಯೋಗಕ್ಕೆ ಬಾರದ್ದು, ವ್ಯರ್ಥವಾದದ್ದು ಯಾವುದೂ ಕಂಡು ಬರಲಿಲ್ಲ. ಇದು ನನ್ನಿಂದ ಆಗುವ ಕೆಲಸವಲ್ಲ ಅಂತ ಹೇಳ್ತಾನೆ. ಸರಿ, ಹಾಗಿದ್ರೆ ಇನ್ನೊಂದು ಕೆಲಸ ಮಾಡು, ಉಪಯೋಗಕ್ಕೆ ಬರುವ ವ್ಯರ್ಥವಲ್ಲದ ಯಾವುದಾದರೂ ಒಂದನ್ನು ತೆಗೆದುಕೊಂಡು ಬಾ ಅಂತ ಬುದ್ಧ ಹೇಳ್ತಾನೆ. ಆದರೆ ಮೊದಲಿನ ಪ್ರಶ್ನೆಗೆ ತೆಗೆದುಕೊಂಡ ಹಾಗೆ ಇದಕ್ಕೂ ತುಂಬ ಸಮಯ ತೆಗೆದುಕೊಳ್ಬೇಡ ಅಂತ ಬುದ್ಧ ತನ್ನ ಶಿಷ್ಯನಿಗೆ ಹೇಳ್ತಾನೆ. ಆಗ ಶಿಷ್ಯ ನಗುತ್ತಾ, ಇದಕ್ಕೇನು ಹೆಚ್ಚಿನ ಸಮಯ ಬೇಕಿಲ್ಲ ಎಂದೆನ್ನುತ್ತಾ ಅಲ್ಲೇ ನೆಲದ ಮೇಲೆ ಬಿದ್ದಿದ್ದಂತಹ ಒಂದು ಹುಲ್ಲಿನ ಕಡ್ಡಿಯನ್ನು ತೆಗೆದುಕೊಂಡು ಥಟ್ ಅಂತ ಬುದ್ಧನ ಕೈಗೆ ಕೊಡ್ತಾನೆ. ಇದುವೇ ಸಾಕ್ಷಿ, ಇದೂ ಕೂಡ ಬೆಲೆ ಬಾಳುವಂಥದ್ದೇ ಅಂತ ಹೇಳ್ತಾನೆ. ಆಗ ಬುದ್ಧ ಏನ್ ಹೇಳ್ದ ಶಿಷ್ಯಂಗೆ ಹೇಳ್ತೀನಿ ಈ ಗೀತೆಯ ನಂತರ.

ಕೇಳುಗರೆ ಹೇಳ್ತಾ ಇದ್ದೆ ಅಲ್ವಾ, ಯಾವುದು ನಿರರ್ಥಕವಲ್ಲ ಅನ್ನೋದಕ್ಕೆ ಒಂದು ಕಥೆಯನ್ನ. ಹೀಗೆ ಬುದ್ಧ ಹೇಳ್ತಾನೆ, ನಿರರ್ಥಕವಾದ ನಿಷ್ಪ್ರಯೋಜಕವಾದಂತಹ ಒಂದು ವಸ್ತುವನ್ನ ತಂದುಕೊಡು ಅಂತ. ಶಿಷ್ಯ ಎಷ್ಟೇ ಹುಡುಕಿದ್ರು ಅವನಿಗೆ ಏನೂ ಸಿಗೋದಿಲ್ಲ. ಕೊನೆಗೆ ಬುದ್ಧನ ಹತ್ರ ಬಂದು, ನನಗೆ ಯಾವುದೂ ನಿಷ್ಪ್ರಯೋಜಕವಾದಂತಹ ವಸ್ತು ಅಂತ ಕಾಣಿಸ್ಲೇ ಇಲ್ಲ, ನನಗೆ ಸಿಗ್ಲಿಲ್ಲ, ನಾ ಸೋತ್ ಹೋದೆ ಅಂತಾನೆ. ಆಗ ಬುದ್ಧ, ಹಾಗಾದ್ರೆ ಉಪಯೋಗಕ್ಕೆ ಬರುವಂತಹ ವಸ್ತು ಏನು, ಅದನ್ನ ನನಗೆ ತಂದ್ಕೊಡು ಅಂತ ಹೇಳಿದಾಗ, ಶಿಷ್ಯ ಥಟ್ಟನೆ ಅಲ್ಲೇ ಬಿದ್ದಿದ್ದಂತಹ ಒಂದು ಹುಲ್ಲಿನ ಕಡ್ಡಿಯನ್ನ ತೆಗೆದುಕೊಂಡು, ಇದುವೇ ಸಾಕ್ಷಿ, ಇದು ಕೂಡ ಬೆಲೆ ಬಾಳುವಂಥದ್ದು ಅಂತ ಬುದ್ಧನ ಕೈಗೆ ಇಡ್ತಾನೆ. ಆಗ ಬುದ್ಧ ಹೇಳ್ತಾನಂತೆ, ಆತನನ್ನ ಹೆಮ್ಮೆಯಿಂದ ನೋಡಿ ಆಶೀರ್ವದಿಸುತ್ತ, ನಿಜಕ್ಕೂ ಜೀವನವನ್ನ ನೋಡಬೇಕಾದಂತಹ ದೃಷ್ಟಿ ಇದುವೇ, ಇದೇ ಸರಿಯಾದ ದೃಷ್ಟಿ, ಸಮ್ಯಕ್ ದೃಷ್ಟಿ ಅಂತ ಬುದ್ಧ ಹೇಳ್ತಾನಂತೆ. ನೀನು ಜೀವನದಲ್ಲಿ ವ್ಯರ್ಥವಾದುದನ್ನ ಹುಡುಕಲು ತಿಂಗಳುಗಟ್ಟಲೆ ಶ್ರಮ ವಹಿಸಿದರೂ ಕಾಣದೆ ನನಗೆ ಬಹಳ ಸಂತೋಷವಾಗಿದೆ. ಇದೇ ಸತ್ಯ, ಇಡೀ ಜೀವನವೇ ಪವಿತ್ರ ಹಾಗೂ ಅಮೂಲ್ಯವಾದದ್ದು. ಜೀವನದಲ್ಲಿ ಪ್ರತಿಯೊಂದು ಪವಿತ್ರ ಅಮೂಲ್ಯವಾದದ್ದೇ, ಒಂದೊಂದು ಕ್ಷಣವೂ ಅಮೂಲ್ಯ ಹಾಗೂ ಉಪಯುಕ್ತವಾದುದು. ಆದರೆ ಅದನ್ನು ನೋಡಲು, ಗುರುತಿಸಲು ಕಣ್ಣುಗಳು ಬೇಕು, ಜೊತೆ ಜೊತೆಗೆ ಅನುಭವಿಸಲು ಒಳ್ಳೆಯ ಮನಸ್ಸು ಕೂಡ ಬೇಕು. ನೀನು ನನ್ನ ಶಿಷ್ಯನಾಗಿದ್ದಕ್ಕೂ ಸಾರ್ಥಕ ಅಂತ ಹೆಮ್ಮೆಯಿಂದ ಆತನನ್ನ ಬೆನ್ನು ತಟ್ಟಿ ಬುದ್ಧ ಪ್ರಶಂಸಿಸ್ತಾನಂತೆ. ಮುಂದಕ್ಕೆ ಏನಾಯ್ತು, ಈ ಕಥೆಯ ಸಾರಾಂಶ ಏನು ಹೇಳ್ತೀನಿ ಈ ಗೀತೆಯ ನಂತರ.

ಈ ಕಥೆಯಿಂದ ನಮಗೆ ತಿಳಿದು ಬರುವಂತಹ ಸಾರಾಂಶ ಇಷ್ಟೇ, ಯಾವುದು ನಿರರ್ಥಕವಲ್ಲ, ನಿಷ್ಪ್ರಯೋಜನಕವಾಗಿ ಇರೋದಿಲ್ಲ ಯಾವುದೂ, ಎಲ್ಲವೂ ಉಪಯೋಗಕ್ಕೆ ಬರುವಂತಹದ್ದೇ ಅನ್ನೋದನ್ನ ಬುದ್ಧ ತನ್ನ ಶಿಷ್ಯನಿಗೆ ಹೇಳ್ತಾ ಇರೋದು. ಒಮ್ಮೆ ಯೋಚಿಸಿ ನೋಡಿ, ಇಂತಹ ಮನಸ್ಥಿತಿಯನ್ನ ಬೆಳೆಸ್ಕೊಂಡ್ರೆ ನಾವು ನಮ್ಮ ಬದುಕಿನಲ್ಲಿ ಬರುವ ಪ್ರತಿ ವ್ಯಕ್ತಿಯನ್ನು ಕೂಡ ಗೌರವದಿಂದ ಕಾಣುತ್ತೇವೆ. ನಮ್ಮ ಜೀವನದಲ್ಲಿ ಎದುರಾಗುವ ಯಾವ ವ್ಯಕ್ತಿಯೂ ಕೂಡ ನಿಕೃಷ್ಟರಲ್ಲ, ಹಣ ಅಧಿಕಾರ ಇರುವ ಮತ್ತೊಬ್ಬರು ಉತ್ಕೃಷ್ಟರೂ ಅಲ್ಲ. ಎಲ್ಲರಿಗೂ ಅವರದ್ದೇ ಆದಂತಹ ಸ್ಥಾನ ಇದ್ದೇ ಇರುತ್ತೆ. ಸಮಯಕ್ಕನುಸಾರ ಅವರು ನಮ್ಮ ಜೀವನಕ್ಕೆ ಯಾವ ರೀತಿ ಬೇಕಾಗಬಹುದು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಹೀಗೆ ಆದರೆ ಒಂದೇ ಸಲ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ತೂಗಲು ಸಾಧ್ಯವಿಲ್ಲ ಅಲ್ವಾ? ಎಲ್ಲಕ್ಕೂ ಸಮಯ ಬರಬೇಕು. ಕೆಲವೊಮ್ಮೆ ನಾವು ಕೆಲವರನ್ನ ಅನಗತ್ಯವಾಗಿ ದೂರ ಮಾಡಿಕೊಂಡು ಬಿಡ್ತೇವೆ. ಒಂದಷ್ಟು ವರ್ಷಗಳ ನಂತರ ಅವರ ಇಲ್ಲದಿರುವಿಕೆ ಬೆಲೆ ನಮಗೆ ತಿಳಿತಾ ಹೋಗುತ್ತೆ. ಅವಷ್ಟೊತ್ತಿಗೆ ತುಂಬಾ ವಿಳಂಬವಾಗ್ಬಿಟ್ಟಿರತ್ತೆ ಅನ್ಸುತ್ತೆ. ಆಗ ಪರಿತಪಿಸಿ ಪ್ರಯೋಜನ ಏನಿದೆ ಅಲ್ವಾ? ಅಂತೆಯೇ ಪ್ರತಿಯೊಂದು ವಸ್ತುವಿಗೂ ಕೂಡ ಅದರದ್ದೇ ಆದ ಬೆಲೆ ಇರುತ್ತೆ. ಇಂದು ಬೇಡ ಅನಿಸಿದ್ದು ನಾಳೆ ಮತ್ತಾವುದೋ ರೀತಿಯ ಪ್ರಯೋಜನಕ್ಕೆ ಬರಬಹುದು, ಅಥವಾ ಮತ್ತಾರಿಗೂ ಅದು ಬಹಳ ಉಪಯುಕ್ತ ಕೂಡ ಆಗಿರಬಹುದು. ನಮಗೆ ಅದು ಬೇಡ ಅನಿಸಿದ ಮಾತ್ರಕ್ಕೆ ಅದು ನಿರುಪಯುಕ್ತ ಅಂತ ನಾವು ಪರಿಗಣಿಸಬಾರದು. ವ್ಯಕ್ತಿಗಳನ್ನ, ಸಾಮಾನುಗಳನ್ನ ನಿರುಪಯುಕ್ತ ಅಂತ ನಿರ್ಧರಿಸುವ ಮೊದಲು ಸಾಕಷ್ಟು ಸಮಯ ಕೊಡಿ. 100 ಬಾರಿ ಯೋಚಿಸಿ ಒಮ್ಮೆ ಕಳೆದುಕೊಂಡ ಸಮಯ, ವ್ಯಕ್ತಿ, ವಸ್ತು ಮತ್ತೆಂದೂ ಮರಳಿ ಸಿಗಲಾರದು ಅಲ್ವಾ? ಹೀಗಾಗಿ ಸಿಕ್ಕಾಗ ಅದರ ಬೆಲೆಯನ್ನ ನಾವು ಪರಿಗಣಿಸಬೇಕು ಅನ್ನೋದು ಈ ಕಥೆಯ ನಿದರ್ಶನ.

ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಇದುವರೆಗೂ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

చెబుతూ నాను విజయకళా జగ్లూర్. ఇదీక ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಕೆಳಗರೆ ನೀವೆಲ್ಲರೂ ಕೂಡ ಮಧ್ಯಾಹ್ನ ನಾವು ಹೇಳಿದಂತಹ ಚಿತ್ರದ ಗೀತೆಗಳಿಗೆ ನೀವು ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ ನೀವೆಲ್ಲರೂ ಕೂಡ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀರಿ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಿ ಅಂತ ನೋಡೋಣ. ನಮ್ಮ ನಿಲಯದ ವಾಟ್ಸಪ್ 9444860473. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.

ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಚಂದ್ರವಳ್ಳಿ ಪ್ರಸಾರದಲ್ಲಿ ಇದೀಗ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಚಂದ್ರವಳ್ಳಿ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ಸ್ಟುಡಿಯೋದಲ್ಲಿ

ಕೇಳಿದ್ರೆ ನಾವು ಕೊಟ್ಟಂತಹ ಮೂರು ಗೀತೆಗಳು ಮಾಂಗಲ್ಯ ಭಾಗ್ಯ ಚಿತ್ರದ ಆಸೆಯ ಭಾವ ಅನ್ನುವಂಥದ್ದು, ಆಲೆಮನೆ ಚಿತ್ರದ ನಮೂರ ಮಂದಾರ ಹೂವೆ, ಹಾಗೆ ಮಸಣದ ಹೂವು ಚಿತ್ರದಿಂದ ಯಾವ ಕಾಣಿಕೆ ನೀಡಲಿ ನಿನಗೆ ಅನ್ನುವಂತಹ ಈ ಗೀತೆಗಳನ್ನು ನಿಮಗೆ ಕೊಟ್ಟಿದ್ವಿ. ಯಾರೆಲ್ಲ ಸಂದೇಶವನ್ನು ಕಳಿಸಿ ನಮಗೆ ಅನಿಸಿಕೆಗಳನ್ನು ತಿಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣಲ್ಲ. ಭೂಮಿ ಮೇಲೆ ಜನಿಸಿದ ಮನುಷ್ಯನಿಗೆ ಆಸೆಗಳು ನೂರಾರು, ಇಷ್ಟು ಬೇಕಂದರೆ ಅಷ್ಟು ಅಷ್ಟು ಬೇಕೆನ್ನುವ ಆಸೆ, ಲಕ್ಷಾಧಿಪತಿಯಾದರೆ ಕೋಟ್ಯಾಧಿಪತಿಯಾಗುವ ಆಸೆ, ಆಸೆಗಳು ಸಾವಿರಾರು, ಅವುಗಳಿಗೆ ಇತಿಮಿತಿ ಇರೋದಿಲ್ಲ. ಆಸೆ ಅನ್ನುವಂತಹ ಕುದುರೆ ಬೆನ್ನೇರಿ ಅದು ಫಲಿಸದಿದ್ದಾಗ ಭ್ರಮ ನಿರಸನ ಉಂಟಾಗಿ ಮರಳುಗಾಳಿನ ಮರೀಚಿಕೆಯಂತಾಗುವ ದುಸ್ತರ ಬದುಕಿನಿಂದ ನಿರಾಸೆ ಖಚಿತ. ಆಸೆ ಇರಬೇಕು ಆದರೆ ದುರಾಸೆ ಇರಬಾರ್ದು ಅನ್ನುವಂತಹ ತತ್ವ ಸಂದೇಶದ ಪಿಬಿ SPB ಹಾಡಿರುವ ಮಾಂಗಲ್ಯ ಭಾಗ್ಯ ಆಸೆಯ ಭಾವ ಒಲವಿನ ಜೀವ ಅನ್ನುವಂತಹ ಹಾಡನ್ನು ಆಸೆ ಪಟ್ಟಿರುವ ನಮ್ಮ ಕೇಳುಗರಿಗಾಗಿ ಪ್ರಸಾರಿಸಿ ಅಂತ ಹೇಳಿ ಬೋಪ ವೆಂಕಟೇಶ್ ಅವರು, ಲಕ್ಷ್ಮೀ ಅವರು ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು, ಪ್ರಸಾರ ಆಗುತ್ತೆ, ಕಾಯ್ತಾ ಇರಿ ಅಂತ ಹೇಳ್ತಾ, ಹಾಗೆ ಮಾದಪ್ಪ ಕೃಷ್ಣ KM ಕಮಂಡಲಗುಂದಿ ಜಗಳೂರು ತಾಲೂಕು, ನೀವು ಕೊಟ್ಟಿರುವಂಥ ಎಲ್ಲ ಹಾಡುಗಳು ಸುಮಧುರವಾಗಿವೆ, ರಾಗತಾಳ ಪಲ್ಲವಿ ಕೂಡ ನನಗೆ ಇಷ್ಟ, ಸಾಹಿತ್ಯ ಸಂಗೀತದ ಚಿತ್ರಕಥೆ ಮಧುರವಾಗಿದೆ, ನೀವು ಕೊಟ್ಟಿರುವಂಥ ಹಾಡುಗಳನ್ನು ಕೇಳೋದಕ್ಕೆ ಕಾಯ್ತಾ ಇದ್ದೇವೆ ಅಂತ ಹೇಳಿ ಅಂಥದ್ದನ್ನು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು, ನಿಮ್ಮ ಗೀತೆಗಳು ಪ್ರಸಾರ ಆಗುತ್ತೆ, ಕಾಯ್ತಾ ಇರಿ ಅಂತ ಹೇಳ್ತಾ, ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ, ಹಿರಮಠ ಅವರು, ಎಲ್ಲ ಹಾಡುಗಳು ಚೆನ್ನಾಗಿವೆ ಅನ್ನುವಂಥದ್ದನ್ನು ಹೇಳ್ತಾ, ಒಂದಕ್ಕಿಂತ ಒಂದು ಉತ್ತಮ ಸಾಹಿತ್ಯ ಸಂಗೀತ ಕೂಡ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ, ಹಾಗೆ ಯಮ ಶ್ರೀಕಂಠನ ಅಗ್ರಹಾರ ಮೈಸೂರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರು. ಆತ್ಮೀಯ ನಿರೂಪಕರಿಗೆ ಮಂಗಳವಾರದ ಶುಭ ಸಂಜೆ. ಇಂದು ಪ್ರಸಾರ ಆಗ್ತಾ ಇರುವಂತಹ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆಯ್ಕೆ ಮಾಡಿಕೊಂಡಿರುವಂತಹ ಎಲ್ಲ ಹಾಡುಗಳು ಚೆನ್ನಾಗಿದ್ದಾವೆ. ನನ್ನ ಮೊದಲ ಆಯ್ಕೆ SR ಪುಟ್ಟಣ್ಣ ಕಣಗಾಲ ಅವರ, KSL ಸ್ವಾಮಿ ಅವರ ನಿರ್ದೇಶನದಲ್ಲಿ 1985 ಬಿಡುಗಡೆಯಾದ ಮಸಣದ ಹೂವು ಯಾವ ಕಾಣಿಕೆ ಅನ್ನುವಂತಹ ಗೀತೆ. ರೆಬಲ್ ಸ್ಟಾರ್ ಅಂಬರೀಷ್ ಮತ್ತು ಅಪರ್ಣಾ ಅವರುಗಳ ಅಮೋಘ ಅಭಿನಯ, ಯಕ್ಕುಂಡಿ ಅವರ ಸಾಹಿತ್ಯ, ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆ ತುಂಬ ಚೆನ್ನಾಗಿದೆ. ಈ ಹಾಡನ್ನು ಕೇಳ್ತೇವೆ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೇವೆ, ಕಾಯ್ತಾ ಇರಿ ಅಂತ ಹೇಳ್ತಾ, ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಸಂಜೆ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಸ್ವಾಗತ. ನಮ್ಮ ನೆಚ್ಚಿನ ಚಿತ್ರ ಮಾಂಗಲ್ಯ ಭಾಗ್ಯ ಆಸೆಯ ಭಾವ ಅನ್ನುವಂಥದ್ದು ಈ ಹಾಡು, ಜನಪ್ರಿಯ ಗೀತೆ. ಪ್ರೀತಿಯಲ್ಲಿ ಬಿದ್ದಾಗ ಮನಸ್ಸಿನಲ್ಲಿ ಉಂಟಾಗುವಂಥ ಆಸೆಗಳು, ಪ್ರೀತಿಯ ತೀವ್ರತೆ ಈ ಹಾಡನ್ನು ವರ್ಣಿಸುತ್ತೆ. ಪ್ರೇಮಿಗಳ ಒಡನಾಟ ಕಾಮನ ಬಿಲ್ಲಂತೆ ವರ್ಣಮಯವಾದಂತಹ ಮತ್ತು ಆನಂದದಾಯಕವಾದಂತಹ ಅನುಭವವನ್ನು ನೀಡುತ್ತೆ. ಪ್ರೇಯಸಿಯ ಕಣ್ಣಿನ ಸನ್ನೆಯಲ್ಲಿ ಕಾವ್ಯವಿದೆ. ಆಕೆಯ ನಡಿಗೆಗೆ ಹಂಸವೇ ನಾಚುತ್ತೆ ಅನ್ನುವಂಥದ್ದು, ಹಾಗೆ ಆಕೆಯ ನಗು ಬಾಡದ ಹೂವಿನಂತೆ ಪರಿಮಳವನ್ನು ಬೀರುತ್ತೆ. ವಿಜಯ ನರಸಿಂಹ ಅವರು ಈ ರೀತಿಯಾಗಿ ವರ್ಣಿಸಿದ್ದಾರೆ. ಪ್ರೇಮದ ಆರಂಭಿಕ ಹಂತದಲ್ಲಿನ ವಿರಹ ವೇದನೆ ಮತ್ತು ದೂರದ ಹೃದಯಗಳು ಹತ್ತಿರವಾದಾಗ ಉಂಟಾಗುವಂತಹ ತೀವ್ರ ತುಡಿತವನ್ನು ಹಾಡು ಸುಂದರವಾಗಿ ಬಿಂಬಿಸುತ್ತೆ. ಅಂತಿಮವಾಗಿ ಇಬ್ಬರೂ ಒಂದಾಗಿ ಜೀವನದ ಆನಂದವನ್ನು ಅನುಭವಿಸೋದು ತಿಳಿಸುತ್ತೆ. ಒಟ್ಟಿನಲ್ಲಿ ಪ್ರೀತಿಯಿಂದ ಜೀವನಕ್ಕೆ ಸಿಗುವಂಥ ಶಾಂತಿ, ಸಂತೋಷ, ಆನಂದವನ್ನು ಸಾರುವಂತಹ ಮಧುರ ಪ್ರೇಮಗೀತೆ ಈ ಹಾಡು. ಪ್ರಸಾರ ಮಾಡಿ ಅಂತ ಹೇಳಿ ಧನ್ಯವಾದಗಳನ್ನು ಕಳಿಸಿದ್ದಾರೆ.

ಧನ್ಯವಾದಗಳು, ಕಾಯ್ತಾ ಇರಿ, ನಿಮ್ಮ ಹಾಡು ಪ್ರಸಾರವಾಗುತ್ತೆ ಅಂತ ಹೇಳ್ತಾ ಆಕಾಶವಾಣಿ ನಿರೂಪಕರಿಗೆ ಕೇಳುಗರಿಗೆ ಶುಭ ಸಂಜೆ. ಎಲ್ಲ ಹಾಡುಗಳು ಚೆನ್ನಾಗಿವೆ, ಅದರಲ್ಲೂ ನನಗೆ ತುಂಬ ಇಷ್ಟವಾದಂಥ ಗೀತೆ ಅಂಬರೀಷ್ ಅಭಿನಯದ ಪುಟ್ಟಣ ಕಣಗಾಲ್ ಅವರ ನಿರ್ದೇಶನದ ಮಸಣದ ಹೂ ಚಿತ್ರದ ಯಾವ ಕಾಣಿಕೆ ಅನ್ನುವಂತಹ ಗೀತೆ ಖಂಡಿತ ಪ್ರಸಾರ ಆಗುತ್ತೆ, ಕಾಯ್ತಾ ಇರಿ ಅಂತ ಹೇಳಿ ಎಲ್ಲ ಹಾಡುಗಳು ಚೆನ್ನಾಗಿವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ ಮೀರಾ ನಾಡಿ ಚಿತ್ರದುರ್ಗದಿಂದ. ಓಕೆ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ನೀವು ಕೊಟ್ಟಿರುವಂಥ ಎಲ್ಲ ಹಾಡುಗಳು ಚೆನ್ನಾಗಿವೆ, ಎಲ್ಲ ಹಾಡುಗಳು ನನಗೆ ಇಷ್ಟ ಆಗಿವೆ, ಸಂಗೀತ ಸಾಹಿತ್ಯ ಎಲ್ಲವೂ ಚೆನ್ನಾಗಿವೆ, ನಾನು ಎಲ್ಲ ಹಾಡುಗಳನ್ನು ಕೇಳ್ತೇನೆ ಅಂತ ಹೇಳಿ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ಧನ್ಯವಾದಗಳು. ನಾಗೇಂದ್ರ ಗುಂಡಮ್ಮ ದೊಡ್ಡವುಳ್ಳ ಆರತಿ ಚಳ್ಳಕೆರೆ ತಾಲೂಕು ಇಲ್ಲಿಂದ ಸಂದೇಶ ಕಳಿಸ್ತಾ, ಸಂಜೆಯ ನಿರೂಪಕರಿಗೆ ನನ್ನ ನಮಸ್ಕಾರ, ನೀವು ಕೊಟ್ಟಿರುವಂಥ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗೆ ಇಷ್ಟ ಆಗಿವೆ, ಸಂಗೀತ ಸಾಹಿತ್ಯ ಚಿತ್ರಕಥೆ ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ, ಎಲ್ಲವನ್ನು ಕೇಳ್ತೇನೆ, ತಪ್ಪದೆ ಪ್ರಸಾರ ಮಾಡಿ ಅಂತ. ಖಂಡಿತ ಪ್ರಸಾರ ಮಾಡ್ತೇವೆ, ಕಾಯ್ತಾ ಇರಿ ಅಂತ ಹೇಳ್ತಾ ಚಿತ್ರದುರ್ಗದ ಪಂಡ್ರಳ್ಳಿ ರವಿ ಸ್ಟುಡಿಯೋ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ನಿರೂಪಕರಿಗೆ ಸಂಜೆಯ ಶುಭಾಶಯಗಳು. ಇವತ್ತಿನ ಸಿನಿಮಾ ಎಲ್ಲ ಹಾಡುಗಳನ್ನು ಕೇಳಲು ಬಯಸುವೆ, ಪ್ರಸಾರ ಮಾಡಿ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಮತ್ತೊಂದು ಸಂದೇಶವನ್ನು ತಗೊಂಡು ಹಾಡುಗಳನ್ನು ಪ್ರಸಾರ ಮಾಡ್ತೇನೆ. ಅಶೋಕ್ ಭೀಮ್ಸೇನ್ ನಲ್ವಾಡೆ ಅವರು ಬೆಳಗಾವಿ, ನಮ್ಮೂರ ಮಂದಾರ ಹೂವೆ ಸೂಪರ್ ಸಾಂಗ್ ಆಲೆಮನೆ ಚಿತ್ರದ, ಓಕೆ ಅದನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೇವೆ, ಕಾಯ್ತಾ ಇರಿ. ಇದೀಗ ಮಾಂಗಲ್ಯ ಭಾಗ್ಯ ಚಿತ್ರದಿಂದ ಆಯ್ದ ಈ ಗೀತೆಯನ್ನು ನಿಮಗೆಲ್ಲರಿಗಾಗಿ

0: ಕೆಳಗಡೆ 5:30 ಒಗಟಿಗೊಂದು ಪದ ವಾಟ್ಸಪ್ ಆಧಾರಿತ ಒಗಟಿಗೊಂದು ಪದ ಪ್ರಸಾರವಾಗಲಿದೆ. ತಪ್ಪದೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ನಿಮ್ಮ ಸಂದೇಶಗಳನ್ನು ನಾವು ಕೇಳುವಂಥ ಒಗಟಿಗೆ ಉತ್ತರವಾಗಿ ನಮ್ಮ ನೆಲೆದ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಹರಿದು ಬರಲಿ ಅಂತ ಹೇಳ್ತಾ ಇನ್ನಷ್ಟು ಸಂದೇಶಗಳಿವೆ. ಒಂದು ಪ್ರಕಟಣೆ ಕೇಳಿ ಬರೋಣ.
1: ಸ್ಕೂಲ್ ಲೈನ್ ಏನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಡಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಮತ್ತಷ್ಟು ಸಂದೇಶಗಳು ನಮ್ಮನ್ನು ತಲುಪಿವೆ, ಯಾರು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಸಂಜೆ ಅದ್ಭುತವಾಗಿ ಮೂಡಿಬರ್ತಾ ಇರುವಂತಹ ನಮ್ಮ ಹಾಡು ನಿಮ್ಮ ಅನಿಸಿಕೆ ಈ ದಿನದ ಹಾಡು ಆಲೆಮನೆ ಚಿತ್ರದ್ದು. ನಮ್ಮೂರ ಮಂದಾರ ಹೂವೆ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಖಂಡಿತ. ಈ ಹಾಡು ತುಂಬ ಮಧುರ ಬಾಂಧವ್ಯಗಳ ಪ್ರೇಮಗೀತೆ, ಅರ್ಥಗರ್ಭಿತವಾದಂಥ ಪದಗಳಿಂದ ರಚಿತವಾಗಿರುವಂಥ ಹಾಡು, ತುಂಬ ಅಂದವಾಗಿದೆ. ಸಂಗೀತ ನಿರ್ದೇಶನ ತುಂಬ ಚೆನ್ನಾಗಿದೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಕೇಳಬಹುದಾದಂತಹ ಹಾಡು ಇದು, ಮೈ ಮರೆಯಬಹುದು ಅನ್ನುವಂಥದ್ದನ್ನು ಹೇಳ್ತಾ ಎಲ್ಲ ಹಾಡುಗಳು ಚೆನ್ನಾಗಿವೆ. ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಬಿ ಕೆ ನಾಗರಾಜ, ಬಿ ಕೆ ಪದ್ಮಲತಾ, ಗಾಯತ್ರಿ, ಕೆ ವಿ ರಘುನಂದನ್ ದಳಪತಿ, ಚಳ್ಳಕೆರೆಯಿಂದ. ಓಕೆ, ಧನ್ಯವಾದಗಳು. ಪ್ರಸಾರ ಆಗುತ್ತೆ, ಕಾಯ್ತಾ ಇರಿ ಅಂತ ಹೇಳ್ತಾ ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇಂದಿನ ಎಲ್ಲ ಹಾಡುಗಳು ಚೆನ್ನಾಗಿವೆ, ಚಲನಚಿತ್ರ ಸಂಭಾಷಣೆ ಕೂಡ ನನಗೆ ಇಷ್ಟ ಅನ್ನುವಂಥದ್ದನ್ನು ಕಳಿಸಿದ್ದಾರೆ. ಯಾವ ಹಾಡು ಅನ್ನುವಂಥದ್ದನ್ನು ಹೇಳಿಲ್ಲ. ಓಕೆ, ಧನ್ಯವಾದಗಳು. ಪ್ರಹ್ಲಾದ್ ಕೆಳಗೋಟೆ ಚಿತ್ರದುರ್ಗದಿಂದ, ನಿರೂಪಕರಿಗೆ ಶುಭ ಸಂಜೆ. ಎಲ್ಲ ಹಾಡುಗಳು ತುಂಬ ಸೊಗಸಾಗಿವೆ, ನಮಗೆ ಮಾಂಗಲ್ಯ ಭಾಗ್ಯ ಸಿನಿಮಾದ ಹಾಡು ಸೊಗಸಾಗಿದೆ, ಪ್ರಸಾರ ಮಾಡಿ ಕೇಳಿದ್ರಿ ಅಂತ ಭಾವಿಸ್ತೀನಿ, ಖುಷಿಯಾಗಿರುತ್ತೆ ಅಂತ ಕೂಡ ಅಂದುಕೊಳ್ತಾನೆ. ಓಕೆ, ಧನ್ಯವಾದಗಳು. ನನ್ನ ಆತ್ಮೀಯ ಸಂಜೆ ನಿರೂಪಕರಿಗೆ ನಮಸ್ಕಾರ, ಹೇಗಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ನಾನು ತುಂಬ ಚೆನ್ನಾಗಿದ್ದೀನಿ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಈ ದಿನ ನೀವು ಆಯ್ಕೆ ಮಾಡಿಕೊಂಡಿರುವಂಥ ಮೂರು ಹಾಡುಗಳಲ್ಲಿ ನಮಗಾಗಿ ಮಾಂಗಲ್ಯ ಭಾಗ್ಯ ಚಿತ್ರದಿಂದ ಆಸೆಯ ಭಾವ ಈ ಗೀತೆ ನನಗೆ ತುಂಬ ಇಷ್ಟ, ಖಂಡಿತ ಕೇಳಿದ್ರಿ ಅಂತ ಭಾವಿಸ್ತೇನೆ. ಈಗಾಗಲೇ ಪ್ರಸಾರ ಆಗಿದೆ, ಇದು ತುಂಬ ಇಂಪಾಗಿದೆ ಆ ಹಾಡು. ಈಗ ವಾತಾವರಣ ಕೂಡ ತಂಪಾಗಿದೆ, ಕೇಳೋದಕ್ಕೆ ರೆಡಿಯಾಗಿದ್ದೇವೆ. ಪ್ರಸಾರ ಮಾಡಲು ನೀವು ರೆಡಿ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ನಾನಾಗಲೇ ಪ್ರಸಾರ ಮಾಡಿಬಿಟ್ಟಿದ್ದೇನೆ, ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ನಿಮಗೂ ಕೂಡ ನಮಸ್ಕಾರ ಅಂತ ಹೇಳ್ತಾ ಹಾಗೆ ಹಾಯ್ ಮೇಡಮ್, ಗುಡ್ ಈವ್ನಿಂಗ್. ಭಾನುಪ್ರಕಾಶ್ ಅರಸೀಕೆರೆ, ಇಲ್ಲಿಂದ ಸೆಲೆಕ್ಟೆಡ್ ಸಾಂಗ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ದಯಮಾಡಿ ಕನ್ನಡದಲ್ಲಿ ಬರೆದ್ಬಿಟ್ರೆ ಭಾರಿ ಖುಷಿ ಕಂಡ್ರೆ ನಮಗೆ, ಕನ್ನಡದಲ್ಲಿ ಟೈಪ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಮತ್ತೊಂದು ಸಂದೇಶ, ಆಲ್ ಸಾಂಗ್ಸ್ ಇಸ್ ಸೋ ಗುಡ್ ಸರ್, ಥ್ಯಾಂಕ್ ಯು ಸರ್. ಸುಜಾತಾ ಮಲ್ಲಿಕಾರ್ಜುನ್ ಅವರೇ, ಯಾಕ್ರಿ ಇಂಗ್ಲೀಷಲ್ಲಿ ಟೈಪ್ ಮಾಡಿದಿರಿ, ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸ್ರಿ, ಕನ್ನಡವನ್ನು ಟೈಪ್ ಮಾಡೋದನ್ನು ಕಲ್ತ್ಕೊಂಡು ಬಿಡ್ರಿ, ತುಂಬ ಖುಷಿಯಾಗುತ್ತೆ. ನಮ್ಗೆ ಓದೋದಕ್ಕೆ ತುಂಬ ಇಷ್ಟ, ಯಾಕೆಂದರೆ ಕನ್ನಡ ನಮ್ಮ ಕನ್ನಡ, ಸುಮಧುರ ಕನ್ನಡ ಅಲ್ವಾ. ಓಕೆ, ಮಲ್ಲೇಶ್ ಚಿಕ್ಕಮಧುರೆ ಚಳ್ಳಕೆರೆ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಏನನ್ನು ಕಳಿಸಿಲ್ಲ. ಓಕೆ, ಧನ್ಯವಾದಗಳು. ನಿಮ್ಮ ಸಂದೇಶ ಬಂದಿದೆ, ತಲುಪಿದೆ ನಮ್ಮನ್ನು ಅಂತ ಹೇಳ್ತಾ ಶುಭ ಸಂಜೆ ಆಕಾಶವಾಣಿ. ನೀವು ಕೇಳಿಸ್ತಾ ಇರುವಂತಹ ಮೂರು ಹಾಡುಗಳು ತುಂಬ ಇಂಪಾಗಿ ಅರ್ಥಗರ್ಭಿತವಾಗಿವೆ. ಆಕಾಶವಾಣಿ ನಿರೂಪಕರು ಕೂಡ ತುಂಬ ಚೆನ್ನಾಗಿ ಮನ ಮುಟ್ಟುವಂತೆ ನಿರೂಪಣೆ ಮಾಡ್ತಾರೆ. ಆದ ಕಾರಣ ನಾವೀಗ ಟಿ ವಿಗಿಂತ ಜಾಸ್ತಿ ರೇಡಿಯೋವನ್ನೇ ಆಲಿಸ್ತಾ ಇದ್ದೇವೆ. ಧನ್ಯವಾದಗಳು ಅಂತ ಹೇಳಿ ಡಾಕ್ಟರ್ ತುಳಸಿ ರಂಗನಾಥ್ ತಳಬಾಳು ನಗರ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಖಂಡಿತ

0: ಕಣ್ರಿ, ನಮ್ಮ ರೇಡಿಯೋವನ್ನು ನೀವು ಕೇಳ್ತಾ ಇದ್ರೆ ನಿಮ್ಗೆ ಬೇಕಾದಂತಹ ಕಾರ್ಯಕ್ರಮಗಳು, ವಿಷಯಗಳು ಎಲ್ಲವೂ ಕೂಡ ನಿಮ್ಮನ್ನು ತಲುಪುತ್ತೆ ಖಂಡಿತ. ಹೀಗೆ 102.6 ಮೆಗಾಹರ್ಟ್ಸ್ಗಳನ್ನು ಟ್ಯೂನ್ ಮಾಡ್ತಾ ಇರಿ, ನಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನ ಕೇಳ್ತಾ ಇರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೆಳಗ್ರಿ ಇನ್ನೆರಡು ಸಂದೇಶ ಇದೆ, ಓದ್ಬಿಡ್ತೇನೆ. ಮಾಂಗಲ್ಯ ಭಾಗ್ಯ ಚಿತ್ರದ ಹಾಡು ನನಗೆ ಇಷ್ಟ, ಕೇಳ್ತಾ ಇದ್ದೇನೆ ಅಂತ ಹೇಳಿ ರಾಮಚಂದ್ರಪ್ಪ ಸಂಡೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು, ಕೇಳಿದ್ರಲ್ಲ ಖುಷಿ ಆಯ್ತಲ್ಲ. ಓಕೆ, ಹಾಗೆ ನಿಲಯದ ನೈಜ ನುಡಿಯ ಸವಿನುಡಿಯ ನಿರೂಪಕರಿಗೆ ನಮನಗಳು. ಇಂದು ಅನಿಸಿಕೆ ಬರೆಯಲು ಕೊಟ್ಟ ಮೂರು ವಿಷಯಗಳು ಒಂದಕ್ಕಿಂತ ಒಂದು ಮನಮುಟ್ಟುವ ಅರ್ಥಪೂರ್ಣ ಸುಮಧುರವಾದಂತಹ ಗೀತೆಗಳು. ನನಗಂತೂ ಮಾಂಗಲ್ಯ ಭಾಗ್ಯ ಚಿತ್ರದ ಆಸೆಯ ಭಾವ ಅನ್ನುವಂಥ ಗೀತೆ ಮನ ತುಂಬಿ ಬಂತು. SPB ಅವರು ಹಾಡಿರುವಂತಹ ಸುಮಧುರವಾದಂತಹ ಗೀತೆ ಎಷ್ಟು ಸಾರಿ ಕೇಳಿದ್ರು ಮೊದಲ ಬಾರಿ ಕೇಳಿದ ಅನುಭವ ಆಗ್ತಾ ಇದೆ ಮೇಡಮ್. ಈ ಮಾಂಗಲ್ಯ ಭಾಗ್ಯ ಚಿತ್ರದ ಸುಮಧುರ ಗೀತೆಯನ್ನು ಎಲ್ಲ ಆಕಾಶವಾಣಿಗಳಲ್ಲಿ ನನ್ನ ಮೆಚ್ಚಿನ ಗೀತೆಯಾಗಿ ಕೇಳಿ ಆನಂದಿಸಿದ್ದೇನೆ. ಈ ಗೀತೆಯಲ್ಲಿ ನನ್ನ ಮನದಲ್ಲಿ ಪ್ರೀತಿ ಮಾಡಿದ ಪ್ರೇಮಿಯನ್ನು ಮತ್ತೊಮ್ಮೆ ಆಕೆ ಮನ ಪ್ರೇಮದಲ್ಲಿ ನೊಂದು ಬಂದಾಗ ಆಕೆಗೆ ಮನಃಶಾಂತಿಗೊಳಿಸೋದಕ್ಕೆ ಪ್ರೀತಿ ತುಂಬಿ ಹಾಡಿದ ಈ ಸುಮಧುರ ಗೀತೆ ಕೇವಲ ಹಾಡಿದ ಗಾಯನ ಸಂಗೀತ ನಿರ್ದೇಶಕರ ಜೊತೆಗೆ ಪ್ರತಿಯೊಬ್ಬ ಕರ್ನಾಟಕದ ರೇಡಿಯೋ ಪ್ರೇಮಿಗಳಿಗೆ ಈ ಹಾಡು ಅಂದಿಗೂ ಇಂದಿಗೂ ಮುಂದೆ ಎಂದಿಗೂ ಅಷ್ಟೇ ಇಷ್ಟ ಆಗುವಂತಹ ಈ ಗೀತೆ ನಾನು ಈ ಬಾರಿ ಮತ್ತೊಮ್ಮೆ ಮೊದಲ ಬಾರಿ ಕೇಳಿ ಆನಂದಿಸಿದಂತೆ ಇಂದು ಸಹ ಏನ್ರಿ ಇದು ಎಲ್ಲ ಕೇಳುವರಂತೆ ಕೇಳಿ ಅತಿ ಹೆಚ್ಚು ಆನಂದ ಸವಿಯನ್ನು ಸವಿಯುತ್ತೇನೆ ಮೇಡಮ್ ಅಂತ ಹೇಳಿದಿರಿ. ಓಕೆ, ಹಾಡು ಪ್ರಸಾರ ಆಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಹಾಗೆ ರತ್ನ ಬಸವರಾಜ್ ರಾಕೇಶ್ ಭಾರತ್ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಲ್ಲ ಹಾಡು ತುಂಬ ಚೆನ್ನಾಗಿದೆ ಮೇಡಮ್. ಎಲ್ಲ ಕೆಳಗುರಿಗೂ ಹಾಗೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಶುಭ ಸಂಜೆ. ಬೆಳಗಿನ ನಮನ ಭಕ್ತಿಗೀತೆಗಳು ತುಂಬ ಇಷ್ಟ ಆಗಿ ಚೆನ್ನಾಗಿ ಮೂಡ್ಬರ್ತಾ ಇದ್ದಾವೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಹಾಗೆ ಹಾಗೆ ಹಾಗೆ ನೇತ್ರ ನಟರಾಜ್ ಅವರು ಸಂದೇಶ ಕಳಿಸಿದ್ರು ಈಗ. ವಿಜಯಕಲಾ ಮೇಡಮ್ ಹಾಯ್ ಅಂತ ಕಳಿಸಿದ್ದಾರೆ. ಓಕೆ, ನಿಮಗೂ ಕೂಡ ಹಾಯ್. ಎಲ್ಲ ಹಾಡುಗಳು ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿವೆ ಮೇಡಮ್, ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು, ಪ್ರಸಾರ ಮಾಡ್ತೇವೆ. ಇದೀಗ ಕೇಳೋಣ ಆಲೆ ಮನೆ ಚಿತ್ರದಿಂದ ಇದ್ದ ಈ ಗೀತೆ ನಿಮ್ಮೆಲ್ಲರಿಗಾಗಿ.

ಕೇಳಿದ್ರೆ ಮತ್ತಷ್ಟು ಸಂದೇಶಗಳು ನಮ್ಮನ್ನು ತಲುಪಿಬಿಟ್ಟಿದ್ದಾವೆ. ಓದ್ಬಿಡ್ತಾನೆ ಮತ್ತೆ ನೀವೆಲ್ಲ ಕೋಪ ಮಾಡಿಕೊಂಡ್ರೆ ನಮಗೆ ಕಷ್ಟ ಅಲ್ವಾ? ಯಾಕೆಂದರೆ ಮತ್ತೊಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕಾಗತ್ತೆ. ಹಾಗಾಗಿ ನಿಮ್ಮೆಲ್ಲರ ಸಂದೇಶಗಳನ್ನು ಮತ್ತೆ ತಗೊಂಡ್ಬಿಡ್ತಾನೆ. ಹೂವಳ್ಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶುಭ ಸಂಜೆನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ. ತುಂಗಭದ್ರಾ ನದಿ ಈ ದಂಡೆಯಲ್ಲಿರುವಂತಹ ಪುಣ್ಯಕ್ಷೇತ್ರ ಹರಿಹರ ವಿದ್ಯಾನಗರ ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಆಸೆಯ ಭಾವ ನನಗೂ ಇಷ್ಟ ರೀ, ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ಅದನ್ನು ಕೇಳೋದಕ್ಕೆ ಕಲಿನಕೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಸೋಮನಾಥ ಮಡ್ರಹಳ್ಳಿಯಿಂದ ಶುಭ ಸಾಯಂಕಾಲ ವಿಜಯಕಲ ಜಗಳೂರು ಮೇಡಮ್ಗೆ, ಎಲ್ಲ ಕೇಳುಗರಿಗೂ. ಕನ್ನಡದ ಚಲನಚಿತ್ರ ಗೀತೆಗಳ ಸಾಹಿತಿ ಮತ್ತು ವೃತ್ತಿಯಲ್ಲಿ ಕಾಲೇಜಿನ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದಂತಹ ದೊಡ್ಡರಂಗೇಗೌಡರ ವಿರಚಿತ ಹಾಲೆಮನೆ ಸಿನಿಮಾದ ನಮ್ಮೂರ ಮಂದಾರೆ ಹೂವೆ ನನ್ನ ಮೆಚ್ಚಿನ ಗೀತೆ. ಕಾರಣ ಯಾಕಂತ ಹೇಳಿದ್ರೆ ಇವತ್ತು ಎವರ್ ಗ್ರೀನ್ ಸಾಂಗ್ಸ್ ಪಟ್ಟಿಯಲ್ಲಿ ಗೀತೆ ಒಂದಾಗಿದೆ ಅಂತ ಹೇಳಿದ್ದಾರೆ. ಹೌದು, ಈಗಷ್ಟೇ ಕೇಳಿ ಬಂದರೆ ಸಂತೋಷವಾಯಿತು ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ, ನಮ್ಮ ಹಾಡು ನಿಮ್ಮ ಅನಿಸಿಕೆ ಈ ದಿನದ ಆಲೆಮನೆ ಚಿತ್ರದ ನಮ್ಮೂರ ಮಂದಾರ ಹೂವೆ ಇದು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಅಂತಿದ್ದೀರೋ ಏನಂತಿದ್ದೀರೋ ಗೊತ್ತಾಗಿಲ್ಲ. ಓಕೆ, ಆ ಸಿನಿಮಾದ ಹೆಸರನ್ನು ಬರೆದು ಸುಮ್ಮನೆ ಆಗ್ಬಿಟ್ಟಿದ್ದೀರಿ. ಸಂದೇಶವನ್ನು ಕಳಿಸಿದಂಥವರು ಮಹೇಶ ಸಿ ನಾಗರಂಗೆರೆಯಿಂದ. ಓಕೆ, ಧನ್ಯವಾದಗಳು. ಯಾರಪ್ಪ ಇದು? ವಾಯ್ಸ್ ಮೆಸೇಜ್ ಕಳಿಸಿರುವಂಥವ್ರು. ವಾಯ್ಸ್ ಮೆಸೇಜ್ ನಮ್ಮಲ್ಲಿ ಪ್ಲೇ ಆಗಲ್ಲ ಕಣ್ರಿ. ಆಯಿತು, ಧನ್ಯವಾದಗಳು. ಶಿವಾನಂದ ಮುಚ್ಚಂಡಿಯವರು, ಪ್ರಜ್ವಲ್ ಪ್ರಣೀತಿ, ನೀಲಮ್ಮ ಮುಚ್ಚಂಡಿಯವರು ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಆತ್ಮೀಯ ನಿರೂಪಕರಿಗೆ ಶುಭ ಸಂಜರಿ. ಇವತ್ತಿನ ಮೂರು ಹಾಡುಗಳು ಚೆನ್ನಾಗಿವೆ. ಅಲೆಮನೆ ಚಿತ್ರದ ನಮ್ಮೂರ ಮಂದಾರ ಹೂವೆ ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದೀರಿ. ಪ್ರಸಾರ ಆಯ್ತಲ್ರಿ, ಧನ್ಯವಾದಗಳ್ರಿ. ಓಕೆ, ನನಗೆ ಇಲ್ಲೊಂದು ಸಂದೇಶ ಬಂದಿದೆ, ಎಲ್ಲ ಹಾಡುಗಳನ್ನು ಸವಿತೇನೆ ಅಂತ ಮೆಸೇಜ್ ಡಿಲೀಟ್ ಮಾಡಿದ್ದಾರೆ. ಪರವಾಗಿಲ್ಲ, ನಾನು ಓದಿದ್ದೀನಿ. ನಾನಾಗಲೇ ಓದಿದೆ ಒಂದು ಸಂದೇಶವನ್ನು. ನೀವು ಯಾವಾಗಲೂ ಕೂಡ ಸಂದೇಶವನ್ನು ಕಳಿಸುವಾಗ ನಿಮ್ಮ ಹೆಸರನ್ನು, ಊರಿನ ಹೆಸರನ್ನು ಬರೆದ್ರಷ್ಟೇ ನಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ನಾವು ನಿಮ್ಮ ನಂಬರನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಅಷ್ಟು ನಂಬರ್ಗಳು ಬಂದಿರ್ತವೆ. ನೀವು ಅದನ್ನು ಬರೀಬೇಕು ಅನ್ನುವಂಥದ್ದು. ನಾನೀಗ ಬರೆದಿದ್ದೀನಿ, ಅದನ್ನು ನೀವು ಓದಿಲ್ಲ ಅನ್ನುವಂಥ ಸಂದೇಶ ಬಂದಿತ್ತು, ಡಿಲೀಟ್ ಮಾಡಿದ್ದಾರೆ, ಪರವಾಗಿಲ್ಲ. ಉಮೇಶ್ ಸಿರಿಗೆರೆ ಅವರು ಬರೆದಿದ್ದಂಥ ಸಂದೇಶ ಅದು. ಓಕೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ನಿರೂಪಕರಿಗೆ ಶುಭ ಸಂಜೆ. ನಾನು ಶಂಕರ್ ಡಿ ಎನ್, ಹೇಮಲತಾ, ಗ್ರೀಷ್ಮ, ಲೋಚನ್, ಗಿರೀಶ್, ಅನಸೂಯ, ಐಯುಡಿ ಪಿಲೆ ಅವರು ಚಿತ್ರದುರ್ಗದಿಂದ ಸಂದೇಶ ಕಳಿಸ್ತಾ ಇದ್ದೇನೆ. ಈ ದಿನ ಮೂರು ಹಾಡುಗಳನ್ನು, ಆಲೆಮನೆ, ನಮ್ಮೂರ ಮಂದಾರ ಹೂವೆ, ಬಹಳ ಇಂಪಾಗಿ ಮನಕ್ಕೆ ಮುದ ನೀಡುವಂಥ ಗೀತೆ ಆಗಿದೆ, ಪ್ರಸಾರ ಮಾಡಿ ಕೇಳುಗರಿಗೆ ಸಂಜೆಯ ವೇಳೆಗೆ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಮತ್ತು ಸಂತೋಷವನ್ನು

ಮಾಡಿದೆ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಓಕೆ, ಧನ್ಯವಾದಗಳು, ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಕೂಡ ಭಾವಿಸ್ತೇನೆ ಅಂತ ಹೇಳ್ತಾ ಹಾಗೆ ಮತ್ತೊಂದು ಕೊನೆಯ ಸಂದೇಶ ಇದು. ಮತ್ತೆ ಬಂದವನ್ನು ನಾನು ತಗೊಳ್ಳಲ್ಲ, ಯಾಕಂದರೆ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗೋಣ ಅಂತ ಹೇಳ್ತಾ. ಶುಭ ಸಂಜೆ ಮೇಡಮ್. ಏನ್ರಿ ಇದು ಹೆಸರು? ಶ್ರದ್ಧತ್ ಮೂಳೆ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಇಂದಿನ ಸಂಜೆ ಕಾರ್ಯಕ್ರಮದಲ್ಲಿ ನನಗೆ ತುಂಬ ಇಷ್ಟವಾದಂತಹ ಹಾಡು ಆಸೆಯ ಭಾವ, ಎಸ್ ಪಿ ಬಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಮಯೋಚಿತವಾಗಿತ್ತು. ಧನ್ಯವಾದಗಳು. ಅವರು ಈ ಗಾಯನ ನಮ್ಮ ರಿಂಗಣಕ್ಕೆ ಸಂಗೀತದಲ್ಲಿ ಮರೆಸಿತ್ತು. ಉಳಿದೆಲ್ಲ ಹಾಡುಗಳು ಸೂಪರ್ ಆಗಿವೆ. ನಿಮಗೆಲ್ಲ ಹೃದಯಪೂರ್ವಕ ನಮನಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಕಣ್ರಿ ನಿಮ್ಮೆಲ್ಲರ ಸಂದೇಶಗಳಿಗೆ ಅಂತ ಹೇಳ್ತಾ, ಕೊನೆಯದಾಗಿ ಮಸಣದ ಹೂ ಚಿತ್ರದಿಂದ ಆಯ್ತಾ ಈ ಗೀತೆಯನ್ನು ಕೇಳಿ ಬರೋಣ. ನಿಮ್ಮೆಲ್ಲರಿಗಾಗಿ ಈ ಗೀತೆ.

ಸುಮಧುರವಾದಂತಹ ಗೀತೆಗಳನ್ನ ನಿಮ್ಮದೇ ಆದ ಕಾರ್ಯಕ್ರಮ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕುರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈವರೆಗೂ ಕೇಳಿದ್ರಿ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಈ ಮತ್ತಷ್ಟು ಸಂದೇಶಗಳು ಬಂದು ತಲುಪಿವೆ. ಕೆಲವರು ಅದೇನು ಮೆಸೇಜ್ ಮಾಡಿದರು ನನಗಂತೂ ತಿಳಿತಾ ಇಲ್ಲ. ಓಕೆ, ಅದು ನಂಬರ್ ಎಂಡ್ ಆಗುತ್ತೆ 703-76. ಓಕೆ, ಮತ್ತೆ ಕೆ ಶಿವಾನಂದಪ್ಪ ಅನ್ನುವಂಥವರು ಸಂಜೆಯ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳಿ ನ್ಯೂಸ್ ಸವಳಂಗ ಇಂದಿರಾ ಕಾಲೋನಿ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮ್ಮ ಪತ್ರಗಳು ನಿಮಗೆ ತಲುಪಿವೆ ಅಂತ ಕೇಳ್ತಾ ಇದ್ದಾರೆ. ಪತ್ರಗಳನ್ನು ಸೋಮವಾರ ಗೊತ್ತಾಗುತ್ತೆ, ಇವತ್ತು ನಮ್ಗೆ ಗೊತ್ತಾಗಲ್ಲ. ಆ ಹಾಡು ಪ್ರಸಾರ ಆಗಿದೆ ಅಂದರೆ ನಿಮ್ಮ ಪತ್ರಗಳು ತಲುಪಿದೆ ಅಂತ ಅರ್ಥ. ಹಾಗೆ ಆಕಾಶವಾಣಿ ಸಂಜೆ ನಿರೂಪಕರಿಗೆ ಶುಭಾಶಯಗಳು. ಇವತ್ತಿನ ಹಾಡುಗಳು ತುಂಬಾ ಚೆನ್ನಾಗಿದ್ವು ಅಂತ ಹೇಳಿ ಕೀರ್ತಿ ನಿಶಾಂತ ಕಿಶನ್ ನಿಶ್ಚಿತ ಮಮತಾ ದೀಕ್ಷಾ ಮುನ್ಸಿಪಲ್ ಕಾಲೋನಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಲ್ಲರ ಸಂದೇಶಗಳಿಗೂ ಕೂಡ ನಮಗೆ ತಲುಪಿವೆ. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ ಮತ್ತೊಮ್ಮೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಇದೀಗ ಹೋಗೋಣಲ್ಲ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಇದೀಗ ಕಾರ್ಯಕ್ರಮ ವಾಟ್ಸಪ್ ಆಧಾರಿತ ಒಗಟಿಗೊಂದು ಪದ. ಒಗಟಿಗೊಂದು ಪದ ಕೆಳಗ್ರೆ ಒಗಟನ್ನು ನಾನು ಕೊಡ್ತೇನೆ. ಆ ಪದವನ್ನು ಹುಡುಕಬೇಕಾಗಿರುವುದು ನೀವು. ಯಾರೆಲ್ಲ ಪದವನ್ನು ಹುಡುಕಿ ನಮಗೆ ಸಂದೇಶವನ್ನು ಕಳಿಸ್ತೀರಾ ಅಂತ ನೋಡ್ತಾ ಹೋಗೋಣ. ಸಂದೇಶವನ್ನು ಕಳಿಸೋದಕ್ಕೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444640273, 9448640273ಗೆ ನಿಮ್ಮ ಸಂದೇಶಗಳನ್ನು ಕಳುಹಿಸಿ ಉತ್ತರವನ್ನು ಕಳಿಸ್ಬೇಕು. ನಿಮ್ಮ ಹೆಸರು, ಊರಿನ ಹೆಸರು, ತದನಂತರದಲ್ಲಿ ನಿಮ್ಮ ಉತ್ತರಗಳು ಇರಲಿ ಅಂತ ಹೇಳ್ತಾ ಇದೀಗ ನಾನು ಒಗಟನ್ನು ಕೊಡೋದಕ್ಕೆ ತಯಾರಿದ್ದೇನೆ. ಎಲ್ಲರೂ ಕೂಡ ತಯಾರಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನೋಡೋಣ ಏನು ಒಗಟು ಬರುತ್ತೆ ನಿಮ್ಮೆಲ್ಲರಿಗಾಗಿ ಅಂತ. ತುಂಬ ಸುಲಭ ಇದೆ ಕಣ್ರಿ, ಹುಡುಕ್ತೀರಿ ಅಂತ ನಾನು ಭಾವಿಸ್ತೇನೆ. ಮುಳ್ಳುಂಟು ಚುಚ್ಚಲ್ಲ, ಕಿರೀಟ ಉಂಟು ರಾಜನಲ್ಲ, ನಾನು ಎಲ್ರಿಗೂ ಬೇಕು. ಯಾರು? ಮುಳ್ಳುಂಟು ಚುಚ್ಚಲ್ಲ, ಕಿರೀಟ ಉಂಟು ರಾಜನಲ್ಲ, ನಾನು ಎಲ್ರಿಗೂ ಬೇಕು. ಯಾರು ಹಾಗಾದರೆ? ಅವ್ರು ಯಾರು ಅಂತ ಹೇಳಿ ಸಂದೇಶದ ಮೂಲಕ ಉತ್ತರವಾಗಿ ನಮಗೆ ತಲುಪಿಸಿ. ನಾನು ಕಾಯ್ತಾ ಇರ್ತಾನೆ. ಎರಡು ಹಾಡುಗಳ ನಂತರ ನಿಮ್ಮ ಸಂದೇಶಗಳನ್ನು ತಗೊಳ್ತೇನೆ ಅಂತ ಹೇಳ್ತಾ ಮೊದಲಿಗೆ ನಾಗರಹಾವು ಚಿತ್ರದಿಂದ ಇದ್ದ ಈ ಗೀತೆ ನಿಮ್ಮೆಲ್ರಿಗೂ ಇಷ್ಟವಾಗುತ್ತೆ ಅಂತ ನಾನು ಭಾವಿಸಿದ್ದೀನಿ.

ಎಲ್ಲರೂ ಕೂಡ ಸಂದೇಶವನ್ನ ಕಳಿಸ್ತಾ ಇದ್ದೀರಿ, ನನ್ಗೆ ನಿಮ್ಮ ಸಂದೇಶಗಳನ್ನ ನೋಡ್ತಾ ಏನೆಲ್ಲ ಉತ್ತರವನ್ನ ಕಳಿಸ್ತಾ ಇದ್ದೀರಿ ಅನ್ನುವಂತಹ ಕುತೂಹಲ ನನಗೆ ಜಾಸ್ತಿ ಆಗ್ತಾ ಇದೆ. ಆದರೆ ಹೊಸ ಕೇಳುಗರು ಕೂಡ ನಮಗೆ ತಲುಪಲಿ ಅನ್ನುವಂಥ ಉದ್ದೇಶ ನಮ್ಮದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ನೋಡೋಣ ಎಷ್ಟು ಜನ ಇವತ್ತು ಕೇಳಿದ್ರು, ಹೊಸ ಕೇಳಿದ್ರು ನಮಗೆ ಸಿಗ್ತಾರೆ ಅಂತ ಹೇಳಿ 9448640273ಗೆ ನಿಮ್ಮ ಸಂದೇಶವನ್ನು ನಮಗೆ ತಲುಪಿಸಿ. ಒಗಟನ್ನು ಕೇಳಿದ್ದೀನಿ. ಒಗಟೇನು ಅಂತ ಹೇಳಿದ್ರೆ, ಮುಳ್ಳುಂಟು ಚುಚ್ಚಲ್ಲ ಕಿರೀಟ ಉಂಟು ರಾಜನಲ್ಲ ನಾನು ಎಲ್ರಿಗೂ ಬೇಕು ಯಾರು ಅನ್ನುವಂಥದ್ದು ಒಗಟು. ಈ ಒಗಟಿಗೆ ಉತ್ತರವನ್ನು ನೀವೆಲ್ಲರೂ ಕೂಡ ಕಳಿಸ್ತೀರಿ ಅಂತ ನಾನು ಕಾಯ್ತಾ ಇದ್ದೇನೆ ಅಂತ ಹೇಳ್ತಾ ಅಭಿನಂದನೆ ಚಿತ್ರದಿಂದ ಇದ ಈ ಗೀತೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೆಳಗಡೆ ನಾನು ಕೇಳಿದಂತಹ ಒಗ್ಗಟ್ಟಿಗೆ ನೀವೆಲ್ಲರೂ ಕೂಡ ಉತ್ತರವನ್ನು ಕಳಿಸಿದಿರಿ, ಯಾರೆಲ್ಲ ಕಳಿಸಿದಿರಿ ಅಂತ ನೋಡ್ತಾ ಹೋಗೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಅನುರಾಧ ತಿಪ್ಪೇಸ್ವಾಮಿ ಶಿಕ್ಷಕಿ ಸಿಕೆಪುರದಿಂದ, ಸಾವಿತ್ರಿ ಉಮೇಶ್ ನೋಡಿ ಹೀಗೆ ಬರೆದಾಗ ಒಂದೊಂದು ರೀತಿ ಒಂದೊಂದು ಥರ ಬರೀತೀರಿ. ಸಾವಿತ್ರಿ ಉಮೇಶ್, ಓಕೆ ಅಷ್ಟೇ ಓದ್ತೀನಿ ಈಗ ನಾನು. ನಾಗೇಂದ್ರ ಗುಂಡಮ್ಮ ದೊಡ್ಡಬಲ್ಲ ಉಳ್ಳ ಆರ್ತಿಯಿಂದ, ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿಯಿಂದ, ಮೋಹನ್ ಕುಮಾರ್ ಭರಮಸಾಗರದಿಂದ, ಯಾರಪ್ಪ ಇದು, ಮಲ್ಲಿಕಾರ್ಜುನ ಜಿ ಮಾರಮ್ಮನಹಳ್ಳಿ, ಎಲ್ಲರೂ ಹೋಗಿದ್ದೀರಿ, ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ರಿ ಇತ್ತೀಚೆಗೆ, ಎಲ್ಲೋಗಿದ್ದೀರಿ? ಮೀರಾನಾಡಿ ಚಿತ್ರದುರ್ಗದಿಂದ ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಜಿ ಹೆಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ, ತಿಪ್ಪೇಸ್ವಾಮಿ ರಾಮತೀರ್ಥದಿಂದ, ಯಾರು ಇದು ನಾನು ಕೇಳಿದಂಥ ಒಗಟನ್ನು ಕೂಡ ಬರ್ತಿ ಸೇರಿಸಿ ಬರೆದ್ಬಿಟ್ಟಿದ್ದೀರಿ. ಕಾರುಣ್ಯ ಮತ್ತು ಚಿರಂತನ ಕೊಟ್ಟೂರಿನಿಂದ ಸಂದೇಶವನ್ನು ಕಳಿಸಿದ್ದೀರಿ. ಷಡಕ್ಷರ ಪಾಪಿ ಉಪನ್ಯಾಸಕರು, ನಾವು ಹೇಳಿರ್ತೀವಿ ಮೊದಲಿಗೆ ನಿಮ್ಮ ಹೆಸರನ್ನು, ನಂತರದಲ್ಲಿ ಊರಿನ ಹೆಸರು, ಆ ನಂತರದಲ್ಲಿ ಉತ್ತರವನ್ನು ಕಳಿಸಿ ಅಂತ. ಮೊದಲಿಗೆ ಕಳಿಸ್ಬಿಟ್ರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗವಣಿ ಸತೀಶ್, ರೋಹಿತ್ ಕನ್ನಿಕಾ ರಸ್ತೆ ಚಿತ್ರದುರ್ಗದಿಂದ, ಓಕೆ ಯಾರಿದು, ಶ್ರೀಶಾ ಚಿತ್ರದುರ್ಗದಿಂದ ಸಂದೇಶ ಬಂದಿದೆ. ಹೊಸ ಕೆಳಗರು, ಧನ್ಯವಾದಗಳು, ನಾನು ಕೇಳಿದ್ದಕ್ಕೆ ಹೊಸದೊಂದು ಸಂದೇಶ ಸಿಕ್ತು ನಮಗೆ. ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್, ಮೆದಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಶಿಲ್ಪಾ ವಿದ್ಯಾನಗರದಿಂದ, ಲೀಲಾ ಉಮೇಶ್ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಎಂ ಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿನಿಂದ, ಶ್ರೀನಿವಾಸ ಪಿ ಹಿರಿಯೂರು ಆದಿವಾಲ ಗೊಲ್ರಹಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇವರೊಬ್ಬರೇ ಸಂದೇಶವನ್ನು ಸರಿ ಉತ್ತರ ಕಳಿಸಿರೋದು ಅಂತ ಭಾವಿಸ್ತೇನೆ. ಸಂಜಯ್ ದೊಡ್ಡಪೇಟೆ ಚಿತ್ರದುರ್ಗದಿಂದ, ಪ್ರದೀಪ್ ಚಿಕ್ಕಮಲ್ಲನಹೊಳೆ ಜಗಳೂರು ತಾಲೂಕಿನಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಎನ್ ಮಾರಣ್ಣ ಶಿಕ್ಷಕರು ತಳುಕಿನಿಂದ, ಕೊಟ್ಟೂರಿನಿಂದ ಕಿರಣ, ರತ್ನ ಬಸವರಾಜ್ ಜನತಾ ಕಾಲೋನಿ ಎಲ್ಲಿಂದ ರೀ, ಜನತಾ ಕಾಲೋನಿ ಎಲ್ಲಿಂದ ಗೊತ್ತಾಗ್ಲಿಲ್ವಲ್ರಿ, ಕೊಂಡ್ಲಹಳ್ಳಿಯಿಂದ, ಓಕೆ ನಮ್ಮ ಒನಕೆ ಒಬವ ಎಕ್ಸ್ಪ್ರೆಸ್ ಮೇಡಮ್ ಉತ್ತರ, ಓಕೆ ಎಸ್, ನೀವು ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಆಮೇಲೆ ತಾಳೆ ನೋಡ್ಕೊಳ್ಳುವಂತ್ರಿ. ಶುಭ ಸಂಜೆ, ನಾನು ಶಂಕರ್, ಡಿ ಎನ್ ಹೇಮಲತಾ, ಗ್ರೀಷ್ಮ, ಲೋಚನ್, ಗಿರೀಶ್, ಅನಸೂಯ ಚಿತ್ರದುರ್ಗ, ಐ ಯು ಡಿ ಪಿ ಲೇಔಟಿಂದ ಹೊಸ ಸಂದೇಶ ಸಿಕ್ತು ಮತ್ತೊಂದು. ಹಾಗೆ ಶಕುಂತಲಮ್ಮ, ಶ್ರೀನಿವಾಸ ಮೂರ್ತಿ, ರೂಪಾ ರಾಘವೇಂದ್ರ, ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ, ಶಾಂತಾಚಾರ ಬಡಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಕವನ ಮಮತಾ ಜಯಲಕ್ಷ್ಮಿ ಲೇಔಟ್ ಚಿತ್ರದುರ್ಗದಿಂದ, ಯಾರು ಇದು, ರಿಕ್ವೆಸ್ಟ್ ಸಾಂಗ್ ಪ್ರಸಾರ ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು, ನಂಬರ್ 2 ಆಗತ್ತೆ.

0: 5556 ನಂಬರ್ ಎಂಡ್ ಆಗುತ್ತೆ. ಓಕೆ, ಧನ್ಯವಾದಗಳು ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ನಾನಿದೀಗ ಉತ್ತರವನ್ನು ಹೇಳುವಂಥ ಸಮಯ ಆಗಿದೆ. ಅದಕ್ಕಿಂತ ಮುಂಚೆ ಉತ್ತರ ಏನಿರಬಹುದು ಕಾಯ್ತಾ ಇರಿ. ಒಂದು ಪ್ರಕಟಣೆ,
1: ಸ್ಕೂಲ್ ಲೈನ್ ಏನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಹಾಗಲಕಾಯಿ, ಹಲಸಿನ ಹಣ್ಣು, ಹೀರೆಕಾಯಿ, ಅದು ಇದು ಎಲ್ಲ ಸೇರಿಸಿ, ಅನಾನಸ ಹಣ್ಣು, ಮತ್ತೊಂದು ಮಗದೊಂದು ಎಲ್ಲ ಸೇರಿಸಿ ಬರೆದು ಬಿಟ್ಟಿದ್ದೀರಿ. ಆದರೆ ಇಲ್ಲಿ ನಾನು ಹೇಳಿದಂಥ ಒಗಟಿಗೆ ಉತ್ತರ ಏನು ಗೊತ್ತೇನ್ರಿ? ಪೆನ್ನು ಕಣ್ರಿ. ಪೆನ್ ಎಲ್ರಿಗೂ ಬೇಕಲ್ಲನ್ರಿ ಬರೆಯೋದಕ್ಕೆ. ಈಗೇನು ನಾವು ಕಂಪ್ಯೂಟ್ರಲ್ಲಿ ಬರಿತೀವಿ ಪೆನ್ನೆ ಹಾಕಬೇಕು ಅಂತೀರಾ? ಇಲ್ಲ ರೀ, ನೀವು ಇವತ್ತು ಬ್ಯಾಂಕಿಗೆ ಹೋದರೆ ಸೈನ್ ಮಾಡಬೇಕು ಅಂತ ಹೇಳಿದ್ರೆ ಪೆನ್ನಲ್ಲೇ ಮಾಡಬೇಕು. ಹಾಗಾಗಿ ಪೆನ್ ಎಲ್ರಿಗೂ ಬೇಕು ಕಣ್ರಿ. ಧನ್ಯವಾದಗಳು ಎಲ್ಲ ಕೆಳಗರಿಗೂ ಅಂತ ಹೇಳ್ತಾ ಇದೀಗ ಮತ್ತೊಂದು ಒಗಟನ್ನು ಕೊಟ್ಬಿಡ್ತೇನೆ. ಆದರೆ ಒಂದು ಹಾಡಿನ ಕಾಲಾವಕಾಶ ನಾನು ಕೊಡ್ತೇನೆ ಅಂತ ಹೇಳ್ತಾ ಒಗಟನ್ನು ಕೇಳಿಸ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ತಯಾರಾಗಿರಿ ಅಂತ ಹೇಳ್ತಾ, ಹಿಡಿದ್ರೆ ಹಿಡಿ ಬಿಟ್ಟರೆ ರಾಜಂಗಳ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಹಿಡಿದ್ರೆ ಹಿಡಿ ಬಿಟ್ಟರೆ ರಾಜಂಗಳ, ಈ ಒಗಟಿಗೆ ನಿಮ್ಮ ಎಲ್ಲರ ಉತ್ತರ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಬಂದು ತಲುಪಲಿ ಅಂತ ಹೇಳ್ತಾ, ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444-864-2743 9448640273ಗೆ ನಿಮ್ಮ ಸಂದೇಶಗಳನ್ನು ನಮಗೆ ತಲುಪಿಸಿ ಅಂತ ಹೇಳ್ತಾ, ಇದೀಗ ಅಮೃತ ಸಿಂಧು ಚಿತ್ರದಿಂದ ಆಯ್ದ ಈ ಗೀತೆ ನಿಮ್ಮೆಲ್ಲರಿಗಾಗಿ.

ಕೇಳಿದ್ರೆ ಒಂದು ಹಾಡಿನ ಕಾಲಾವಕಾಶ ಮುಕ್ತಾಯ ಆಗಿದೆ. ಯಾರೆಲ್ಲ ಸಂದೇಶವನ್ನ ಕಳಿಸಿದಿರಿ ಅಂತ ನೋಡ್ತಾ ಹೋಗೋಣಲ್ಲ. ನೋಡೋಣ, ತುಂಬಾ ಜನ ನಮ್ಮ ಕೇಳಿದ್ರು ಸಂದೇಶವನ್ನ ಕಳಿಸಿದ್ದಾರೆ, ಯಾರೆಲ್ಲ ಕಳಿಸಿದ್ದಾರೆ ಅಂತ. ಓಕೆ, ನನ್ನ ಸಂದೇಶಗಳನ್ನು ಹುಡುಕ್ತಾ ಇದ್ದೀನಿ ಯಾರೆಲ್ಲ ಕಳಿಸಿದ್ದಾರೆ ಅನ್ನೋದಕ್ಕೆ. ಓಕೆ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ಹಾಗೆ ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದನೂ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಹಾಗೆ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಮಂಜುಳಾ ಕೆಜಿ IUDP ಲೇಔಟ್ ಚಿತ್ರದುರ್ಗದಿಂದ, ಲೀಲಾ ಉಮೇಶ್ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ, ದೀಪಾ ಮನಸ್ಫೂರ್ತಿ ಏನ್ರಿ ಇದು ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಿಪ್ಪಿರಮ್ಮ ಸಕಲಾಪುರದ ಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಹೆಸರನ್ನು ಕಳಿಸಿಲ್ಲ, ನಿಮ್ಮ ಹೆಸರಿಗೆ ವ್ಯಾಲ್ಯೂ ಇದೆ ಕಣ್ರಿ. ನಂಬರ್ ಎಂಡ್ ಆಗುತ್ತೆ 03014. ಓಕೆ, ಬರೀ ಉತ್ತರ ಕಳಿಸಿದ್ರೆ ನಿಮ್ಮ ಹೆಸರನ್ನು ಹೇಳಬೇಕಲ್ವಾ. ನಾವು ಸಂತೋಷ್ ಪಾಟೀಲ್ ಗಲಗಿನ ಕಟ್ಟೆ ರಟ್ಟಿಹಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ಕಣ್ರಿ, ಹೊಸ ಸಂದೇಶ. ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ GHR ಲೇಔಟ್ ಚಿತ್ರದುರ್ಗದಿಂದ, ಗೀತಾ ರುದ್ರಪ್ಪ ಪಿಳ್ಳೆಕರ್ನಹಳ್ಳಿಯಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ, ಮೀರಾ ಅಮರನಾಥ್ ಚಿತ್ರದುರ್ಗದಿಂದ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ, ಎನ್ ಮಾರಣ್ಣ ಶಿಕ್ಷಕರು ತಾಲೂಕಿನಿಂದ ಎರಡು ಸಂದೇಶ ಬಂದಿದ್ದಪ್ಪ ಇವ್ರದ್ದು. ಋಷ್ಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ನಾಗರಾಜ ರೆಡ್ಡಿ ರಾಮತೀರ್ಥದಿಂದ, ದೀಪಾ ಮೋನಿಕಾ ಹಾಸನದಿಂದ, ಓಕೆ ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ದಾದೇಮಿಯಾ ಪೀರ್ಜಾದೆ ಗ್ರಾಮ ಐಗಳಿ ಅಥಣಿ ತಾಲೂಕು ಬೆಳಗಾವಿ ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. MR ಶ್ರೀಕಂಠನ ಅಗ್ರಹಾರ ಮೈಸೂರಿನಿಂದ, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಷಡಕ್ಷರ ಪಾಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಅನಿತಾ ದೊಡ್ಡಪೇಟೆ ಚಿತ್ರದುರ್ಗದಿಂದ, ಅಂಜನಪ್ಪ ಗಂಗಮ್ಮ ಸುಟ್ಟ ಕರ್ನಾರಹಟ್ಟಿಯಿಂದ, ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ, ಗೌರಮ್ಮ ಅದೇನ್ರಿ ಉದ್ಘಾಟ ಅಂತಲೇ ಅಂದ್ಕೊಳ್ತೇನೆ, ಉದ್ಘಟ ಓಕೆ ಇರ್ಬೋದು ಅಂತ ಅಂದ್ಕೊಳ್ತೇನೆ, ತಪ್ಪಾಗಿ ಓದಿದ್ರೆ ಕ್ಷಮಿಸ್ಬಿಡಿ. ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರು ರಮೇಶ್ ಅವರು, ಸುಬಾನ್ಕುರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಕಾರುಣ್ಯ ಮತ್ತು ಚಿರಂತನ ಕೊಟ್ಟೂರಿನಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಹೊನ್ನೂರಲ್ಲಿ ಹನುಮಂತಾಪುರದಿಂದ, ಮಲ್ಲಿಕಾರ್ಜುನ ಜಿ ಮಾರಮ್ಮನಹಳ್ಳಿ ಜಿಲ್ಲೆಯಿಂದ, ವೀರನಾಗಪ್ಪ ಕುರುಬ್ರಹಳ್ಳಿನ ಮಡಕ್ಸಿರದಿಂದ ಸಂದೇಶವನ್ನು ಕಳಿಸಿದ್ರೆ ಅದಕ್ಕೆ ಹೇಳೋದು, ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ಅಟ್ಲೀಸ್ಟ್ ಅದೊಂದು ಒತ್ತಕ್ಷರನೋ ಏನೋ ತಪ್ಪಾದರೆ ಏನೋ ಸರಿ ಮಾಡ್ಕೊಳ್ಬೋದು, ಇಂಗ್ಲೀಷಲ್ಲಿ ಖಂಡಿತ ಗೊತ್ತಾಗಲ್ಲ ಕಣ್ರಿ. ಅಂಬಿಕಾ ಕಸವನಹಳ್ಳಿ ಗೊಲ್ರಟ್ಟಿ ಚಿತ್ರದುರ್ಗದಿಂದ, ಕ್ಷತ್ರಿ ಭಾವನಾ ಮಾಲಾ ಮಂಜುನಾಥ್ ಬುರ್ಜನಹಟ್ಟಿ ಚಿತ್ರದುರ್ಗದಿಂದ, ಹನುಮಂತರಾಯ ಕೆ ಚಳ್ಳಕೆರೆಯಿಂದ, ಶ್ರೀನಿವಾಸ ಹಿರಿಯೂರು ಜಯನಗರದಿಂದ, ರತ್ನ ಬಸವರಾಜ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಶಿಲ್ಪಾ ವಿದ್ಯಾನಗರದಿಂದ, ರಮೇಶ್ ಭಟ್ ಎಲ್ಲಿಂದರೀ ಗೊತ್ತಾಗ್ಲಿಲ್ವಲ್ರಿ, ಪಾಲವನಹಳ್ಳಿ ಅಂತ ಅನ್ಕೊಳ್ತೇನ್ರಿ. ಓಕೆ ಇರಲಿ. ಈಶ್ವರ್ ಜ್ಯೋತಿ ಗುಂಡ್ಲುಪೇಟೆ ಚಾಮರಾಜನಗರದಿಂದ ಸಂದೇಶ ಬಂದಿದೆ ಕಣ್ರಿ, ಧನ್ಯವಾದಗಳು ಕಣ್ರಿ ನಿಮಗೆ. ಬಿಂದು ಪ್ರಕಾಶ್ ಬೆಂಗ್

ಬೆಂಗಳೂರಿನಿಂದ ಬ್ಲಡ್ ಪ್ರದೀಪ್ ಚಿಕ್ಕಮಲ್ಲನ ಹೊಳೆ, ಜಗಳೂರು ತಾಲೂಕಿನಿಂದ ಶ್ರೀಕಂಠ ಮೂರ್ತಿ ಸ್ಕಂದನ್ ಭಾಸ್ಕರ್, ಓಕೆ ಚಿತ್ರದುರ್ಗದಿಂದ ಧನ್ಯವಾದಗಳು ಕಣ್ರಿ. ಸಂದೇಶವನ್ನು ಕಳಿಸಿದಂಥ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಉತ್ತರವನ್ನು ನಾನೇ ಹೇಳಿಬಿಡ್ತೇನೆ. ಹಿಡಿದ್ರೆ ಹಿಡಿ, ಬಿಟ್ಟರೆ ರಾಜಂಗಳ, ರಾಜ ಅಂಗಳ. ಯೋಚನೆ ಮಾಡಿ ಏನಿರ್ಬೋದು ಇದು? ಇದಕ್ಕೆ ಉತ್ತರ ಬಲೆ. ಬಲೆ ಅನ್ನುವಂಥದ್ದು ಉತ್ತರ ಆಗಿತ್ತು. ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಉತ್ತರಗಳನ್ನು ತಾಳೆ ನೋಡ್ಕೊಂಡಿದ್ದೀರಿ ಅಂತ ಭಾವಿಸ್ತಾನೆ. ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀಗ ಸುಂದರವಾದಂತಹ ಈ ಗೀತೆ

0: ಸುಂದರವಾದಂತಹ ಗೀತೆಯೊಂದಿಗೆ ಇಂದಿನ ಒಗಟಿಗೊಂದು ಪದ ವಾಟ್ಸಪ್ ಆಧಾರಿತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾವೆ. ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:35. ಇದೀಗ ಕೆಲವು ಪ್ರಕಟಣೆಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ

0: ಕಾರ್ಯಕ್ರಮದಲ್ಲಿ ಭಜನೆ ಪದ ಕೇಳ್ತೀರಿ. ಜಗಳೂರು ತಾಲೂಕು ಬೆಂಚಿಕಟ್ಟೆ ಗ್ರಾಮದ ನವಲಪ್ಪ ಮತ್ತು ತಾಂಡದವರಿಂದ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

0: ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ ಭಕ್ತಿಭಾವದ ಧಾರೆ ನಮನ ನಮನ.
1: 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯಲ್ಲಿನ ಅನುಭವಗಳು ಕುರಿತು ಹೊಳಲ್ಕೆರೆ ತಾಲೂಕು ಜಿ ಒಡೇರಹಳ್ಳಿಯ ಪ್ರಗತಿಪರ ಕೃಷಿಕ ವಿಸಿ ಭೈರೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ತಪ್ಪದೆ ಕೇಳಿ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮವನ್ನು. ಕಾರ್ಯಕ್ರಮದಲ್ಲಿ ಜನಪದ ಗೀತೆ, ರೈತರಿಗೆ ಸಲಹೆ, ಹಾಗೆ ಹವಾಮಾನ ವರದಿ, ಮಾರುಕಟ್ಟೆ ಧಾರಣೆ ಕೂಡ ಪ್ರಸಾರವಾಗುತ್ತೆ. ತಪ್ಪದೆ ಕೇಳಿ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮವನ್ನು.
2: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
3: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
2: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
4: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
3: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
2: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
5: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
1: ಕೇಳಿದ್ರೆ ಇಂದು ರಾತ್ರಿ 7:45 ನಮ್ಮ ನಿಲಯದಿಂದ ಭಾಷಣ. ಧೀಮಂತ ಸಾಹಿತಿ ತರಾಸು ಅವರ ಬದುಕು ಬರಹ ಕುರಿತು ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ. ತಪ್ಪದೆ ಕೇಳಿ 7:45 ಭಾಷಣ. ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಗೀತೆಗಳ ಕಾರ್ಯಕ್ರಮ 10 ಗಂಟೆಯಿಂದ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. 10:30 ಕೇಂದ್ರ ಸರ್ಕಾರ 12 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಆರ್ಥಿಕ ವಿಕಾಸ್ ವಿಷಯವಾಗಿ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇವಿಷ್ಟು ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಮೂಡಿ ಬರಲಿರುವ ಕಾರ್ಯಕ್ರಮಗಳು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಡಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ತಾ ಇದ್ರೆ, ಇನ್ನು ನಾಳಿನ ಮುಂಜಾನೆಯ ದುರ್ಗೋದಿಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಬಿಎಂ ಭಾರತಿ ಅವರಿಂದ, 6:35 ದೇಶಭಕ್ತಿಗೀತೆಯೊಂದನ್ನು ಕೇಳುತ್ತೀರಿ ನಮ್ಮ ನಿಲಯದಿಂದ, 6:40 ರೈತರಿಗೆ ಸಲಹೆ, 6:45 ಭಾವಗೀತೆಯೊಂದು ಮೂಡಿಬರಲಿದೆ, 6:50 ಆರೋಗ್ಯವಿಂದು ಕಾರ್ಯಕ್ರಮದಲ್ಲಿ ಅಶ್ವಗಂಧ ಸಸ್ಯದ ಔಷಧೀಯ ಗುಣಗಳು ವಿಷಯವಾಗಿ ಡಾಕ್ಟರ್ ಟಿ ಶಶಿಕುಮಾರ್ ಅವರದು ಮಾಹಿತಿ ನೀಡಲಿದ್ದಾರೆ. 7:00 ದಿನಚರಿ, 7:15 ನಮ್ಮ ನಿಲಯದಿಂದ ತಂತ್ರಜ್ಞಾನ, 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:30 ಸೇವಾ ಮಾಹಿತಿ ನಮ್ಮ ನಿಲಯದಿಂದ, 7:45 ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಚಂದ್ರಕಾಂತ್ ನಾಗಸಮುದ್ರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಹಾಗೂ 8:30 ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 9:05 ಕಾರ್ಯಕ್ರಮ ನಲ್ಲುಡಿ ಬದುಕಿಗೊಂದು ಹಿತ ನೋಡಿ ಗಂಗಣ್ಣ ಈಶ್ವರ ಹೆಗಡೆ ಅವರಿಂದ, ಗಜಾನನ ಈಶ್ವರ ಹೆಗಡೆ ಅವರಿಂದ. 9:10 ಕಾರ್ಯಕ್ರಮ ಕಾಮನಬಿಲ್ಲು. 9:30 ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 10:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು ಈ ಕುರಿತು ಭಾಗವಹಿಸುತ್ತಾರೆ ಚಿತ್ರದುರ್ಗದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಪುಷ್ಪಲತಾ ಭಾವಿಮಠ ಅವರು. 11:00 ಜನಪದ ಗೀತೆಗಳನ್ನು ಕೇಳ್ತೀರಿ. 11:25 ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. 11:30 ಮಾಹಿತಿ ಕಣಜ ಸ್ಥಳ ಪರಿಚಯ ಪ್ರಸಾರವಾಗಲಿದೆ. ಇವಿಷ್ಟು ನಾಳೆ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳಾದರೆ, ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಕಾವಿಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಮಮತಾ ನವೀನ್ ಶೆಟ್ಟಿ. ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಬಳಿಕ ಮೆದುಳು ಜ್ವರಕ್ಕೆ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ. ಈ ಕಾರ್ಯಕ್ರಮಗಳ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪಿಎಂ ಟೀಮ್ ಅಪ್ ಫಾರ್ ಟಾಯ್ಸ್, ಈ ವಿಷಯದ ಬಗ್ಗೆ ಮಾಹಿತಿ ಕೇಳಲಿದ್ದರಿ. 11:20 ಉಲ್ಲಾಸ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕರುನಾಡ ಬಾವಿಳಕ್ಕೆ ಕಥಾನಕಗಳನ್ನು ಒಳಗೊಂಡ ಸರಣಿ ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ. ಬಳಿಕ ಆರೋಗ್ಯವೆಂದು ಕಾರ್ಯಕ್ರಮ ಮರುಪ್ರಸಾರವಾಗಲಿದೆ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇವಿಷ್ಟು ನಾಳಿನ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳಾದರೆ, ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 5:30 ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೋಬನೆ ಪದ ಕೇಳ್ತೀರಿ ಜಗಳೂರು ತಾಲೂಕು ಚಿಕ್ಕಮಲ್ಲನ ಹೊಳೆ ಗ್ರಾಮದ ರತ್ನಮ್ಮ ಮತ್ತು ತಂಡದವರಿಂದ. 6:30 ರಸವಾರ್ತೆ, 6:35 ಸೇವಾ ಮಾಹಿತಿ ನಮ್ಮ ನಿಲಯದಿಂದ. 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಆಹಾರ ಮೌಲ್ಯವರ್ಧನೆ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನುಗ್ಗೇಹಳ್ಳಿಯ ಯುವಕ ನಂದನಾ ಬಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನ ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. 7:45

0: ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 8 ಗಂಟೆಯಿಂದ ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನ್ ಚಿತ್ರಗೀತೆಗಳ ಕಾರ್ಯಕ್ರಮ 8:45 ವಚನಗಳು ಬಿತ್ತರಗೊಳ್ಳಲಿವೆ. 9:15 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:30 ಕ್ರೀಡಾಲೋಕ. ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ ಆಟಗಾರ್ತಿ ಸೋನಿಕಾ ಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 10 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇನ್ನು ನಾಳೆ ರಾತ್ರಿ 10:30 ಕೇಂದ್ರ ಸರ್ಕಾರಕ್ಕೆ 12 ವರ್ಷಗಳು ತುಂಬುತ್ತಿರುವ ಸಂದರ್ಭದಲ್ಲಿ ಮೂಲ ಸೌಕರ್ಯಗಳು ವಿಷಯವಾಗಿ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ಇವಿಷ್ಟು ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳು. ಇದುವರೆಗೂ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಚಿತ್ರದುರ್ಗ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ಅದಕ್ಕಿಂತ ಮುಂಚೆ ಪ್ರಕಟಣೆಗಳು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೂ ಭಜನೆ ಪದ ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ವೆಂಚಿಕಟ್ಟೆ ಗ್ರಾಮದ ನವಲಪ್ಪ ಮತ್ತು ಸಂಗಡಿಗರಿಂದ ಇದಾಗಿತ್ತು ನಮ್ಮ ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ಇನ್ನು ನಾಳಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೋಬಾನೆ ಪದ ಕೇಳ್ತೀರಿ ಜಗಳೂರು ತಾಲೂಕು ಚಿಕ್ಕಮಲ್ಲನಹೊಳೆ ಗ್ರಾಮದ ರತ್ನಮ್ಮ ಮತ್ತು ತಂಡದವರಿಂದ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 6:30. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ ಮೂಡಿಬರಲಿದೆ.

ಕೇಂದ್ರ ಮುಟ್ಟಿನ ನೈರ್ಮಲ್ಯಕ್ಕೆ ಹೊಸ ಭಾಷ್ಯ. ಬರೆದವರು ಸಂತೋಷ್, ಓದುತ್ತಿರುವವರು ಲಿಂಗಾನಂದ. ಸುರಕ್ಷಿತ ಮತ್ತು ಕೈಗೆಟುಕುವ ದರದಲ್ಲಿ ಮುಟ್ಟಿನ ನೈರ್ಮಲ್ಯ ಉತ್ಪನ್ನಗಳ ಲಭ್ಯತೆಯು ಕೇವಲ ಆರೋಗ್ಯದ ವಿಷಯವಲ್ಲ, ಅದು ಆತ್ಮಗೌರವದ ವಿಷಯವೂ ಹೌದು. ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಡಿಯಲ್ಲಿ ದೇಶಾದ್ಯಂತ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಕೇವಲ 1 ರೂಪಾಯಿ ದರದಲ್ಲಿ 1 ಸ್ಯಾನಿಟರಿ ಪ್ಯಾಡ್ ಲಭ್ಯವಿದೆ. ಅನೇಕ ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರಿಗೆ ಹಿಂಜರಿಕೆ, ಆರ್ಥಿಕ ಹೊರೆ ಮತ್ತು ಅಸುರಕ್ಷಿತ ಹಾಗೂ ಕಿರಿಕಿರಿ ಉಂಟು ಮಾಡುವ ಪರ್ಯಾಯ ಮಾರ್ಗಗಳಿಂದ ಈ ಚಿಕ್ಕ ಗುಲಾಬಿ ಪ್ಯಾಕೆಟ್ ಮುಕ್ತಿ ನೀಡಿದೆ. ಒಂದು ಕಾಲದಲ್ಲಿ ಪ್ರತಿ ತಿಂಗಳ ಅನಿವಾರ್ಯತೆಯಾಗಿರುವ ಈ ವಿಷಯವು ಇಂದು ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಿರುವ ಆಯ್ಕೆಯಾಗಿ ಬದಲಾಗಿದೆ.

ಮೇಲ್ನೋಟಕ್ಕೆವು ಜನೌಷಧಿ ಕೇಂದ್ರಗಳ ಕಪಾಟಿನಲ್ಲಿರುವ ಕೇವಲ ಸಾದಾ ಗುಲಾಬಿ ಬಣ್ಣದ ಪ್ಯಾಕೆಟ್ಗಳಂತೆ ಕಾಣಬಹುದು. ಆದರೆ ಅನೇಕ ಮಹಿಳೆಯರಿಗೆ ಇದು ಕೈಗೆಟುಕುವ ದರ, ಆತ್ಮಗೌರವ ಮತ್ತು ನೆಮ್ಮದಿಯ ಸಂಕೇತವಾಗಿದೆ. ಒಂದು ಕಾಲದಲ್ಲಿ 60 ರೂಪಾಯಿಗಳಿಂದ 70 ರೂಪಾಯಿ ಬೆಲೆಯ ಪ್ಯಾಕೆಟ್ ಖರೀದಿಸುವ ಮುನ್ನ 2 ಬಾರಿ ಯೋಚಿಸಬೇಕಿದ್ದ ಮಹಿಳೆಯರಿಗೆ ಇಂದು ಅದೇ 10 ಪ್ಯಾಡ್ಗಳ ಪ್ಯಾಕೆಟ್ ಕೇವಲ 10 ರೂಪಾಯಿಗಳಿಂದ 12 ರೂಪಾಯಿಗಳಿಗೆ ಸಿಗುತ್ತಿರುವುದು ಅಕ್ಷರಶಃ ನಂಬಲ ಸಾಧ್ಯವಾದ ಬದಲಾವಣೆಯಂತೆ ಭಾಸವಾಗುತ್ತಿದೆ. ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳಿಗೆ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳ ಲಭ್ಯತೆಯು ಮುಟ್ಟಿನ ದಿನಗಳ ಆತಂಕವನ್ನು ದೂರ ಮಾಡಿದೆ, ಶಾಲೆಗೆ ಗೈರು ಹಾಜರಾಗುವುದನ್ನು ತಪ್ಪಿಸಿದೆ ಮತ್ತು ತರಗತಿಯಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ನೀಡಿದೆ. ಒಂದು ಕಾಲದಲ್ಲಿ ಮುಜುಗರದ ವಿಷಯವಾಗಿದ್ದ ಇದು ಈಗ ಸ್ನೇಹಿತೆಯರ ನಡುವೆ ಮುಕ್ತವಾಗಿ ಚರ್ಚಿಸುವ ವಿಷಯವಾಗಿ ಬದಲಾಗಿದೆ. ಖಾಸಗಿ ಶಾಲೆಯ ಶಿಕ್ಷಕಿಯಾದ ಮೇಮಿ ಕೇವಲ ತಮಗಾಗಿ ಮಾತ್ರವಲ್ಲದೆ ತಮ್ಮ ನೆರೆಹೊರೆಯ ಮತ್ತು ಶಾಲೆಯ ಮಹಿಳೆಯರಿಗೂ ತಮ್ಮ ಮುಟ್ಟಿನ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತಿದ್ದಾರೆ. ಅವರು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಕಡಿಮೆ ಬೆಲೆಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಖರೀದಿಸುವಂತೆ ಪ್ರೋತ್ಸಾಹಿಸುತ್ತಿದ್ದಾರೆ. ಜಾಗೃತಿಯು ಹೇಗೆ ಒಬ್ಬ ವ್ಯಕ್ತಿಯನ್ನು ತನ್ನ ಸಮುದಾಯದಲ್ಲಿ ಬದಲಾವಣೆಯ ಹರಿಕಾರನನ್ನಾಗಿ ಮಾಡಬಲ್ಲದು ಎಂಬುದಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ. ಹಳೆಯ ಬೆಲೆಗಳು ಹೆಚ್ಚಾದ್ದರಿಂದ ಅನೇಕ ಮಹಿಳೆಯರು ಸ್ಯಾನಿಟರಿ ಪ್ಯಾಡ್ಗಳನ್ನು ಖರೀದಿಸಲು ಹಿಂಜರಿಯುತ್ತಿದ್ದರು ಅಥವಾ ಅನಿವಾರ್ಯವಾಗಿ ಬಟ್ಟೆಯನ್ನು ಬಳಸುತ್ತಿದ್ದರು. ಆದರೆ ಈಗ ಒಂದು ಪ್ಯಾಡ್ ಕೇವಲ 1 ರೂಪಾಯಿಗೆ ಸಿಗುವುದರಿಂದ ಮಹಿಳೆಯರಿಗೆ ಸುರಕ್ಷಿತ ಮತ್ತು ಆರಾಮದಾಯಕವಾದ ಆಯ್ಕೆ ಸಿಕ್ಕಿದೆ. ಅಸಂಖ್ಯಾತ ಮಹಿಳೆಯರಿಗೆ ಈ ಯೋಜನೆಯು ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಿದೆ ಮತ್ತು ಮುಟ್ಟಿನ ನೈರ್ಮಲ್ಯದ ಅಭ್ಯಾಸಗಳನ್ನು ಸುಧಾರಿಸಿದೆ. ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳ ಲಭ್ಯತೆಯು ಹಿಂಜರಿಕೆಯ ಬದಲಾಗಿ ಆತ್ಮವಿಶ್ವಾಸವನ್ನು ಮತ್ತು ಅನಿವಾರ್ಯ ಹೊಂದಾಣಿಕೆಯ ಬದಲಿಗೆ ನೆಮ್ಮದಿಯನ್ನು ತಂದಿದೆ. ಈ ಉಪಕ್ರಮ ಕೇವಲ ಕಡಿಮೆ ಬೆಲೆಯ ಬಗ್ಗೆ ಮಾತ್ರವಲ್ಲ, ಇದು ಲಭ್ಯತೆ, ಜಾಗೃತಿ ಮತ್ತು ಸ್ವಾಭಿಮಾನದ ವಿಷಯವಾಗಿದೆ. ಗುಣಮಟ್ಟದ ಸ್ಯಾನಿಟರಿ ಪ್ಯಾಡ್ಗಳು ಕೇವಲ 1 ರೂಪಾಯಿಗೆ ಸಿಗುವಂತೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ವಿಶೇಷವಾಗಿ ಕಡಿಮೆ ಮತ್ತು ಮಧ್ಯಮ ಆದಾಯದ ಸಮುದಾಯದ ಮಹಿಳೆಯರ ಆರೋಗ್ಯವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಅರ್ಥಪೂರ್ಣ ಹೆಜ್ಜೆ ಇಟ್ಟಿದೆ. ಮಹಿಳೆಯರಿಗೆ ಕೈಗೆಟುಕುವ ದರದಲ್ಲಿ ಮುಟ್ಟಿನ ಆರೋಗ್ಯ ಸೇವೆಗಳನ್ನು ಸುಲಭವಾಗಿ ಒದಗಿಸುವುದು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನೆಯ ಅನೇಕ ಪ್ರಯೋಜನಗಳಲ್ಲಿ ಒಂದಾಗಿದೆ. ಇನ್ನೊಂದೆಡೆ ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ ಮಾಡಲಾಗಿದೆ ಮತ್ತು 1.86 ಲಕ್ಷಕ್ಕೂ ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. 18,000 ಜನೌಷಧಿ ಕೇಂದ್ರಗಳ ಮೂಲಕ ಈಗ ಜನರಿಕ್ ಔಷಧಿಗಳು ಮಾರುಕಟ್ಟೆ ಬೆಲೆಗಿಂತ ಶೇಕಡ 50-90% ಕಡಿಮೆ ದರದಲ್ಲಿ ಲಭ್ಯವಿದ್ದು ಭಾರತದಲ್ಲಿ ವೈದ್ಯಕೀಯ ಕಾಲೇಜುಗಳು ದ್ವಿಗುಣಗೊಂಡಿದೆ. 2014 ಈಚೆಗೆ 12 ನೂತನ ಏಮ್ಸ್ಗಳು ಕಾರ್ಯನಿರ್ವಹಿಸುತ್ತಿವೆ. ಸಾಂಪ್ರದಾಯಿಕ ಔಷಧವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಔಪಚಾರಿಕವಾಗಿ ಸಂಯೋಜಿಸಲ್ಪಟ್ಟಿದೆ. 2014 ತಾಯಂದಿರು ಮತ್ತು ಮಕ್ಕಳ ಮರಣ ಪ್ರಮಾಣ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಕ್ಷಯರೋಗವು ಜಾಗತಿಕ ದರಕ್ಕಿಂತ 2 ಪಟ್ಟು ಕಡಿಮೆಯಾಗಿದೆ ಮತ್ತು ಮಲೇರಿಯಾ ರೋಗ ಶೇಕಡ 78% ಕಡಿಮೆಯಾಗಿ ಇತರೆ ವಿವಿಧ ರೋಗಗಳ ಹರಡುವಿಕೆಯು ಕೂಡ ಕಡಿಮೆಯಾಗುತ್ತಿದೆ. ಕಳೆದ 12 ವರ್ಷಗಳಲ್ಲಿ ಭಾರತ ತನ್ನ ಸಾರ್ವಜನಿಕ ಆರೋಗ್ಯ ಮೂಲಸೌಕರ್ಯವನ್ನು ಬೃಹತ್ ಪ್ರಮಾಣದಲ್ಲಿ ಪರಿವರ್ತಿಸಿದೆ. ಒಟ್ಟಾರೆಯಾಗಿ ಈ ಲಾಭಗಳು ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯತ್ತ ಭಾರತದ ಸ್ಥಿರ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತವೆ. ಇದರ ಜೊತೆಗೆ ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳು ಮುಟ್ಟಿನ ನೈರ್ಮಲ್ಯಕ್ಕೆ ಹೊಸ ಭಾಷ್ಯ ಬರೆದಿವೆ. ಕೇವಲ ನಗರಗಳು ಮಾತ್ರವಲ್ಲದೆ ಹಳ್ಳಿಗಳಲ್ಲೂ ಜನೌಷಧ ಕೇಂದ್ರಗಳು ತೆರೆದಿರುವುದರಿಂದ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳು ಕಡಿಮೆ ಮತ್ತು ಮಧ್ಯಮ ಆದಾಯದ ಗುಂಪುಗಳ ಮಹಿಳೆಯರಿಗೆ ವರದಾನವಾಗಿದೆ. ಈ ಮೂಲಕ ಮಹಿಳೆಯರ ಆರೋಗ್ಯ ಹಿಂದೆಂದಿಗಿಂತಲೂ ಈಗ ಹೆಚ್ಚು ಸ್ಥಿರವಾಗಿದೆ. ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಚಿತ್ರದುರ್ಗ. ನೀವು ಟ್ಯೂನ್ ಮಾಡಿದ್ದೀರಿ 102.6 ಮೆಗಾ ಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:35 ಇದೀಗ ಸೇವಾ ಮಾಹಿತಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀ

0: ಕಿಡ್ಸು ಆ ಬುಕ್ಸ್.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಕೆಳಗಡೆ 7:45 ನಮ್ಮ ನಿಲಯದಿಂದ ಭಾಷಣ. ಧೀಮಂತ ಸಾಹಿತಿ ತರಾಸು ಅವರ ಬದುಕು ಬರಹ ಕುರಿತು ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ. ತಪ್ಪದೆ ಕೇಳಿ 7:45 ಭಾಷಣ. ಹಾಗೆ 8:00 ಜನರಂಜನಿ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಸೇವಾ ಮಾಹಿತಿ ಪ್ರಸಾರವಾಯಿತು ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗ್ತಾ ಇದೆ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
3: ನನ್ನ ಸೋದರಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM Suryaghar.gov.in.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ, 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ. ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ವಾರ್ತೆಗಳ ವಿವರ. ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ಗೆ ನಡೆಯುವ 7 ಸ್ಥಾನಗಳ ಚುನಾವಣೆಗೆ ಸಲ್ಲಿಕೆಯಾಗಿರುವ 8 ಅಭ್ಯರ್ಥಿಗಳ ನಾಮಪತ್ರ ಪುರಸ್ಕೃತಗೊಂಡಿವೆ. ಜೆಡಿಎಸ್ನ ಗೋವಿಂದರಾಜು, ಬಿಜೆಪಿಯ ರಘು ಆರ್, ಲಿಂಗರಾಜ್ ಪಾಟೀಲ್, ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್, ಶಿವಣ್ಣ, ಬಿಎಸ್ ವಿನ್

0: ಎ ಕಾರ್ತಿಕ್, ಪಿವಿ ಮೋಹನ್, ತಿಪ್ಪಣ್ಣಪ್ಪ ಕಮಕನೂರ ಅವರ ನಾಮಪತ್ರಗಳು ಮಾನ್ಯಗೊಂಡಿವೆ ಎಂದು ಚುನಾವಣಾಧಿಕಾರಿ ಎಂಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದೆ. ಯಾರೊಬ್ಬರು ನಾಮಪತ್ರ ಹಿಂಪಡೆಯದಿದ್ದರೆ ಇದೇ 18ರಂದು ಮೇಲ್ಮನೆ ಸದಸ್ಯತ್ವಕ್ಕೆ ಮತದಾನ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಯುವಕರಿಗೆ ಉತ್ತೇಜನ ನೀಡಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಮುಜರಾಯಿ ಇಲಾಖೆಯ ಆಡಳಿತಾತ್ಮಕ ವಿಚಾರಗಳ ಕುರಿತು ಸಮಗ್ರವಾಗಿ ಪರಿಶೀಲನೆ ನಡೆಸಿದ ಅವರು, ಇಲಾಖೆಗೆ ಒಳಪಡುವ ದೇಗುಲಗಳ ನಿರ್ವಹಣೆ, ಭಕ್ತರಿಗೆ ಒದಗಿಸಲಾಗುತ್ತಿರುವಂತಹ ಸೌಕರ್ಯಗಳು ಹಾಗೂ ಇಲಾಖೆಯ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಸುಧಾರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಪ್ರಯತ್ನ ಮಾಡುತ್ತಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಮಂಡ್ಯ ತಾಲೂಕಿನ ತಗ್ಗಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಈಗ ಅನುಕಂಪ ಬಂದಿದೆ ಎಂದು ತಿಳಿಸಿದ್ದಾರೆ. ದೇವೇಗೌಡರು ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರಧಾನಿ ಸ್ಥಾನವನ್ನೇ ತ್ಯಜಿಸಿದ್ದರು ಎಂದು ಹೇಳಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿರುವುದರಿಂದ ಒಕ್ಕಲಿಗ ಸಮುದಾಯದ ಮತದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಬೆಂಗಳೂರು ಮತ್ತು ತುಮಕೂರು ಸುತ್ತಮುತ್ತ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಮುಖ್ಯ ಆಡಳಿತಾಧಿಕಾರಿ ಅಜಯ್ ಶರ್ಮಾ ಹಾಗೂ ನೈಋತ್ಯ ರೈಲ್ವೆ ನಿರ್ಮಾಣ ವಿಭಾಗದ ಹಿರಿಯ ಅಧಿಕಾರಿಗಳೊಂದಿಗೆ ಬೆಂಗಳೂರು ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಹಾಗೂ ಪ್ರಸ್ತಾವಿತ ರೈಲ್ವೆ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಈ ಯೋಜನೆಗಳ ಮಹತ್ವ ಉಲ್ಲೇಖಿಸಿದ ಸಚಿವರು, ಬೆಂಗಳೂರು ಮತ್ತು ತುಮಕೂರು ಪ್ರದೇಶಗಳಲ್ಲಿ ಸುಧಾರಿತ ರೈಲು ಸಂಪರ್ಕವು ಕೈಗಾರಿಕಾ ಬೆಳವಣಿಗೆ, ವಾಣಿಜ್ಯ ಚಟುವಟಿಕೆಗಳು ಹಾಗೂ ಒಟ್ಟಾರೆ ಪ್ರಾದೇಶಿಕ ಅಭಿವೃದ್ಧಿಗೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಯೋಜನೆಗಳನ್ನು ನಿಗದಿತ ಸಮಯದ ಒಳಗೆ ಪೂರ್ಣಗೊಳಿಸುವುದು ಪ್ರಮುಖ ಆದ್ಯತೆಯಾಗಿದ್ದು, ಯಾವುದೇ ವಿಳಂಬವಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಾರವಾರ ಮತ್ತು ಮಡಗಾಂವ್ ನಡುವೆ ಸಂಚರಿಸುತ್ತಿದ್ದಂತಹ ವಿಶೇಷ ರೈಲನ್ನು ಇನ್ನು ಮುಂದೆ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಲು ರೈಲ್ವೆ ಮಂಡಳಿ ಆದೇಶ ಹೊರಡಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಈ ರೈಲು ಎಸಿ, ಸ್ಲೀಪರ್ ಮತ್ತು ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಒಳಗೊಂಡ ಒಟ್ಟು 14 ಬೋಗಿಗಳೊಂದಿಗೆ ಸಂಚರಿಸಲಿದೆ. ಈ ಭಾಗದ ಜನಸಾಮಾನ್ಯರಿಗೆ, ಉದ್ಯೋಗಿಗಳಿಗೆ, ಪ್ರವಾಸಿಗರಿಗೆ ಹಾಗೂ ಆರೋಗ್ಯ ಸೇವೆಗಾಗಿ ಗೋವಾಕ್ಕೆ ತೆರಳುವ ರೋಗಿಗಳಿಗೆ ಅತ್ಯಂತ ಉಪಯುಕ್ತವಾಗಲಿರುವ ಈ ಖಾಯಂ ರೈಲು ಸೇವೆಯ ಸೌಲಭ್ಯವನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಂಸದ ಕಾಗೇರಿ ಮನವಿ ಮಾಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಲಪಾಡ್ಗೆ ಜಾರಿ ನಿರ್ದೇಶನಾಲಯ 3ನೇ ನೋಟಿಸ್ ನೀಡಲು ಸಿದ್ದತೆ ನಡೆಸಿದೆ. ಬಿಟ್ಕಾಯಿನ್ಗಳನ್ನು ಭಾರತೀಯ ಕರೆನ್ಸಿಗೆ ಅಕ್ರಮವಾಗಿ ಪರಿವರ್ತಿಸುವ ಮೂಲಕ ನಲಪಾಡ್ ಖಾತೆಗೆ ಕೋಟ್ಯಂತರ ರೂಪಾಯಿ ರವಾನಿಸಲಾಗಿದೆ. ಜೊತೆಗೆ ಹ್ಯಾಕರ್ ಶ್ರೀಕಿಯೊಂದಿಗೆ ಅಕ್ರಮವಾಗಿ ಬಿಟ್ಕಾಯಿನ್ಗಳನ್ನು ಪಡೆದು ನಗದು ರೂಪದಲ್ಲಿ ಪರಿವರ್ತಿಸಿದ ಆರೋಪವೂ ಕೇಳಿಬಂದಿದೆ. ಈ ಹಿಂದೆ ಇಡಿ ಅಧಿಕಾರಿಗಳು ಶಾಸಕ ಎಂಎ ಹ್ಯಾರಿಸ್ ಹಾಗೂ ಮೊಹಮ್ಮದ್ ನಲಪಾಡ್ ಅವರ ನಿವಾಸಗಳ ಮೇಲೆ ದಾಳಿ ನಡೆಸಿ ಸಾಕ್ಷಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ 2 ಬಾರಿ ನೋಟಿಸ್ ನೀಡಿದ್ದರೂ ಮೊಹಮ್ಮದ್ ನಲಪಾಡ್ ವಿಚಾರಣೆಗೆ ಹಾಜರಾಗಿಲ್ಲ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಸೇರಿದಂತೆ ವಿವಿಧ ಸಿಎಸ್ಐಆರ್ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 13ರಂದು ಬೆಂಗಳೂರಿನ ವಿಎಂ ಗಾಡ್ಗೆ ಕನ್ವೆನ್ಷನ್ ಸಭಾಂಗಣದಲ್ಲಿ ರೈಸ್ ಕಾನ್ಕ್ಲೇವ್ 2026 ಆಯೋಜನೆ ಮಾಡಲಾಗಿದೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭೂ ವಿಜ್ಞಾನಗಳ ಖಾತೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಸಿಎಫ್ಟಿಆರ್ಐ ನಿರ್ದೇಶಕ ಡಾ ಗಿರಿಧರ್ ಪರ್ವತಂ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿಕಸಿತ ಭಾರತ 2047ರ ದೃಷ್ಟಿಕೋನದಡಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದ್ದು, ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಂಪೂರ್ಣ

0: ಸರ್ಕಾರ ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ಜರುಗಲಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರೈತರ ಕೃಷಿ ಭೂಮಿಯ ಸಂಸ್ಕರಣೆ, ಮಣ್ಣಿನ ಫಲವತ್ತತೆ ಕಾಪಾಡುವಿಕೆ ಹಾಗೂ ಸುಸ್ಥಿರ ಕೃಷಿ ಪದ್ಧತಿಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗದಲ್ಲಿ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕೃಷಿ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು ಕೃಷಿ ಭೂಮಿಯ ಸಂರಕ್ಷಣೆ ಮತ್ತು ಮಣ್ಣಿನ ಆರೋಗ್ಯ ಕಾಪಾಡುವಿಕೆ ಇಂದಿನ ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ರೈತರು ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಮಣ್ಣಿನ ಪರೀಕ್ಷೆ, ನೀರಿನ ಸಮರ್ಪಕ ಬಳಕೆ ಹಾಗೂ ಸಾವಯವ ಜೊತೆಗೆ ನೈಸರ್ಗಿಕ ಕೃಷಿ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಂಡ್ಯ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಮ್ಯಾಪಿಂಗ್ ಕಾರ್ಯವು ಈಗಾಗಲೇ 96.59% ಪ್ರಗತಿಯನ್ನು ಕಂಡಿದ್ದು, ಉಳಿದ ಬಾಕಿ ಮ್ಯಾಪಿಂಗ್ ಅನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯವನ್ನು ಯಶಸ್ವಿಗೊಳಿಸಲು ಮತ್ತು ಆರೋಗ್ಯಯುತ ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸುವಲ್ಲಿ ನಿಯಮದಾನುಸಾರ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಚಟುವಟಿಕೆಗಳು ಹಾಗೂ ಅವರಿಂದ ಉಂಟಾಗುವ ಸಾವು ನೋವುಗಳ ಬಗ್ಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ ನೀಡಿದ್ದಾರೆ. ವಿವಿಧ ಆರೋಗ್ಯ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೆಪಿಎಂಇ ಕಾಯ್ದೆ ಉಲ್ಲಂಘನೆಯಾಗದಂತೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ತಾಯಿ ಮತ್ತು ಶಿಶು ಆರೋಗ್ಯ, ಕ್ಷಯರೋಗ ನಿಯಂತ್ರಣ, ಡೆಂಗ್ಯೂ ತಡೆ, ಬಾಲ್ಯ ವಿವಾಹ ಮತ್ತು ರಕ್ತಹೀನತೆ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಲಾಯಿತು. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾದ ವರದಿಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರಿ ಮಳೆಯಾಗಲಿದೆ. ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳ ಹಲವೆಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದಂತಹ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೃಷಿ ಬಳಕೆಯ ಸಬ್ಸಿಡಿ ಯೂರಿಯಾ ರಸಗೊಬ್ಬರವನ್ನು ಅಕ್ರಮವಾಗಿ ಬಳಸಿಕೊಂಡು ನಕಲಿ ಡಿಇಎಫ್ ಆಯಿಲ್ ತಯಾರಿಸುತ್ತಿದ್ದಂತಹ ಘಟಕದ ಮೇಲೆ ದಾಳಿ ನಡೆಸಿರುವ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಮತ್ತು ಕೃಷಿ ಇಲಾಖೆ ಜಾಗೃತ ದಳದ ಅಧಿಕಾರಿಗಳ ತಂಡ 216 ಚೀಲ ಯೂರಿಯಾ ಗೊಬ್ಬರವನ್ನು ಜಪ್ತಿ ಮಾಡಿದ್ದಾರೆ. ಎಸ್ಐಆರ್ ಸಂಬಂಧ ಜನರು ಮತದಾನದ ಹಕ್ಕು ಕಳೆದುಕೊಳ್ಳಲು ಅವಕಾಶ ನೀಡದಂತೆ ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರಿಗೆ ರೈತರ ಸಂಘ, ದಲಿತ ಸಂಘ, ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ವಿವಿಧ ಜನಪರ ಸಂಘಟನೆಗಳು ಮನವಿ ಮಾಡಿ ಒತ್ತಾಯ ಸಲ್ಲಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ, 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಬೆಂಗಳೂರು,
2: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯಲ್ಲಿನ ಅನುಭವಗಳು ಕುರಿತು ಹೊಳಲ್ಕೆರೆ ತಾಲೂಕು ಜಿ ಒಡೇರಹಳ್ಳಿಯ ಪ್ರಗತಿಪರ ಕೃಷಿಕ ವಿಸಿ ಭೈರೇಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಬಳಿಕ ಜನಪದ ಗೀತೆ ರೈತರಿಗೆ ಸಲಹೆ ಕೇಳುತ್ತೀರಿ.
3: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಜೇನು ಕೃಷಿಯಲ್ಲಿನ ಅನುಭವಗಳು ಕುರಿತು ಹೊಳಲ್ಕೆರೆ ತಾಲೂಕು ಜಿ ಒಡೇರಹಳ್ಳಿಯ ಪ್ರಗತಿಪರ ಕೃಷಿಕ ವಿಸಿ ಭೈರೇಶ್ ಅವರೊಂದಿಗೆ ಸಂದರ್ಶನವನ್ನ. ಇವರನ್ನ ಸಂದರ್ಶಿಸುತ್ತಾರೆ UM ಮರಳಸಿದ್ದೇಶ್.
9: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಜಿ ಒಡೇರಹಳ್ಳಿಯ ವಿಸಿ ಭೈರೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಅವರು ಈ ಒಂದು ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಈ ಜೇನು ಕೃಷಿ ಅಂದರೆ ಏನು, ಜೇನು ಕೃಷಿಯನ್ನು ಯಾವ ರೀತಿ ನಾವು ಅಳವಡಿಸಿಕೊಂಡು ಜೇನು ಕೃಷಿಯಲ್ಲಿ ಉತ್ತಮವಾದ ಒಂದು ಲಾಭವನ್ನು ಪಡಿಬೋದು, ಜೊತೆಗೆ ಈ ಒಂದು ಜೇನು ಕೃಷಿ ಮಾಡೋದ್ರಿಂದ ನಮ್ಮ ಒಂದು ಕೃಷಿ ಬೆಳೆಗಳಲ್ಲಿ ಇಳುವರಿಯನ್ನು ಸಹ ಹೆಚ್ಚಲಿಕ್ಕೆ ಕಾರಣ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಭೈರೇಶ್ ಅವರೇ.
10: ಸರ್ ನಮಸ್ತೆ.
9: ಭೈರೇಶ್ ಅವರೇ ಹೇಳಿ, ಈಗ ಜೇನು ಕೃಷಿಯನ್ನ ಸಾಕಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ.
10: ಹೌದು ಸರ್.
9: ಮೊದಲೇದಾಗಿ ಈ ಜೇನು ಕೃಷಿ ಅಂದ್ರೆ ಏನು?
10: ಸರ್, ಇದು ಜೇನು ಕೃಷಿ ಅಂದ್ರೆ ನಮ್ಮ ರೈತರಿಗೆ ಇದು ವರದಾನ. ಅಂದ್ರೆ ಇವತ್ತಿನ ವಿಚಾರದಲ್ಲಿ ಅಂದ್ರೆ ಜೇನುನೊಣ ಪ್ರತಿದಿನ ಪ್ರಕೃತಿಗೆ ಅತ್ಯಂತ ಪರಿಶ್ರಮಿ, ಅಂದ್ರೆ ಜೀವಿಗಳಾಗಿ ಜೇನುಗಳು ಮಹತ್ವ ಜಗತ್ತಿಗೆ ಒಂದು ಕೊಡುಗೆ. ಅಂದ್ರೆ ಇವತ್ತು ನಾವು ಎಷ್ಟೇ ಗೊಬ್ಬರ, ನೀರು ಇವೆಲ್ಲ ಕೊಡ್ಬೋದು, ಇಲ್ಲ ಅಂತಲ್ಲ. ನಮಗೆ ಆಹಾರ ಉತ್ಪನ್ನ, ನಾವು ಊಟ ಮಾಡಂತ ಕಾಳು ಇವೆಲ್ಲ ಒಂದು ಗರ್ಭ ಕಟ್ಟಬೇಕು ಅಂದ್ರೆ ಜೇನೆ ಇವತ್ತು ನಮಗೆ ವರದಾನ.
9: ಜೇನು ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ
10: ಕೊಡ್ಲೇಬೇಕು. ಅಂದ್ರೆ ಇವತ್ತು ಹೆಂಗಿದೆ ಅಂದ್ರೆ ನಮ್ಮಲ್ಲಿ ನಾವು ಅದರಿಂದ ಇಷ್ಟು ಲಾಭ ಬಂತು, ನಾವು ಇಷ್ಟೊಂದು ಕ್ವಿಂಟಲ್ ಅಡಿಕೆ ಆಯ್ತು, ಆಮೇಲೆ ಇಷ್ಟು ನಮಗೆ ಬೆಳೆ ಬಂತು, ಇವೆಲ್ಲ ಹೇಳಕ್ಕೆ ಒಂದ್ ರೀತಿ ನಮ್ಮ ಒಂದು ರೈತರಲ್ಲಿ ಇದೆ. ಬಟ್ ಅದಕ್ಕೆ ನಮಗೆ ಕೆಲಸ ಮಾಡೋದು ಜೇನೊಣನೆ. ಒಂದು ಹೆಂಗಿದೆ ಅಂದ್ರೆ ನಮಗೆ ಒಂದು ಕುಟುಂಬ, ಒಂದು ನಾವ್ ಅದಕ್ಕೆ ಏನ್ ಮಾಡಿದೀವಿ ಅಂದ್ರೆ ಈಗ ಮನೆಗೆ ಒಂದು ಗಿಡ, ತೋಟಕ್ಕೊಂದು ತೊಡುವೆ ಅಂತ ಹೇಳಿ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಅಂದ್ರೆ ಪ್ರತಿ ಮನುಷ್ಯ ಮನೆಗೊಂದು ಗಿಡ ನೆಡಬೇಕು, ತೋಟಕ್ಕೊಂದ ತೊಡುವೆ ಜೇನು ಇಡಬೇಕು. ಅಂದ್ರೆ ಒಂದು ತೋಟದಲ್ಲಿ ಅವನ ಎಂತ ಸಣ್ಣ ರೈತ ಆದ್ರೂ ಒಂದು ಕುಟುಂಬ ಸಾಕಂಡ್ರೆ ಅದು ಅವನಿಗೆ ಅನಿಗೆ ಲಾಭದಾಯಕವಾಗಿ ನೆಕ್ಸ್ಟ್ ಅದ್ ಬಿಡ್ರಿ, ಅಟ್ಲೀಸ್ಟ್ ಆ ತೋಟದಲ್ಲಿ ಇರೋಂತ ಬೆಳೆನ ಪರಾಗಸ್ಪರ್ಶ ಮಾಡಿ ಅದನ್ನ ಗರ್ಭ ಕಟ್ಸಿ ಅವನಿಗೆ ಕೈ ನಿಲ್ಕಂತ ಬೆಳೆನ ನಿರೀಕ್ಷೆವಾಗಿ ಕೊಡೋಂತ ಕೆಲಸಗಳನ್ನ ಜೇನ್ ಮಾಡ್ತಾ ಇದೆ. ನಮ್ಮ ಮನುಷ್ಯ ಮಾಡ್ತಾನ?

0: ಅಂದ್ರೆ ಎಲ್ಲೋ ಒಂದ್ ಕಡೆ ಇಳುವರಿ ಹೆಚ್ಚಲಿಕ್ಕೆ ಇದು ಕಾರಣ ಆಗುತ್ತಲ್ವಾ?
1: ಜೇನು ಕೃಷಿ 100% ಸರ್, ನಮ್ಮಲ್ಲಿ ಕೀಟಗಳಲ್ಲಿ ಸುಮಾರು ಭೂಮಿ ಮೇಲೆ ಬೇಕಾದಷ್ಟು ಕೀಟ ನಮ್ಮಲ್ಲಿ ಇದಾವೆ. ಅದರಲ್ಲಿ ಇದೊಂದು ಕೆಲಸ ಅಂದ್ರೆ ನಮ್ಮಲ್ಲಿ ನಾವು ರೈತರುಗಳು ಎಷ್ಟು ಜಾಣರಾಗಬೇಕು ಅಂದ್ರೆ ಕೆಳಗೆ ಭೂಮಿಯಲ್ಲಿ ಇವತ್ತು ನಾವು ಎರೆಹುಳ ಬಿಡ್ಬೇಕು, ಅದನ್ನ ಬದುಕಕ್ ಬಿಡಿ, ಮೇಲೆ ಜೇನುಗಳನ್ನ ಬದುಕಕ್ ಬಿಡಿ ಅಲ್ವಾ. ಇವತ್ತು ಹೆಂಗಿದೆ ಅಂದ್ರೆ ನಮ್ಮ ದೇಶದ ಬೆನ್ನುಬೆಲುಬು ರೈತ ಅಂತೇಳಿ ಹೆಸರಾಗಿ ಎಲ್ಲರಿಗೂ ಒಂದು ಅನ್ನ ಕೊಡುವಂತ ಒಂದು ಕೈಯಾಗಿ ಅದಕ್ಕೆ ಎಲ್ಲ ವಿಷ ಉಣಿಸುವಂತ ಕೆಲಸಗಳನ್ನ ದಯಮಾಡಿ ಮಾಡಬೇಡಿ.
0: ಈಗ ನೀವು ಹೇಳಿದಂಗೆ ಈಗ ಭೂಮಿಯಲ್ಲಿ ಕೃಷಿ ಮಾಡುವಂತ ಮಣ್ಣಿನಲ್ಲಿ ಎರೆಹುಳ ಬಿಟ್ಟರೆ ಈಗ ಭೂಮಿಯ ಫಲವತ್ತತೆ ಬದಲಾವಣೆ ಆಗುತ್ತಲ್ವಾ?
1: ಖಂಡಿತ.
0: ಈಗ ಜೇನು ಸಾಕಾಣಿಕೆ ಮಾಡಿದ್ರೆ ಇಳುವರಿ ಮೇಲೆ
1: ಸರ್ ಈಗ ಏನ್ ಮಾಡ್ತೀವಿ, ಜೀವ ಒಂದ್ ಸ್ವಲ್ಪ ನಾವು ಇವತ್ತು ಬೇರೆ ಯಾವ್ದೋ ಒಂದು ಭೂಮಿಗೆ ಔಷಧಿನ ಒಡ್ಕೊಂಡು ಆ ಜೀವಾಣುಗಳು ಇಲ್ದಂಗ್ ನಾಶ ಮಾಡ್ಕೊಂಡು ಸುಮ್ನೆ ವೃತ್ತ ಬೇರೆ ಕಡೆಯಿಂದ ಗೊಬ್ಬರ ತಂದು ಹಾಕಂತ ಸಂದರ್ಭ ಯಾಕೆ ಅಲ್ವಾ? ತನ್ನ ಚಿಕ್ತಾನೆ ಬಿಟ್ಬಿಡಿ, ಅಲ್ಲಿರೋಂತ ಭೂಮಿಯಲ್ಲಿ ಇರೋಂತ ಒಂದ್ ಕಚ್ಚಾ ವಸ್ತುಗಳನ್ನ ತಿಂದು ಆ ಕನ್ವೆಂಟ್ ಮಾಡಿ ಗೊಬ್ಬರ ಕೊಡುತ್ತಲ್ಲ ನೋಡಿ, ಇವತ್ತು ಗೆದ್ದಲು ಆಗಿರ್ಬೋದು, ಎರೆಹುಳ

0: ಇವತ್ ಹೆಂಗಿದೆ ಅಂದ್ರೆ ನಮ್ ದೇಶದ ಬೆನ್ನುಬೆಲುಬು ರೈತ ಅಂತೇಳಿ ಹೆಸರಾಗಿ ಎಲ್ಲರಿಗೂ ಒಂದು ಅನ್ನ ಕೊಡುವಂತ ಒಂದು ಕೈಯಾಗಿ ಅದಕ್ಕೆ ಎಲ್ಲ ವಿಷ ಉಣಿಸುವಂತ ಕೆಲಸಗಳನ್ನ ದಯಮಾಡಿ ಮಾಡಬೇಡಿ.
1: ಈಗ ನೀವ್ ಹೇಳಿದಂಗೆ ಈಗ ಭೂಮಿಯಲ್ಲಿ ಕೃಷಿ ಮಾಡುವಂತ ಮಣ್ಣಿನಲ್ಲಿ ಎರೆಹುಳ ಬಿಟ್ರೆ ಈಗ ಭೂಮಿಯ ಫಲವತ್ತತೆ ಬದಲಾವಣೆ ಆಗುತ್ತಲ್ವಾ?
0: ಖಂಡಿತ.
1: ಈಗ ಜೇನು ಸಾಕಾಣಿಕೆ ಮಾಡಿದ್ರೆ ಇಳುವರಿ ಮೇಲೆ
0: ಸರ್ ಈಗ ಮಾಡ್ತೀವಿ ಜೀವ ಒಂದ್ ಸ್ವಲ್ಪ ನಾವು ಇವತ್ತು ಬೇರೆ ಯಾವ್ದೋ ಒಂದ್ ಭೂಮಿಗೆ ಔಷಧಿನ ಒಡ್ಕೊಂಡು ಆ ಜೀವಾಣುಗಳು ಇಲ್ದಂಗ್ ನಾಶ ಮಾಡ್ಕೊಂಡು ಸುಮ್ನೆ ವೃತ್ತ ಬೇರೆ ಕಡೆಯಿಂದ ಗೊಬ್ಬರ ತಂದು ಹಾಕಂತ ಸಂದರ್ಭ ಯಾಕೆ ಅಲ್ವಾ? ತನ್ನ ಚಿಕ್ಕತನ ಬಿಟ್ಬಿಡಿ. ಅಲ್ಲಿರಂತ ಭೂಮಿಯಲ್ಲಿರಂತ ಒಂದ್ ಕಚ್ಚಾ ವಸ್ತುಗಳನ್ನ ತಿಂದು ಆ ಕನ್ವೆಂಟ್ ಮಾಡಿ ಗೊಬ್ಬರ ಕೊಡುತ್ತಲ್ಲ ನೋಡಿ, ಇವತ್ತು ಗೆದ್ಲುಳ ಆಗಿರ್ಬೋದು, ಎರೆಹುಳ ಆಗಿರ್ಬೋದು, ಇರುವೆ, ಗೊದ್ದ, ಪ್ರತಿ ಒಂದು ಅಷ್ಟೇ ಸರ್. ಆ ಮನಕುಲ ಜೀವಿಗಳಿಗೆ ನಾವು ಬದುಕಕ್ ಬಿಟ್ರೆ ಇನ್ ಯಾ ಸರ್ ನಮ್ಮನ್ನ ಎಷ್ಟು ಚೆನ್ನಾಗಿ ಇಟ್ಕೊಳದ್ ಗೊತ್ತಾ? ನಾವು ನಿಜಕ್ಕೂ ನಾವು 100% ಭೂಮಿಯ ಚಪ್ಪಳಿ ಬಿಟ್ಟು ಒಳಗ್ ಹೋದಾಗ ಅದ್ರ ಮೇಲೆ ಹೋದಾಗ ಎಷ್ಟು ಒಂದು ಹೂವಿದ್ದಂಗಿರುತ್ತೆ ಭೂಮಿ ಅಂದ್ರೆ ಯಾವ್ದು ನಾವ್ ಏನು ಮಾಡದಂತ ಭೂಮಿ ಅಷ್ಟು ಆಡ ಇರಲ್ಲ. ಎಷ್ಟೇ ಮಳೆ ಬಂದ್ರು ನೀರಿನ ಇಂಗುವಿಕೆ ಆಗುತ್ತೆ ಯಾವ್ದ್ರ ಎರೆಹುಳಿದ್ರೆ. ಎಷ್ಟೇ ಮಳೆ ಬಂದ್ರು ಭೂಮಿ ಅದು ಗಾಳಿ ಆಡುತ್ತೆ. ಅಷ್ಟೊಂದು ಕೆಲಸಗಳನ್ನ ನಾವು ಯಾರೇ ಕಾರಣಕ್ಕಿಲ್ಲವೆ ಖರ್ಚು ಮಾಡ್ದಾನೆ ಭೂಮಿಯಲ್ಲಿ, ಬೆಳೆಯಲ್ಲಿ, ತೋಟಗಾರಿಕೆ ಬೆಳೆಯಲ್ಲಿ, ಯಾವುದೇ ಭೂಮಿನ ನಾವು ಐ ಕ್ಲಾಸ್ ಜೇನನ್ನ ಒಂದು ಎರೆಹುಳದ ಇವೆರಡನ್ನ ಇಟ್ಕೊಂಡ್ಬಿಟ್ರೆ ನಾವು ಸರ್ ಎಂತ ಅಂದ್ರೆ ಅಭಿವೃದ್ಧಿ ಅಂದ್ರೆ 100,000 ಜನ ಕೆಲಸಕಾರರು ನಮ್ಮಲ್ಲಿದ್ದಾರೆ ಅಂತ ನಾವು ಸುಮ್ ಕಣ್ಣು ಮುಚ್ಕೊಂಡಿರ್ಬೋದು.
1: ಹೌದು,
0: 1 ಎಕರೆಗೆ ಜಮೀನಲ್ಲಿ ನೀವು 1-2 ಜನ ಬದುಕು ಮಾಡೋದಕ್ಕೂ 100,000 ಜನ ನಮ್ಮನ್ ಕೆಲಸ ಮಾಡ್ತಾ ಇದಾರೆ ನಾವು ಅನ್ಕೊಳ್ಳೋದಕ್ಕೂ ನೋಡಿ, ಇದು ನಮ್ಗೆ ಬಿದ್ದಿರಂತ ವಸ್ತುನ ಗೊಬ್ಬರ ಮಾಡ್ಕೊಡುತ್ತೆ ಎರೆಹುಳ.
1: ಹೌದು,
0: ಅಲ್ಲಿ ಒಂಬಳೆ ಬಿಚ್ಚಿದ ತಕ್ಷಣನೇ ಅಷ್ಟು ಪಾಲಿನೇಷನ್ ಪರಾಗಸ್ಪರ್ಶ ಮಾಡ್ದಾನೆ, ಅದು ಯಾವುದೇ ಕಾರಣಕ್ಕೂ ಗರ್ಭ ಕಟ್ಟಲ್ಲ. ಪಾಲಿನೇಷನ್ ಇಲ್ದಾನೆ ಹೋದ್ರೆ 100% ಅದು ಅಬೋಷನ್ ಆಗುತ್ತೆ.
1: ಅವಾಗ ಇಳುವರಿ ಮೇಲೆ ಪರಿಣಾಮ
0: ಏನಾಗುತ್ತೆ ನಮಗೆ? ಯಾವ್ದೋ ಒಂದ್ ರೂಪದಲ್ಲಿ ಸರ್ ನಮ್ಮಲ್ಲಿ ಏನೋ ಹೇಳ್ತಾರೆ ಯಾರೋ ಬಂದಾಗ, ಸರ್ ಒಂದು ಗುಳ್ಳು ಉದುರ್ತಾ ಇದಾವೆ, ಅರಳು ಉದುರ್ತಾ ಇದೆ, ನಮಗೆ ಆ ಕುಂಚಿಕೆ ಒಣಗ್ತಾ ಇದೆ, ಇದೆಲ್ಲ ಯಾವ್ದ್ರಿಂದ ಸಮಸ್ಯೆ ಸರ್ ಅಂತ ಹೇಳ್ತಾರೆ. ಇದೆಲ್ಲ ಸಮಸ್ಯೆ ಅಂದ್ರೆ ಆ ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಗುತ್ತೋ ಅದನ್ನ ಬದಲಾವಣೆನ ಕೆಲಸ ಮಾಡಕ್ಕೆ ನಾವು ಅಡ್ಡಿಪಡಿಸಾರೆ ನಾವೇ.
1: ಹೌದು,
0: ಅಡ್ಡಿಪಡಿಸಾರೆ ನಾವು.
1: ಹೌದು, ಈಗ ಎಷ್ಟೋ ಕೃಷಿಕರ ಜಮೀನಲ್ಲಿ ನಾವು ನೀವ್ ಹೇಳಿದಂಗೆ ಬರಿಗಾಲಿ ನಡೆಯಕ್ಕಾಗಲ್ಲ.
0: ಖಂಡಿತ
1: ಅಲ್ವಾ, ಆ ತರ ಭೂಮಿಗಳು ಬದಲಾವಣೆ ಆಗಿದ್ದಾವೆ.
0: ಖಂಡಿತ. ಆಮೇಲೆ ಇನ್ನೊಂದ್ ಏನಾಗುತ್ತೆ, ಇವತ್ತು ನಾವು ಒಂದು ಬೆಳಗಿನ ಜಾವ 5:00 ನಮ್ಮ ಕ್ರಿಯೆ ಸ್ಟಾರ್ಟ್ ಆಗುತ್ತೆ, ಅದ್ರದ್ದು ರಚನೆ ನಮ್ ಜೇನು ಕುಟುಂಬ. ಮನುಷ್ಯನ ಕುಟುಂಬ ಹೆಂಗಿದೆ ಅಂದ್ರೆ ಅವರು ಪುಣ್ಯವಂತರು, ಯಾರು ಔಷಧಿದ್ದಾರೆ 5 ಗಂಟೆಗೆ ಎದ್ದೇಳ್ತಾರೆ, ಹೊಟ್ಟೆ ತುಂಬಿದಾರೆ 8 ಗಂಟೆಗೆ ಎದ್ದೇಳ್ತಾರೆ, ಇವೆಲ್ಲ ರಚನೆ ಇರ್ತವೆ. ನಮ್ಮಲ್ಲಿ ಒಂದೇ ತರದ ಯಾವುದು ಒಂದು ಯೂನಿಫಾರ್ಮ್ ಇಲ್ಲ, ಒಂದು ಟೈಮಿಂಗ್ಸ್ ಇಲ್ಲ, ಒಂದು ಗೈಡೆನ್ಸ್ ಇಲ್ಲ. ಇದಂಗಲ್ಲ ಸರ್, ಜೇನಿನ ವಿಚಾರ ಹೆಂಗಿದೆ ಅಂದ್ರೆ 100% 5:00 ಸ್ಟಾರ್ಟ್ ಆಗುತ್ತೆ ಅದ್ರದ್ದು ರಚನೆ, ದಿನದ ರಚನೆ. ಅಲ್ಲಿ ಏನಾಗಿದೆ ಅಂದ್ರೆ ನೋಡಿ, ಮಳೆ ಬರಬಹುದು ಅವತ್ತಿನ ದಿನ, ಇಲ್ಲ ಇಬ್ಬನಿ ಕಾವಳ ಬರ್ಬೋದು. ಆ ಏನು ಹೂವ ಮೇಲೆ, ಆ ಒಂಬಳೆ ಮೇಲೆ ಎಲ್ಲ ಏನಿರುತ್ತೆ ನಮ್ಮ ಕಾವಳ ಬಿದ್ದಿರಂತ ಅಂಟಿರುತ್ತೆ, ಅದಷ್ಟನ್ನು ವಾಶ್ ಮಾಡೋಂತ ಕೆಲಸನ ಜೇನುಳು ಮಾಡೋದು. ಅದನ್ನ ಹೋಗಿ ಮಾಡಕ್ಕಾಗತ್ತ ಅಲ್ವಾ? ನೋಡಿ, ಅದಷ್ಟು ಕ್ಲೀನ್ ಆಗಿ ಅದನ್ನ ವಾಶ್ ಮಾಡಿ ಅದಕ್ಕೆ ಏನೇನ್ ಬೇಕೋ ಅದಕ್ಕೆ ಕ್ರಿಯೆಗಳನ್ನ ಕೊಡ್ತಾ ಹೋದಾಗ ನಮಗೆ 100% ಅದು ನಮಗೆ ಅದು ಗರ್ಭ ಕಟ್ಟಕ್ ನಿಲ್ಲುತ್ತೆ. ಇಲ್ಲ ನಾವು ಕೆಲಸನೇ ಮಾಡಿಲ್ಲ ಅಂದ್ರೆ ಅದಷ್ಟು ಹೋಯ್ತು, ಲ್ಯಾಪ್ಸ್ ಆಯ್ತು. ನಮಗೆ ಒಂದು ಎಕರೆ ಒಳಗೆ ಈ ಒಂದು ಕುಂಚಿಕೆನೆ ನಮಗೆ ಲ್ಯಾಪ್ಸ್ ಆಯ್ತು ಅಂದ್ರೆ 500 ಗಿಡಕ್ಕೆ 500 ಕುಂಚಿಕೆ ಹೋಯ್ತು, 2 ಕ್ವಿಂಟಲ್ ನಮಗೆ ಅಲ್ಲಿ ಫಸಲು ಹೋಯ್ತು. ನೋಡಿ, ಒಂದು ಇವತ್ತಿನ ರೇಟ್ ಅಲ್ಲಿ 1 ಲಕ್ಷ 1.5 ಲಕ್ಷ ನಮಗೆ ಆದಾಯ ಬರದಂತ ಸಂದರ್ಭದಲ್ಲಿ ಅದ್ರ ಜೊತೆಗೆ ನಾವು ನೀರಿನ ವೈಪರ್ಯ ಇರ್ಬೋದು, ಬಿಸಿಲಿನ ವೈಪರ್ಯ ಇರ್ಬೋದು, ಅದಕ್ಕೆ ಕೊಡಂತ ಒಂದು ಮೆಥಡ್ ವೈಪರ್ಯ, ಇದು ಎಲ್ಲದಕ್ಕೂ ಮತ್ತೊಂದು ನಾಶ ಆಗ್ತಾ ಹೋಗುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ರೈತರಲ್ಲಿ ನಾವು ಬಹಳ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಕಾಡು ಕೃಷಿ ಹೆಂಗಿರುತ್ತೋ ಅರಣ್ಯ ಕೃಷಿ ಹೆಂಗಿರುತ್ತೋ ಹಂಗ್ ಬಿಡ್ಬಿಡಿ. ದಯಮಾಡಿ ಇದೇನೈತೆ ಅಂದ್ರೆ ನಿಜಕ್ಕೂ ತಾಳ್ಮೆ ಇರ್ಲಿ, ಕೃಷಿ ಒಳಗೆ ತಾಳ್ಮೆ ಇರ್ಲಿ.
1: ಈಗ ತಾಳ್ಮೆ ಇಲ್ಲಪ್ಪ ಅಂತಂದ್ರೆ ನಾವೇನು ಅಲ್ಲಿ ಯಶಸ್ ಕಾಣಕ್ಕಾಗಲ್ಲ.
0: ನಾನು ಮೊನ್ನೆ ಈಗ ಒಂದು ವಾರದಲ್ಲಿ ಫೀಲ್ಡ್ ಅಲ್ಲಿ ವಿಸಿಟ್ಗೆ ಹೋದಾಗ, ಈಗ ರೀಸೆಂಟ್ ಆಗಿಲ್ಲ ಸರ್, ನಾನು ಚನ್ನಗಿರಿ ತಾಲೂಕಲ್ಲಿ ಒಂದು ಬಹಳ ಸಿಕ್ಕಾಬಟ್ಟೆ ನಮಗೆ ಅಡಿಕೆ ಬೆಳೆಗಾರರು, ಅಲ್ಲಿ ಪ್ರತ್ಯಕ್ಷವಾಗಿ ರೈತರಿದ್ರು. ಒಂದ್ 3 ಜಾಗದಲ್ಲಿ ಪ್ರತ್ಯಕ್ಷವಾಗಿ ನೋಡಿದಾಗ ಅಲ್ಲಿ ಏನಾಗಿದೆ ಅಂದ್ರೆ, ಒಂದು ಕಳೆನಾಶಕ ಹೊಡೆದ್ರದ್ದು ಒಂದ್ ಫೀಲ್ಡ್ ಆದ್ರೆ, ಒಂದು ರಾಸಾಯನಿಕ ಮಾಡ್ತಿರೋದು ಒಂದ್ ಫೀಲ್ಡ್ ಆದ್ರೆ, ಆರ್ಗಾನಿಕ್ ಮಾಡಿರೋದು ಒಂದ್ ಫೀಲ್ಡ್ ಅಲ್ಲಿ ಹೋದಾಗ ಆ ಫೀಲ್ಡ್ ಅಲ್ಲಿ ಹೆಂಗಿತ್ತು ಅಂದ್ರೆ, ಆ ರೈತರನ್ನ ಪೂರ್ತಿ ಮಂದೊಟ್ಟಾಗಿ ಅವ್ರಿಗೆ ತೋರಿಸಿದಾಗ ಲೈವ್ ಅಲ್ಲಿ ಸರ್ ಒಪ್ಕೊಂಡ್ರು ಅದು ಆರ್ಗಾನಿಕ್ ಫಾರ್ಮಿಂಗ್. ನಿಜವಾದ ಭೂಮಿ ಇತ್ತು, ನಿಜವಾದ ಮಣ್ಣಿತ್ತು, ನಿಜವಾದ ಫಸಲು ಇತ್ತು, ಯಾವುದು ಆರ್ಟಿಫಿಷಿಯಲ್ ಇರ್ಲಿಲ್ಲ.
1: ಫಸಲು ಅಂದ್ರೆ
0: ಗುಣಮಟ್ಟ ಪೂರ್ತಿ ಕಂಡ್ಕೊಂಡ್ರು. ಆ ರೈತರು ಬಂದಾಗ ಅವ್ರಿಗೆ ವಿಧ ವಿಧ ತೋರಿಸಿದಾಗ ಖುಷಿ ಪಟ್ರು ಸರ್. ಸುಮಾರು 20 ರೈತರ ಜನ ಇದ್ರು.

0: ನೀವೆಲ್ಲ ತರಬೇತಿಗೆ ಹೋಗ್ತೀರಾ? ತರಬೇತಿ ಕೊಡ್ಲಿಕ್ಕೆ
1: ಸರ್ ಡೈಲಿ ಒಂದ್ 100 ಜನಕ್ಕೆ ರೈತರು ತರಬೇತಿ ಮಾಡ್ತಾ
0: ಇದ್ದಾರೆ. ಜೈನ ಕೃಷಿ ಬಗ್ಗೆ,
1: ಜೈನ ಕೃಷಿ, ಸಮಗ್ರ ಕೃಷಿ ಅಂದ್ರೆ ಆರ್ಗಾನಿಕ್ ಫಾರ್ಮಿಂಗ್.
0: ಈಗ ಎಲ್ಲ ಒಂದ್ ಕಡೆ ಸಮಗ್ರ ಕೃಷಿಯಲ್ಲಿ ಜೈನ ಕೃಷಿ ಇದ್ರೆ ಒಳ್ಳೇದಲ್ವಾ?
1: ಅಲ್ಲ, ಸಮಗ್ರ ಕೃಷಿ ಒಳಗೆ ಜೈನ ಕೃಷಿ ಇರ್ಲೇಬೇಕು, ಜೈನ ಕೃಷಿ ಒಳಗೆ ಸಾವಯವ ಕೃಷಿ ಇರ್ಬೇಕು.
0: ಹಾಗೆ
1: ಸಾವಯವ ಕೃಷಿ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಜೈನ ಕೃಷಿ ಇರಲ್ಲ.
0: ಹೌದು, ಈಗ ಬೇರೆ ಕೆಮಿಕಲ್ ನಾವು ಸಿಂಪಡಣೆ ಮಾಡಿದ್ರೆ ಜೈನ ಕೃಷಿ ಮೇಲೆ ಪರಿಣಾಮ ಬೀರುತ್ತೆ.
1: ಏನಾಗಿದೆ, ನಮ್ಮ ಫ್ರೆಂಡ್ ಅಲ್ಲಿ ಒಬ್ರು ಹಿಂಗಿಟ್ಟಾಗ ಆ ಜಮೀನ್ ಪಕ್ಕದಲ್ಲಿ ಒಂದು ಕಡಲೆ ಔಷಧಿ ಹೊಡೆಯರು, ಆ ಕಡಲೆ ಔಷಧಿ ಹೊಡೆದಾಗ ಅವ್ರಿಗೆ ಗೊತ್ತಿಲ್ಲ, ರೈತರುಗಳಿಗೆ ಪಾಪ ಅವ್ರಿಗೇನು ಮಾಮೂಲಿ ನಮ್ ಜೇನ್ ಐತೆ ಅಂತ ತಿಳ್ಕೊಂಡ್ರು. ಅದು ಬಾಳೆ ತೋಟದಲ್ಲಿ ಇಟ್ಟರಂತ ಜೇನು, ಪಕ್ಕದಲ್ಲಿ ಏನಿದೆ ಸುಮಾರು 100 ಎಕರೆ ಕಡಲೆ ಇದೆ, ಅಲ್ಲಿ ಎಲ್ಲಿ ಹೋದ್ರೆ ಕಡಲೆ ಹೊಲ್ಕೋಬೇಕು. ಅದು ಅಲ್ಲಿ ಔಷಧಿ ಸ್ಪ್ರೇ ಮಾಡಿದ್ರು ಗೊತ್ತಿಲ್ಲ, 2 ಆದ್ಮೇಲೆ ಒಂದು ಗೂಡು ಏನೇನು ಒಂದು ಹುಳ ಇಲ್ಲ
0: ಸರ್.
1: ರೈತರಿಗೆ ಗೊಂದಲ ಸರ್, ಇನ್ನೇ ಇತ್ತು ನಮ್ದು ಬಾಳೆ ತೋಟದಲ್ಲಿ ಜೇನಿಲ್ಲ ಸರ್. ಆಮೇಲೆ ನನಗೆ ಒಂದ್ ಸ್ವಲ್ಪ ಡೌಟ್ಸ್ ಬಂತು, ಏನ್ ಬೆಳೆ ಇದೆ ಅಲ್ಲಿ ಪಕ್ಕದಾಗೆ ಸರ್? ಎಲ್ಲ ಕಡಲೆ ಇದೆ. ಹೌದಲ್ಲ, ಕಡ್ಲಿಗೆ ಏನಾರ ಸ್ಪ್ರೇ ಕೊಟ್ರ ಸರ್? ಈಗ 2 ಸ್ಪ್ರೇ ಮಾಡ್ತಿದ್ದಾರೆ ಸರ್ ತುಂಬಾ ಸರ್. ದಯಮಾಡಿ ಆ ಟೈಮ್ ಅಲ್ಲಿ ಇದ್ದಾಗ ನೀವು ಮಾಡ್ತಿರಂತ ಕೆಲಸಗಳು ಏನಂದ್ರೆ, ಔಷಧಿ ಮಾಡ್ಲಿ ನಮಗೆ ಅದ್ರ ಅಡ್ಡಿಪಡಿಸಂತ ಬೇಡ ಅಂತ ಟೈಮ್ ಅಲ್ಲಿ ನೀವು ಆ ಜಾಗದಿಂದ ನೀವು ಮನೆ ಹತ್ರನೇ ಸ್ಥಳಾಂತರ ಮಾಡ್ಕೇಳಿ ಏನನ್ನ ಕುಟುಂಬನ.
0: ಈಗ ಜೇನು ಪೆಟ್ಟಿಗೆಗಳನ್ನ ಬೇರೆ ಕಡೆ
1: ಆ ಜಾಗದಲ್ಲಿ ಏನಿರುತ್ತಲ್ವಾ, ನೀವು ಔಷಧಿ ಸ್ಪ್ರೇ ಕೊಡೋದು ಏನಾರು ಇದ್ದಾಗ ಅಂತ ಜಾಗನ ಏನ್ ಮಾಡಿ ನೀವು ಆ ಟೈಮ್ ಅಲ್ಲಿ ಆ ಸ್ಥಳಾಂತರ ಮಾಡ್ಕೊಳ್ಳಿ. 1-4 ಬಿಟ್ಟು ಮತ್ತೆ ಅದೇ ಜಾಗಕ್ಕೆ ಸ್ಥಳಾಂತರ ಮಾಡಿ, ಅವಾಗ ಏನಾಗುತ್ತೆ, ಕುಟುಂಬನ ಉಳಿಸ್ಕೊಣ ಒಂದು ಕೆಲಸ ಮಾಡಬಹುದು,
0: ಕಾಪಾಡಿದಂಗ
1: ಸರ್. ಇದು ಜೇನು ಕೃಷಿ ಮಾಡೋದು ನಾವು ಕುಟುಂಬ ಇಟ್ಕೊಂಡಿವ್ ನಮ್ಮಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿವಿ ಅನ್ನೋದೊಂದು ಎಲ್ಲರಿಗೂ ಇದೆ ಮಾಡಬಹುದು ಅಂತ. ಬಟ್ ಇದನ್ನ ಇದ್ರ ಬಗ್ಗೆನೆ ಆಳವಾಗಿ ತಿಳ್ಕೊಂಡಾಗ ಸ್ಥಳಾಂತರ ಮಾಡೋದು ಯಾವಾಗ, ಅಲ್ಲಿ ಏನು ಆ ಟೈಮ್ ಅಲ್ಲಿ ಆಹಾರ ಇಲ್ದಾಗ ಏನ್ ಕೊಡಬೇಕು, ಯಾವ ದಿಕ್ ಸೀಸನ್ ಅಲ್ಲಿ ಯಾವ ಹೂವ ಬರುತ್ತೆ, ಯಾವ ಹೂವ ಹತ್ರ ಹೋಗಿ ನಾವು ಅದನ್ನ ಇನ್ಸ್ಟಾಲ್ ಮಾಡ್ಬೇಕು, ಇವೆಲ್ಲವನ್ನೂ ನಾವು ಕಲಿಬೇಕು. ಕಲ್ತಾಗ್ಲೇ ಅದೇನಾಗಿದೆ ಬೇಕಾದಷ್ಟು ನೋಡಿ, KVK ಸೆಂಟರ್ ಇದಾವೆ ನಮ್ಮ ಕೃಷಿ ಇಲಾಖೆಗಿದಾವೆ, ತೋಟಕಾರ ಇಲಾಖೆ ಇದಾವೆ, ಟ್ರೈನಿಂಗ್ ಸೆಂಟರ್ಗಳಿದಾವೆ ಸುಮಾರು. ಅವ್ರದ್ದೋಗಿ ಹೆಸರುಗಳನ್ನ ಅವ್ರು ಒಂದಿನ ನೋಂದಣಿ ಮಾಡಿ ಬಂದು ಅವ್ರ ನಂಬರ್ ನೋಂದಣಿ ಮಾಡಿದ್ರೆ ಅವ್ರೇನಾಗ್ತಾರೆ ಆಫೀಸರ್ಗಳಿಗೆ, ಆ ಇಂಥದ್ದಿನ ತರಬೇತಿ ಇದೆ ಅಂದಾಗ ಒಬ್ರಿಗೆ ಮಾಡಕ್ಕಾಗಲ್ಲ, ಸುಮಾರು 40-30 ರೈತರು ಇದ್ರೆ ಒಂದ್ ತರಬೇತಿ ಮಾಡಬಹುದು. ಅವಾಗ ಏನಾಗ್ತಾರೆ, ಅಷ್ಟು ಒಂದೇ ತಿಂಗಳಿಗೆ ಆಗಂತ ಒಂದ್ ಬದುಕಲ್ಲಿದು, ಒಂದೆರಡು ತಿಂಗಳು ಮುಂಚಿತವಾಗಿ ಹೆಸರು ಕೊಡ್ರಿ. ಅವಾಗ ಏನಾಗ್ತಾರೆ, ಯಾರ್ಯಾರನ್ನ ಒಂದು ಸಾವಯವ ಕೃಷಿ ಅಂದ್ರೆ ಏನು, ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಳ್ಳೋದೇನು, ಇವೆಲ್ಲವೂ ಒಂದೊಂದ್ ಇರ್ತಾವೆ ಪೀರಿಯಡ್ ಅಲ್ಲಿ. ಅವಾಗ ಏನಾಗ್ತಾರೆ, ಜೇನು ಕೃಷಿ ಅಂತ ಯಾರು ಅಲ್ಲಿ ಬರ್ಸಿರ್ತಾರೋ ಅಂತರ್ನ ಆಯ್ಕೆ ಮಾಡ್ಕೊಂಡು ಅವ್ರ ಫೋನ್ ಕರೆ ಮಾಡಿ ಅವ್ರನ್ನ ಅವತ್ ಕರ್ಸ್ಕೊಂತಾರೆ. ಇವ್ರೇನ್ ಮನೆಗಿದ್ರೆ ಯಾರಿಗೆ ಜೇನು ಕೃಷಿ ಮಾಡ್ತೀನಿ ಅಂತ ಗೊತ್ತಾಗಲ್ಲ ಅಧಿಕಾರಿಗಳಿಗೆ, ಊರುಗಳಿಗೆ ಬಂದ ಅವ್ರನ್ನ ಕರೆಯಕ್ಕಾಗತ್ತ ಸರ್?
0: ಕರೆಯಕ್ಕಾಗಲ್ಲ.
1: ಇದನ್ನ ಕೆಲಸ ಯಾರು ಮಾಡ್ಬೇಕು? ನಮ್ಮ ರೈತರುಗಳು ಮಾಡ್ಬೇಕು. ಜೇನು ಸಾಕಾಣಿಕೆ ಮಾಡ್ತೀವಿ, ನಮಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತರಬೇತಿ ಬೇಕು. ಎಲ್ಲಿ ಕೊಡ್ತಾರೆ ಆ ಟೈಮ್ ಅಲ್ಲಿ ಬಿಡ್ತಾರೆ ಸರ್? ನಮಗೇನ್ ಕೇಳ್ತಾರೆ ಗೊತ್ತಾ, ಅಲ್ಲಿಗೆ ಹೋದ ಸರ್ ಯಾವಾಗ ಇರುತ್ತೆ ಸರ್ ಜೇನು ಕೃಷಿ ತರಬೇತಿ ಕೇಳ್ತಾರೆ. ಸರ್ ಯಾವಾಗ ಇರುತ್ತೆ, ಅದೇನ್ ಡೇಟ್ ನಿಗದಿಪಡಿಸಕ್ಕಂತೂ ಆಗಲ್ಲ, ಬಟ್ ನೀವು ಬಂದಾಗ ಇಲಾಖೆಗೆ ಹೆಸರನ್ನ ನೋಂದಾಯಿಸಿ.
0: ನಮ್ಮ ಒಂದು ಜೇನು ಕೃಷಿಕರಿಗೆ ಈಗ ಹೇಳ್ಬೇಕು ಅಂತಂದ್ರೆ, ಪ್ರಾರಂಭದ ಜೇನು ಕೃಷಿ ಸಿದ್ಧತೆ ಯಾವ ರೀತಿ ಇರಬೇಕು?
1: ಪ್ರಾರಂಭದಲ್ಲಿ ಜೇನು ಒಂದು ಏನ್ ಮಾಡಬೇಕು ಅಂದ್ರೆ, ನಮಗೆ ಅದ್ರ ಬಗ್ಗೆನೆ ಸ್ವಲ್ಪ ಆಳವಾಗಿ ಅದನ್ನ ಅದೇನ್ ಕುಟುಂಬನ ಮುಂಟ ಅಂತದಿರ್ಬೋದು, ಅದ್ರ ಬಗ್ಗೆನೆ ಆಳವಾಗಿ ತಿಳ್ಕೊಂಡ ಅಂತ ಇರ್ಬೋದು, ಜೇನನ್ನ ಕುಟುಂಬದಲ್ಲಿ ಎಷ್ಟು ವಿಧಾನ ಅಂತ ತಿಳ್ಕೋಬಹುದು. ಎಷ್ಟೋ ಚೆನ್ನಾಗಿ ಹೇಳ್ತಾರೆ ಸರ್, ನಾನ್ ಕೇಳಿದ ಫಸ್ಟಿಗೆ ಹೋಗ್ತಿರೋದು ಜೇನನ್ನ ಕೋಲ್ ಜೇನು, ಹೆಜ್ಜೇನು, ತುಡುಬಿ, ಈ ಮೂರನ್ನ ಗುರುತಿಸ ಒಂದು ನಮ್ಮಲ್ಲಿ ಇರಬೇಕು. ಜೇನು ಯಾವ್ದು ನಿಮಗೆ ಫಸ್ಟ್ ಕಚ್ಚುತ್ತೆ ಅನ್ನೋ ಒಂದು ಕೇಳಿದಾಗ, ಸರ್ ರಾಣಿ ಹುಳ ಕಚ್ಚುತ್ತಿದೆ ಅಂತ ಹೇಳ್ತಾರೆ. ರಾಣಿ ಹುಳ ಯಾವ್ದೇ ಕಾರಣಕ್ಕೂ ಕಚ್ಚಲ್ಲ, ನಮಗೆ ಕಚ್ಚೋದು ಅಂದ್ರೆ ಕೆಲಸಕಾರ, ಅದಕ್ಕೆ ಏನಂತೀವಿ, ಸೋಲ್ಜರ್ ಅಂತ ಹೇಳ್ತೀವಿ. ಅಂದ್ರೆ ಇವತ್ತು
0: ಸೈನಿಕ ಹುಳ
1: ನೋಡಿ, ಎಂತ ಒಂದು ನಮಗೆ ಅದ್ರ ಬಗ್ಗೆನೆ ಕಾಳಜಿ ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಗಡಿಕಾಯ ಒಬ್ಬ ಯೋಧ ಅನ್ನು ಹೆಂಗಿದೆಯೋ ಅವ್ರದೇ ಒಂದ್ ಪಾತ್ರ ಆದ್ರೆ, ಇದನ್ನ ನಾವು ಏನ್ ಮಾಡ್ತೀವಿ, ನಮ್ಮ ಪುಟ್ಟ ಸೈನಿಕ ಅಂತ ಇದಕ್ಕೆ ಕಟ್ಟಿದೀವಿ. ನಮ್ಮ ಕೆಲಸ ಮಾಡೋದು ನಮ್ ತೋಟ ಕಾಯದಿದು
0: ಜೇನು ಕೃಷಿ
1: ನಮ್ಮ ಪುಟ್ಟ ಸೈನಿಕ ಇದು. ಅದು ಗಂಡು ಅಲ್ಲ ಹೆಣ್ಣು ಅಲ್ಲ, ಅದೇ ಯಾವುದೇ ಕಾರಣಕ್ಕೂ ನಮಗೆ ಕಚ್ಚುತ್ತೆ. ಈಗ ರಾಣಿ ಹುಳ ಕಚ್ಚಲ್ಲ, ಗಂಡು ಮಾತ್ರ ನಮಗೆ ಯಾವುದೇ ಕಾರಣಕ್ಕೂ ಕಚ್ಚಲ್ಲ. ಇವೆರಡು ಹುಳ ಬಿಟ್ರೆ ನಮಗೆ ಕಚ್ಚದು ಅಂದ್ರೆ ಕಚ್ಚಲ್ಲ, ಚುಚ್ಚುತ್ತೈತೆ, ಅದು ನಮಗೆ ಸೈನಿಕ ಹುಳನೆ. ಇವೆರಡನ್ನ ಕಲ್ತ್ರೆ ಅವರು, ಆಮೇಲೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಭಯ ಪಡದಂಗೆ ಅಂದ್ರೆ ಕಾಳಜಿ ವಹಿಸ್ಕೋಬೇಕು. ಆಮೇಲೆ ಜಾಗನ್ನ ನಾವ್ ಎಲ್ಲಿಡಬೇಕು, ಒಂದ್ ಸ್ವಲ್ಪ ಅದು ಯಾವ್ದೇ ಒಂದು ಡಿಸ್ಟರ್ಬೆನ್ಸ್ ಇಲ್ದಂಗೆ ಅದನ್ನಿಟ್ಟು, ಯಾವ್ದೇ ಕಾರಣಕ್ಕೂ ಇರುವೆ ಕೆಂಜಿಗ ಇವೆಲ್ಲವನ್ನು ಅದಕ್ಕೆ ಅಟ್ಯಾಕ್ ಮಾಡಬಾರ್ದು. ಎದಕ್ಕೆ ಅಟ್ಯಾಕ್ ಮಾಡೋದು ಅಂತಂದ್ರೆ ಯಾವ್ದಾರಾದ್ರೆ ಅದೇ ಕೆಂಚ್ಗ, ಅದನ್ನ ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಅದನ್ನ ನೀಟಾಗಿ ಮೇಂಟೈನ್ ಮಾಡಿದ್ರೆ

0: ಅವ್ರು 100% ಯಾವುದೇ ಖರ್ಚಿಲ್ದನೆ ಎರಡು ಆಕಳನ್ನ ಎಷ್ಟು ಕಷ್ಟಪಟ್ಟು ನಾವು ಸಾಕಿ ಅದನ್ನ ಮೇಂಟೈನ್ ಮಾಡ್ತೀವೋ ಅದಕ್ಕಿನ್ನ ಹೆಚ್ಚಾಗಿ 10 ಕುಟುಂಬನ ನಾವು ನಿರ್ವಹಿಸಬಹುದು. ಅದನ್ನ ಹೇಳಿ ಜೇನು ಕೃಷಿ ಅಂದ್ರೆ ಹೆಂಗಿದೆ ಅಂದ್ರೆ ಯಾವ್ದೋ ಜಮೀನಲ್ಲಿರೋಂತ ಹೂವು ಯಾವ್ದೋ ಜಮೀನಲ್ಲಿರೋಂತ ಒಂದು ಊಟ ಅದನ್ನೇ ಅಳವಡಿಸ್ಕೊಂಡು ಅದೇ ತರುತ್ತೆ. ಆದ್ರೆ ಎರಡು ಆಕಳನ್ನ ನಾವು ಇವತ್ತು ಮನೆಯಲ್ಲಿ ಒಬ್ರು ಸಣ್ಣ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಇವೆಲ್ಲ ನಿಭಾಯಿಸ್ಕೋಬೇಕು. ಅದನ್ನ ಸ್ನಾನ ಮಾಡಿಸ್ಬೇಕು, ನೀರ್
1: ಕುಡಿಸ್ಬೇಕು, ಮೇವು ಬೆಳಿಬೇಕು
0: ಬೆಳಿಬೇಕು ಆಮೇಲೆ ಅದು ಹಾಲು ಕರಿಬೇಕು, ಹಾಲು ಡೈರಿಗೆ ಹಾಕ್ಬೇಕು, ಇವೆಲ್ಲವೂ ನಮಗೆ ರೊಟಾಟನ್ ಇರುತ್ತೆ. ಇದ ನಮ್ ಜೇನು ಕೃಷಿ ಹೆಂಗಿದೆ ಅಂದ್ರೆ ನಮ್ಮ ಒಂದು ಜಾಗನ ಗುರುತು ಮಾಡಿ ಇಡಂತ ಒಂದು ಕೆಲಸ ಅಷ್ಟು ಬಿಟ್ರೆ
1: ಅಷ್ಟೇನೆ
0: ತನ್ನೆ ಚಿಕ್ಕ ತಾನೇ ಅದು ನಿರ್ವಹಿಸ್ ಕಾಯಕ ಮಾಡ್ತಾ ಇರುತ್ತೆ. ಅಷ್ಟ್ ಮಾಡಕ್ ಯಾಕೆ ಆಗಲ್ಲ? ಇಲ್ಲಿ ಏನಾಗಿದೆ ಅಂದ್ರೆ ಕಷ್ಟಪಡದಲ್ಲಿ ಯಾವ್ದು ನಮಗೆ ಸುಖ ಸಿಗಲ್ಲ. ಕಷ್ಟಪಡಬೇಕು, ಅದ್ರ ಬಗ್ಗೆ ಆಳವಾಗಿ ಜ್ಞಾನನ ತಿಳು. ಇವತ್ತು ನೋಡಿ ಶಿಕ್ಷಣ ಜೊತೆಗೆ ನಮಗೆ ಜ್ಞಾನ ಬೇಕು, ಜ್ಞಾನ ಅನುಭವ ಬೇಕು, ಅನುಭವ ಜೊತೆಗೆ ನಮಗೆ ಶಿಕ್ಷಣ ಬೇಕು. ಇವೆರಡು ನಮ್ಮಲ್ಲಿ ಬಹಳ ಅನುಭವ ಇರಬೇಕು. ಎಲ್ಲದೂ ಮಾಡ್ಕೊಂಡೋಗ್ಬೇಕು, ಅದ್ರ ಬಗ್ಗೆ ಆಳವಾಗಿ ತಿಳ್ಕೋಬೇಕು, ಜೇನಿಂದ ನಮಗೆ ಆಗಂಥದ್ದು ಏನು ಅದರೆಲ್ಲ ಪ್ರಯೋಜನಗಳು ಬೇಕು. ಅದ್ರ ಜೊತೆಗೆ ಒಂದು ನಮಗೆ ಒಂದು ಜಾಗ ಕೊಟ್ಟಿದೀವಿ, ಅದಕ್ಕೆ ನಮ್ಮನ್ನು ಬದುಕಿಸ್ತೈತೆ ಅಲ್ವಾ. ಅಂತ ಒಂದು ಬಹಳ ಬಹಳ ಅಭಿವೃದ್ಧಿ ಅಂದ್ರೆ ಉದ್ಭುತವಾದ ಕೆಲಸಗಳು ನಮ್ಮ ಜೇನ್ ಮಾಡುತ್ತೆ. ಆಮೇಲೆ ಅದರಲ್ಲಿ ಏನು ಅಂದ್ರೆ ವಿಶೇಷವಾಗಿ ಜೇನಿನ ಒಂದು ಇದು ಬಂದಾಗ ಒಂದು ಮಂತ್ಲಿ ವೈಸ್ ಅಂದ್ರೆ ಆ ಒಂದು ಇಯರ್ ಬೆಳೆ ವೈಸ್ ಅಲ್ಲಿ ನಮಗೆ ಟೇಸ್ಟ್ ಬರುತ್ತಾನೆ. ಇವತ್ತು ನಮಗೆ ಯಾರ್ದೋ ಒಂದು ತೋಟದಲ್ಲಿ ನುಗ್ಗೆ ಇದೆ, ಯಾರ್ದೋ ತೋಟದಲ್ಲಿ ಒಂದು ಮಲ್ಲಿಗೆ ಇದೆ, ಯಾರ್ದೋ ತೋಟದಲ್ಲಿ ಒಂದು ಕೊತ್ತಂಬರಿ ಇದೆ, ಯಾರ್ದೋ ತೋಟದಲ್ಲಿ ಒಂದು ಜಮ್ನೇರ್ಲಿದೆ, ಹಿಂಗೆಲ್ಲದು ಅವ್ರವ್ರ ವೆರೈಟಿ ವೆರೈಟಿ ಹೂವಿನ ಒಂದು ಬೆಳೆ ಮೇಲೆ ಅನೀರ್ ಟೇಸ್ಟ್ ಬರುತ್ತೆ. ಅನೀರ್ ಒಂದೇ ತರದ ಅನಿ ಅಲ್ಲ ಸರ್, ಯಾವ್ದೇಳಿ ಜೇನುತುಪ್ಪ ಅಂದ್ರೆ ಒಂದೇ ತರದ ಅನಿ ಅಲ್ಲ.
1: ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲಿ ಒಂದೇ ರುಚಿ ಇರಲ್ಲ,
0: ಇಲ್ಲ
1: ಇಲ್ಲಿ ಬದಲಾವಣೆ ಕಾಣುತ್ತೆ ಅಂತೀರ?
0: ಕಾಣುತ್ತೆ ಸರ್.
1: ಅಂದ್ರೆ ಈಗ ಯಾವ್ಯಾವ ಒಂದು ಸೀಸನ್ ಅಲ್ಲಿ ಯಾವ್ಯಾವ ತರದ ಹೂವುಗಳು ಬರುತ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವ?
0: ಈ ನಮ್ಮ ಯುಗಾದೇವಿ ಮಾರ್ಚ್ ಅಲ್ಲಿ ಸರ್ ಬೇವು ಜಾಸ್ತಿ, ಬೇವಲ್ಲಿ ಅನಿನ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಅದು ಅನಿನ ಸೇಮ್ ಬೇವ್ ತಿಂದಂಗ ಆಗ್ತದೆ ಸರ್. ಕೆಮ್ಮಿದ್ದಾಗ ಅಂತದನ್ನ ಅಳವಡಿಸ್ಕೊಂಡಾಗ ಆಟೋಮೆಟಿಕ್ ಆಗಿ ರಿಲೀಫ್ ಆಗುತ್ತೆ.
1: ಅಲ್ಲ ಈಗ ನಾವು ಅದಕ್ಕೆಲ್ಲ ಹೇಳೋದು ಈಗ ಜೇನಿನಲ್ಲಿ ಔಷಧೀಯ ಗುಣಗಳು ಇದ್ದಾವೆ ಅಂತ ಅಲ್ವಾ
0: ಸರ್? ಒಂದು ಒಂದು ಹುಳ ಪ್ರತಿದಿನ 2000 ಊರ್ನ ಪಾಲಿನೇಷನ್ ಮಾಡುತ್ತೆ ಪ್ರತಿದಿನ. ಯಾಜೆ ಹೂವ ಬಿಡಲ್ಲ, ಎಲ್ಲದನ್ನು ಬರುತ್ತೆ. ಆದ್ರೆ ಇದೇ ಒಂದು ಒಂದು ಮೇಕೆ 30 ಕಿಲೋಮೀಟರ್ ಒಂದು ದಿನಕ್ಕೆ ಅದು ಟ್ರಾವೆಲಿಂಗ್ ಮಾಡುತ್ತೆ.
1: ಸಪ್ಪಿಲ್ಲ ಅಂತಾರಲ್ವಾ,
0: ಪ್ರತಿ ಒಂದು ಹೂವನ ಯಾವ್ದು ನಮ್ಮ ಜೇನಿನ ಹೂವ ಇದ್ ಮಾಡುತ್ತೆ. ಇದು ಲೀವ್ಸ್ ನ ತಿಂದು ಸರ್ ಯಾವ್ದು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಆಗಿದಂತ ಔಷಧಿನ ಇವೆರಡು ಕೊಡ್ತೇವೆ ಅಂದಾಗ ಇವೆರಡದನ್ನ ನಾವೇನಾದ್ರು ತಿಂದ್ರೆ ಮನುಷ್ಯ ಪುಣ್ಯವಂತ. ಯಾವ್ದೇ ಕಾರಣಕ್ಕೂ ಅಂತ ಔಷಧಿ ಗುಣ ಇದ್ರೆ ಒಂದು ಸಾವಿರಾರು ಹುಳಗಳು ಆ ಕೆಲಸ ಮಾಡಿ ನಮಗೆ ಅದೊಂದು ಅನಿ ಕೊಡುತ್ತೆ ಅಂದಾಗ ನಾವು ಪುಣ್ಯವಂತರ ಅದ್ ಪುಣ್ಯವಂತರು ಸರ್.
1: ನಾವು ಪುಣ್ಯವಂತರು
0: ಅಲ್ಲ ಸರ್, ಅದನ್ನ ನಾವು ಗೌರವ ಕೊಡಬೇಕು, ಅದನ್ನ ಉಳಿಸಂತ ಕೆಲಸಗಳನ್ನ ಮಾಡಬೇಕು, ಅದಕ್ಕೆ ಒತ್ತು ಕೊಡಬೇಕು. ನಾವು ಹೇಳ್ತೀನಿ ಪುಣ್ಯಾತಮರ ರೈತರಿಗೆ ಕೈ ಮುಗಿದು ಕೇಳ್ತೀನಿ, ಜೇನನ್ನ ಸಾಕಕ್ಕೆ ನಿಮಗೆ ಕೃಷಿ ಮಾಡಕ್ಕೆ ಆಗ್ಲದ್ರು ಪರವಾಗಿಲ್ಲ, ಜೇನನ್ನ ಉಳಿಸ ಅಂತ ಒಂದು ಕೆಲಸಗಳನ್ನ ಮಾಡಿ.
1: ಹೆಂಗಿದೆ
0: ಒಂದು ಕೋಲ್ ಜೇನ ಅವ್ರ ತೋಟದಲ್ಲಿ ಒಂದು ಬುಡದಲ್ಲಿ ಇದೆ, ಯಾವ್ದೋ ಒಂದು ಪ್ಲಾಂಟ್ಸ್ ಅಲ್ಲಿ ಇದೆ ಅನ್ಸಲ್ ಕಾಣ. ಈ ಸರ್ ಏನ್ ಮಾಡ್ತಾರೆ ಗೊತ್ತೆ, ಹೋದ ತಕ್ಷಣ ಅಲ್ಲಿ ಜೇನೈತೆ ಅಂತ ನೋಡ್ಬಿಡ್ತಾರೆ, ಹೋಗೋದು ಕಡ್ಡಿ ಮುರಿಯೋದು, ಹೋಗೋದು ಒಗೆ ಹಾಕೋದು, ಹೋಗೋದು ಅದನ್ನ ಮುರುಗಿ ಏನೋ ಒಂದು ಡಿಸ್ಟರ್ಬ್ ಮಾಡ್ಬಿಡ್ತಾರೆ ಸರ್. ಅವ್ರಿಗೆ ಏನು ಸರ್ ಅನಿ ಬೇಕು, ಅನಿ ಇರುತ್ತೆ ಇಲ್ವೋ ಗೊತ್ತಿಲ್ಲ, ಒಟ್ಟಿಗೆ ಏನು ಅದನ್ನ ಹಾಳು ಮಾಡೋ ಒಂದು ಪ್ರಸಂಗ ನಮ್ಮಲ್ಲಿ ಬಹಳ ಇದೆ. ಅದನ್ನ ಏನ್ ಮಾಡಿದೀವಿ ಗೊತ್ತಾ ಸರ್, ದಯಮಾಡಿ ಅದು ಇದ್ರೆ ನೋಡಿ ಒಂದೆರಡು 5 ನಿಮಿಷ ಅಬ್ಸರ್ವ್ ಮಾಡಿ ಆ ಗೂಡ್ ಹತ್ರ ಹೆಂಗೆ ಅಂದ್ರೆ ಅದು ಒಂದ್ ಕಡೆ ಲ್ಯಾಂಡ್ ಆಗ ನಮ್ಮ ಮನೆಗಳಲ್ಲಿ ಹೆಂಗ್ ತರ ಬಾಗ್ಲ ಇರುತ್ತೆ ನಮಗೆ, ನಾವ್ ಹೆಂಗ್ ಬಾಗ್ಲಲ್ಲಿ ಹೋಗಿ ಎಂಟ್ರಿ ಆಗ್ತೀವೋ ಸೇಮ್ ಅದೇ ತರನೇ ಒಂದಲ್ಲಿ ಜಾಗದಲ್ಲಿ ಲ್ಯಾಂಡಿಂಗ್ ಆಗುತ್ತೆ ಅದು, ಅದು ಉಗ್ಗೂಡಿ ಬರೋದು. ಆ ಜಾಗನ ಬಿಡಿ, ಅಕ್ಕಪಕ್ಕ ಹೋಗಿ ನಿಲ್ಲಿ, ನಿತ್ಬಿಟ್ಟು ಏನ್ ಮಾಡಿ ಗೊತ್ತಾ ಅಬ್ಸರ್ವ್ ಮಾಡಿ ಜೇನ್ ಇದೆಯೋ ಇಲ್ವೋ ಖಾತ್ರಿ ಮಾಡ್ಕೊಳ್ಳಿ. ಅದೇನ್ ಭಯ ಪಡಲ್ಲ ನೀವು, ನಿಮ್ಗೆ ಏನ್ ಮಾಡಿ ಒಂದ್ ಕಡ್ಡಿ ತಾಳ್ರುದ್ದಂದ ಅದಕ್ಕೆ ಮೇಲೆ ಟಾಪ್ ಇಚ್ಚು ಚಳ್ಕೊಳ್ರಿ, ಅದ್ರಲ್ಲಿ ಗಮ್ ಅಂಟ್ಕೊಂಡು ಅದ್ರಲ್ಲಿ ಏನಾರ ಇತ್ತು ಅಂದ್ರೆ ಅನಿ ಇದೆ ಅಂತ ಖಾತ್ರಿ ಮಾಡ್ಕೊಳ್ಳಿ. ಇಲ್ಲ ನಮಗೆ ಅದೇ ಅದು ಇಲ್ವೇ ಇಲ್ಲ ಸರ್ ಅಂದ್ರೆ ನೀವು ಮುಟ್ಟಕೋಬೇಡಿ, ಡಿಸ್ಟರ್ಬ್ ಮಾಡಬೇಡಿ, ಅದ್ರ ಪಾಡಿಗೆ ಅದ್ ಬಿಟ್ಬಿಡಿ,
1: ತುಪ್ಪ ಇಲ್ಲ ಅದ್ರಲ್ಲಿ.
0: ಆದ್ರೆ ಅನಿ ಇತ್ತಾಗ ಏನ್ ಮಾಡಿ ಗೊತ್ತಾ, ಅದು ಹೆಂಗಿರುತ್ತೆ ಅಂತ ಕೆಳಗಿರೋದು ಬ್ರೂಟ್ ಚೇಂಬರು, ಆ ಮೇಲ್ ಟಾಪ್ ಅಲ್ಲಿ ಇರೋದು ಅನಿ ಚೇಂಬರು. ಅದನ್ನೇ ಮಾಡಿ ಗೊತ್ತಾ, ಮಾವಿನಕಾಯಿ ಹೆಂಗ್ ಕೊಯ್ತೀವು ನಾವು ಓಟೆ ಬಿಟ್ಟು, ಸೇಮ್ ಆ ಕಡ್ಡಿ ಪಕ್ಕದಾಗ ಎರಡು ಡಿಶನ್ ಬರುತ್ತೆ, ಒಂದ್ ಬೋಲ್ ತಗೊಂಡು ಚಾಕ್ ತಗೊಂಡ್ ಮೆಲ್ಲ ಕೆಳಕಂಡ್ರೆ ಆದ್ರೆ ತನ್ನಿಚ್ಚಿಗೆ ನಿಮಗೆ ಹನಿ ಬರುತ್ತೆ, ಕುಟುಂಬ ಅಲ್ಲೇ ಉಳ್ಕೊಳತ್ತೆ. ಕುಟುಂಬ ಇರೋದ್ರಿಂದ ನಿಮ್ ಜಮೀನು ಎಲ್ಲದ

0: ಪಾಲಿನೇಷನ್ ಮಾಡಿದಾಗ ಬೆಳೆ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ.
1: ಅಂದ್ರೆ ಜೇನು ತುಪ್ಪವನ್ನ ತೆಗೆದು ಅಲ್ಲಿ ಜೇನು ಹುಟ್ಟೆ ಮತ್ತು ಅಲ್ಲೇ ಇರುವ
0: ಕುಟುಂಬ ಮಾಡಬಹುದು. ಬಟ್ ಇದನ್ನ ಗೊತ್ತಿಲ್ಲದೆ ಕುಟುಂಬ ನಾಶ ಮಾಡಿಬಿಟ್ರೆ ಈಗ ಇವ್ರಿಗೆ ಅನಿನು ಸಿಗ್ಲಿಲ್ಲ, ಕುಟುಂಬ ನಾಶ ಆಯ್ತು, ಇವ್ರ ಬೆಳೆನೂ ಅಭಿವೃದ್ಧಿ ಆಗ್ಲಿಲ್ಲ, ಅವಾಗ ಏನಾಗುತ್ತೆ ನೋಡಿ. ಇರೋದನ್ನ ಕುಟುಂಬನ ಓಡಿಸಂತ ಪ್ರಸಂಗ ಯಾಕೆ
1: ಅಂದ್ರೆ ನಾವು ಸಾಕಷ್ಟು ಕಡೆ ನೋಡಿದ್ದೇವೆ. ಈಗ ನೀವು ಹೇಳಿದಂಗೆ ಜಮೀನುಗಳಲ್ಲಿ ಈಗ ನ್ಯಾಚುರಲ್ ಆಗಿ ಇಟ್ಟಂತ ಜೇನು ಹುಳುಗಳು ಏನು ಹುಟ್ಟೆ ಇಟ್ಟಿರ್ತಾವ ಅಲ್ಲಿ ಜೇನು ಗೂಡು ಇಟ್ಟಿರ್ತಾವ ಅಲ್ಲಿ ಹೆಂಗಪ್ಪ ಅಂತಂದ್ರೆ ಹುಳನೆಲ್ಲ ಎದ್ದಾಳಿಸಿಬಿಡೋದು.
0: ಹೌದು ಸರ್,
1: ಅದು ತುಪ್ಪ ಅಷ್ಟೇ ತಗೊಳ್ಳಲ್ಲ, ಹುಟ್ಟಿ ಗುಟ್ಟಿನ ಮರದ ತೆಗೆದು ಬಿಡ್ತಾರೆ.
0: ಗೊತ್ತಿಲ್ಲ ಸರ್ ಅದು, ಅದ್ರ ಬಗ್ಗೆ ನೋಡಿ ಆಳವಾಗಿ ನಾವು ತಿಳ್ಕೊಂಡಾಗ ಕುಟುಂಬ ಅಲ್ಲೇ ಉಳಿಸ್ಕೊಳ್ಳೋ ಅಂತ ಒಂದು ಸನ್ನಿವೇಶ ಇದೆ. ಅನಿ ಬೇಕಷ್ಟ ಇವ್ರಿಗೆ ಅನಿ. ನೋಡಿ ಇದೇನಾಗಿದೆ ಅಂದ್ರೆ ಕೋಲ್ ಜನಲ್ಲಿ ಒಂದು 600 ml ಸಿಗತ್ತೆ ಸೈಜ್ ಸರ್, ಅಷ್ಟೇನೆ, ಅಷ್ಟೊಂದು ಸ್ಟೋರಿಂಗ್ ಇರಲ್ಲ. ಇದ್ರದ್ದು ನಮ್ಮ ತುಡುಬೆ ಜೇನಲ್ಲಿ ಸಾಕಾಣಿಕೆ ಮಾಡ್ತೀವಲ್ಲ, ಒಂದು 4-5 kg ವರ್ಗೂ ನಮಗೆ ಸ್ಟೋರಿಂಗ್ ಇರುತ್ತೆ.
1: ಅಷ್ಟು
0: ಸಿಗುತ್ತೆ ಒಂದೂರ್ ಮಂತಿಗೆ. ಒಂದು ವರ್ಷದಲ್ಲಿ 5 ಬೆಳೆ ಸರ್ ಇದು. ಯಾವ್ದು ನಮ್ಮ ಕೃಷಿಗೆ ಅಳವಡಿಸ್ಕೊಂಡದ್ ನಮ್ ತುಡುಬೆ ಜೇನ್ಸ್ ಎಪಿಸರಿನ್ ಅಂತ ಹೇಳ್ತೀವಿ. ಇದು ನಮ್ ಹೆಜ್ಜೇನ್ ಇದೆಯಲ್ಲ ಅದು ಸುಮಾರು ಒಂದು 25-30 liter ಸ್ಟೋರಿಂಗ್ ಇರುತ್ತೆ.
1: ಹೆಜ್ಜೇನ್ ಅಂತಂದ್ರೆ ಯಾರು ಸಾಕಾಣಿಕೆ ಮಾಡಲ್ಲ.
0: ಅಲ್ಲ ನಾನು ಇದ್ರ ಸ್ಟೋರಿ ಬಂದ ಜೇನಿಂದೆಲ್ಲ ಬಂದ್ಬಿಡುತ್ತೆ. ಅದ್ ಮಾಡ್ಲಿ ಮಾಡ್ದನೇ ಇರ್ಲಿ ಅದು ನಮಗೆ ಸ್ಟೋರಿಂಗ್ ಎಷ್ಟು ಹೇಳ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಏನಾಗಿದೆ ಅಂದ್ರೆ ಅತಿ ಹೆಚ್ಚುವಾಗಿ ಅದನ್ನ ಉಪಯೋಗಿಸಕ್ ಬರಲ್ಲ
1: ಹೆಜ್ಜೇನಿಂದ.
0: ಒಂದ್ ವೀಕ್ ಅಷ್ಟೇ ಬಹಳ, ಅದು ಅತಿ ಆಗಿ ಘಾಟ ಜಾಸ್ತಿ ಇರುತ್ತೆ, ಖಾರ ಜಾಸ್ತಿ ಇರುತ್ತೆ, ಅದನ್ನ ಉಪಯೋಗಿಸೋ ಅಂತಲೂ ಬರಲ್ಲ. ಒಂದ್ ಸ್ಪೂನ್ ತಿನ್ನತಿ ಸಹಿ ಆಗೋಗುತ್ತೆ. ಇದು ನಮ್ಗೆ ಎಷ್ಟಾರು ತಿನ್ಬಹುದು, ಇದು ಬಳಸ್ಕೋಬಹುದು. ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಹೆಜ್ಜೇನು ಒಂದು ಜಾಗದಿಂದ 10 kilometer ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡುತ್ತೆ.
1: ಅಂದ್ರೆ
0: ಪ್ರದೇಶನ 10 kilometer ಪ್ರದೇಶನ ಒಂದ್ ಜಾಗದಿಂದ 10 kilometer ಟ್ರಾವೆಲಿಂಗ್ ಮಾಡ್ಕೊಂಡು ಕೆಲಸ ಮಾಡುತ್ತೆ, ಅದು ಪಾಲಿನೇಷನ್ ಮಾಡುತ್ತೆ. ನಮ್ಮ ತುಡುಬೆ ಜೇನು ಏನ್ ಮಾಡುತ್ತೆ 3 kilometer ಅಷ್ಟೇ ವ್ಯಾಪ್ತಿ ಪ್ರದೇಶನ ಅಳವಡಿಸ್ಕೊಳತ್ತೆ ಪರಾಗಸ್ಪರ್ಶ. ನಮ್ ಕೋಲ್ ಜೇನು 1 kilometer ಅಷ್ಟೇನೆ. ಆಮೇಲೆ ಮುಡುಕ್ ಜೇನು ಅಂತ ಇರುತ್ತೆ ನಮಗೆ, ಅದು ಅದು ಒಂದು 1/2 kilometer. ಇದರಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ, ಅಂತ ಒಂದು ಕೆಲಸಗಳನ್ನ 100% ಕೆಲಸ ಮಾಡಿದಾಗ ಇದು ಮುಂಜಾಗ್ರತೆ. ಒಬ್ಬ ರೈತ ಜೇನನ್ನ ಕೃಷಿ ಮಾಡ್ಕೊಂಡಾಗ ಮುಂಜಾಗ್ರತೆ ಏನ್ ಹೇಳಿ, ಸಾವಯವ ಕೃಷಿ ಮಾಡಬೇಕು, ಅದ್ರ ಬಗ್ಗೆ ಅವನು ಆ ಕೂಡನ್ನ ಮುಟ್ಟ ಅಂತ ಒಂದು ಕೆಲಸಗಳನ್ನು ಮಾಡಬೇಕು. ಆಮೇಲೆ ಅದಕ್ಕೆ ಏನ್ ವೈರಿ ಅನ್ನೋದೊಂದು ಇವೆಲ್ಲ ತಿಳ್ಕ ಹೋಗ್ತಾ ಇರುತ್ತೆ. ಅದ್ರ ಜೊತೆ ಸೈಕಲ್ ಸರ್, ಅದ್ ಜೊತೆಗಿದ್ದಾಗ ಅದ್ರ ತನ್ನೆ ಚಿಕ್ತಾನೆ ಏನಾಗ್ಬೇಕು, ಏನಾಗುತ್ತೆ, ಅದಕ್ಕೆ ಅದು ವೈರಿ ಇವೆಲ್ಲವೂ ತನ್ನೆ ಚಿಕ್ತಾನೆ ಅವ್ರಿಗೆ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಮಾಡ್ಕೋಬಹುದು. ಅಂದ್ರೆ 100% ಅವರು ಮನೆಯಲ್ಲಿ ಒಳ್ಳೆ ಒಂದು ಗುಣಮಟ್ಟದ ಜೇನನ್ನ ಬಳಸ್ಕೊಂಡ್ ತಿನ್ಬಹುದು, ಔಷಧಿ ಬಳಸ್ಕೋಬಹುದು, ಆಮೇಲೆ ಇಡೀ ಅವ್ರ ಫ್ಯಾಮಿಲಿ ಕೊಡ್ಬೋದು, ಮಕ್ಕಳಿಗೆ ಅದನ್ನ ತಿನ್ಬಹುದು ಅಲ್ವಾ ಸರ್.
1: ಹೌದು,
0: ಒಟ್ಟು ಸಾವಿನ ನಡುವೆ ಜೇನು.
1: ಹೌದು
0: ಅಲ್ಲ ಸರ್.
1: ಹೌದು, ಈಗ ಒಳ್ಳೆಯ ಒಂದು ಆರೋಗ್ಯ ಸಿಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಾಕಷ್ಟು ಔಷಧೀಯ ಗುಣಗಳು ಇದ್ದಾವಲ್ಲ, ಈಗ ಅದನ್ನ ಬಳಕೆಯಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ.
0: ಖಂಡಿತ,
1: ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದಾಗ ನಮಗೆ ದೇಹದಲ್ಲಿ ರೋಗಗಳನ್ನ ತಡೆಗಟ್ಟುವಂತ ಒಂದು ಶಕ್ತಿ ಬರುತ್ತಲ್ವಾ?
0: ಖಂಡಿತ ಸರ್. ಒಂದ್ ಇವತ್ತು ನಾವು ಒಂದು ಕೆಮ್ಮಿನ್ ಸಿರಪ್ ತರ್ತೀವಿ ಅಂದ್ರೆ ಸರ್ ಒಂದು 70-80 rupees ಮೆಡಿಕಲ್ ಹೋಗ್ತೀವಿ ಅಂದ್ರೆ. ನೋಡಿ ಮನೆಯಲ್ಲೇ ಒಂದು ಜೇನಿತ್ತು ಅಂದ್ರೆ ಕೆಮ್ಮಿದ್ರೆ ದೊಡ್ಡರು ಡೆಸ್ಟ್ ಅಲರ್ಜಿ ಇತ್ತು, ಈಗ ನಮ್ಗೆಲ್ಲಾರ್ಗು ಇರ್ತಾವ ಸಾಮಾನ್ಯ, ಅವೆಲ್ಲ ವೈಪರೀತ್ಯ ಕಾಲದ ವೈಪರೀತ್ಯ ಅವೆಲ್ಲ ಸ್ಟಾರ್ಟ್ ಆಗ್ತವೆ. ಅವಾಗ ನೋಡಿ ಔಷಧಿ ವಿತಿನ್ ಸೆಕೆಂಡ್ ಅಲ್ಲಿ, ಒಂದೇ ಒಂದ್ ಜೇನು ಮನೆಯಲ್ಲಿ ಇದ್ದಾಗ 100 ಔಷಧಿ ಮಾಡ್ಕೊಂಡು ತಿನ್ಬಹುದು. ಈಗ ಒಂದು ಮನೆಯಲ್ಲಿ ಒಂದ್ ಜೇನು ಇರುತ್ತೆ, ಅವಾಗ ನೆಗಡೆ ಕೆಮ್ಮಾಯ್ತು, ಒಂದ್ ಸ್ವಲ್ಪ ಮೆಣಸು, ಸ್ವಲ್ಪ ಲವಂಗ, ಚೆನ್ನಾಗಿ ಒಂದ್ ಸ್ವಲ್ಪ ಒಂದೊಂದ್ ಸ್ಪೂನ್ ತಗೊಂಡು ಎರಡನ್ನೂ ಉರ್ಕ ಮಾಡ್ಬೋದು ಸರ್. ಉರ್ಕೊಂಡು ಅವ್ನ ಏನ್ ಮಾಡ್ಬೇಕು, ಮಿಕ್ಸಿ ಪುಡಿ ಮಾಡ್ಕೋಬೇಕು, ಕಾಫಿ ಪುಡಿ ಮಾಡ್ಕೊಂತೀವಲ್ಲ ಹಂಗೆ. ಕಾಫಿ ಪುಡಿ ಮಾಡ್ಕೊಂಡಾದಾಗ ಒಂದು ಚಿಟಿಗೆ ಅದು ಪುಡಿ, ಒಂದ್ ಸ್ಪೂನ್ ಜೇನು, ಇವೆರಡನ್ನು ಮಿಕ್ಸ್ ಮಾಡ್ಕೊಂಡು ಬೆಳಗ್ಗೆನ ಆಳೊಟ್ಟಿಗೆ ಏನು ಬಳಸ್ತಾನೆ, ಯಾವ್ದನ್ನು ಒಳಗೆ ನೀರು ಕುಡಿಯೋದಾಗ್ಲಿ ಇನ್ನೊಂದು ಬಳಸ್ತಾನೆ, ಒಂದು ಒಂದು ವಾರ ಆ ರೀತಿ ಸೇವನೆ ಮಾಡ್ಕೊಂಡ್ ಬಂದ್ರೆ ಆಟೋಮೆಟಿಕ್ ಆಗಿ ಕೆಮ್ಮು ಕಪನೆ ರಿಲೀಫ್ ಮಾಡೋ ಶಕ್ತಿ ಜೇನಿಗೆ. ಸಣ್ಣ ಮಗು ಕೆಮ್ಮಾಗಿರುತ್ತೆ, ಉಗಿಯಕ್ ಆಗ್ತಾ ಇಲ್ಲ, ಅದು ಒಳಗೆ ಅದು ಏನಾಗುತ್ತೆ ಅದು ಬಾಧೆ ಕೊಡ್ತಾ ಇರುತ್ತೆ, ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಅವಾಗ ಏನ್ ಮಾಡ್ಬೇಕು, ಮಗು ತಿನ್ಸಿದಾಗ ಬೇದಿ ಮುಖಾಂತರ ಅದು ರಿಲೀಫ್ ಮಾಡಿಸ್ತೈತೆ, ಆರಾಮಾಗ ಮಗುಗೆ ನಿದ್ದೆ ಮಾಡುತ್ತೆ. ಇದನ್ ಬಿಟ್ಟು ಏನ್ ಮಾಡ್ತೇವೆ, ಔಷಧಿ ಸಿರಪ್ ಹೋಯ್ತಾರೆ, ಸಿರಪ್ ಆಗ್ತಾಗ ಏನಾಗುತ್ತೆ ಇನ್ನೂ ಜಾಸ್ತಿ ಅದು ಕಾಡ್ತಾ ಹೋಗುತ್ತೆ. ಈಗ ಜಮ್ನೇರ್ಲಲ್ಲಿ ಪ್ಲಾಂಟ್ ಅಲ್ಲಿ ಇಟ್ಟಾಗ ಸುಮಾರು ಜನ ಸರ್ ಶುಗರ್ ಇದೆ ನಾವು ಉಪಯೋಗಿಸ್ಬೋದಾ, 100% ಉಪಯೋಗಿಸ್ಬೋದು, ಏನು ಸಮಸ್ಯೆ ಇಲ್ಲ. ಅದರಲ್ಲಿ ಔಷಧಿ ಗುಣ ಇರುತ್ತೆ, ಯಾವ್ದೇ ತರದ ಸ್ವೀಟ್ ಇಂದ ಇರಲ್ಲ. ನಾನು ಎದ್ರಂತ ಒಂದು ಸನ್ನಿವೇಶ.
1: ನೀವು ಎಷ್ಟು ಪ್ರಮಾಣದಲ್ಲಿ ಜೇನು ಸಾಕಾಣಿಕೆ ಮಾಡಿದಿರಾ?
0: ಈಗ ಸರ್ ನಮ್ದು ಟೋಟಲಿ ನಾನು 23 years ಈಗ ನಾನು ಕೃಷಿ ಅಳವಡಿಸ್ಕೊಂಡು ಈಗ ನಮ್ದು 50-80 ಬಂದಿವಿ. ಮರಿ ಅಂದ್ರೆ ಕುಟುಂಬ ಅದು ಅನಿ ಕುಟುಂಬನೇ ಬೇರೆ ಮಾಡ್ತೀವಿ, ಮತ್ತೆ ಅದಕ್ಕೆ ಹೊಸ ಕುಟುಂಬನೇ ಇರ್ತವೆ. ಹಿಂಗೆಲ್ಲ ಡಿವಿಷನ್ ಒಂದು 40-40 3 ಬೀಗುವಾಗ ಮಾಡ್ತೀವಿ ಸರ್ ನಾವು.
1: ಈಗ ನಮ್ಮ ಭಾಗದಲ್ಲಿ

0: ಈಗ ಯಾವ ತಳಿಯ ಜೇನು ಸಾಕಾಣಿಕೆ ಮಾಡಬಹುದು ಅಂತೀರ
1: ಸರ್? ಈಗೇನಾಗಿದೆ ಅಂದ್ರೆ ಈ ಟೆಂಪರೇಚರ್ ಇವತ್ತಿನ ಈಗೇನು ಒಂದು 2020 ಬರಂತ ಒಂದು ಅವಗುಣ, ಈ ಸಿಕ್ಕಾಬಟ್ಟೆ ಟೆಂಪರೇಚರ್ ಜಾಸ್ತಿ ಅಂದ್ರೆ ಕುಟುಂಬ ಬದುಕ್ತಂತ ಒಂದು ಸನ್ನಿವೇಶ ಒಂದ್ ಕಡೆ ಸ್ಟಾರ್ಟ್ ಆಗ್ಬಿಡ್ತು. ಈಗೇನಾಗಿದೆ, ತುಡುವೆ ಅಂತಿದೆ. ತುಡುವೆಯಲ್ಲಿ ನಮ್ಮಲ್ಲಿ ರೆಡ್ ಬ್ರೀಡ್ ಬ್ಲ್ಯಾಕ್ ಬ್ರೀಡ್ ಅಂತಿದೆ, ಎರಡು ವೆರೈಟಿ ಇದೆ. ಅದರಲ್ಲಿ ರೆಡ್ ವೆರೈಟಿನ ಸ್ವಲ್ಪ ನಮಗೆ ಈ ಒಂದು ವೆದರ್ಗೆ ಅನುಗುಣವಾಗಿ ಅದು ತಡ್ಕಣ ಶಕ್ತಿ ಇದೆ. ಬ್ಲ್ಯಾಕ್ ಅಲ್ಲಿ ಸ್ವಲ್ಪ ಕಷ್ಟ, ಅದು ಜಾಸ್ತಿ ಟೆಂಪರೇಚರ್ ಆದಾಗ ಅದು ಬದುಕದ್ದು ಕಷ್ಟನೇ. ಅದು ಈ ಏನಿದೆಯಲ್ಲ ನಮ್ಮ ವೆರೈಟಿ ಇದೆ, ಬ್ರೀಡ್ ಇದೆಯಲ್ಲ, ರೆಡ್ ಬ್ರೀಡೇನೇ ಒಂದು ಇವತ್ತು ನಮ್ಮಲ್ಲಿ ಅನುಗುಣವಾಗಿ ಕೆಲಸನ ಫಾಸ್ಟ್ ಮಾಡಂತ ಒಂದು ಜಾತಿ.
0: ಈಗ ಜೇನು ಸಾಕಾಣಿಕೆಯಲ್ಲಿ ರಾಣಿಗಳು ಇರಬೇಕಂತ ಹೇಳ್ತೀರಾ, ಅದರ ಪಾತ್ರ ಬಹಳಷ್ಟು ಮುಖ್ಯ ಅಂತ ಹೇಳ್ತೀರಾ?
1: ಖಂಡಿತ ಸರ್.
0: ಹೆಂಗ್ ಗೊತ್ತಾಗುತ್ತೆ
1: ರಾಣಿಗಳು ಸರ್? ಕುಟುಂಬದಲ್ಲಿ ಒಂದೇ ರಾಣಿ ಇರಂತದ್ದು ಐಡೆಂಟಿ ಮಾಡ್ತೀವಿ. ಹೆಂಗೆ ಅಂದ್ರೆ ಅದು ಎಲ್ಲಕ್ಕಿಂತ ಗಾತ್ರ ದಪ್ಪ ಇರುತ್ತೆ, ಉದ್ದ ಇರುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ಅದನ್ನ ಆ ಹುಳ ಗುಂಪು ಒಂದೊಂದು ಎಲ್ಲಿಗೂ ಹೋಗಕ್ಕೂ ಬಿಡಲ್ಲ ಸರ್. ಅದು ಆ ಗುಂಪು ಕಟ್ಕೊಂಡೇ ಪ್ರೊಡಕ್ಷನ್ ಕೊಡ್ತವೆ, ಅದನ್ನ ಯಾವುದೇ ಕಾರಣಕ್ಕೂ ಸಿಂಗಲ್ ಓಡಾಡಕ್ಕೆ ಬಿಡಲ್ಲ. ಅಷ್ಟು ಒಂದು ಜೋಪಾನ ಮಾಡ್ಕೊಂಡು ಅದನ್ನ ಮಾಡ್ತವೆ. ನಾವ್ ಅಲ್ಲಿ ಏನ್ ಮಾಡ್ತೀವಿ ನೋಡ, ಹುಟ್ಟಿ ಇಟ್ಕೊಂಡು ಎತ್ತಿದಾಗ ಗೊತ್ತಾಗ್ಬಿಡುತ್ತ ಅದು ಗುಂಪು. ಅದ್ರ ಮೇಲೆ ಒಂದು 10-20 ಹುಳ ಗುಂಪು ಇರ್ತವೆ. ಆದ ತಕ್ಷಣ ಅದನ್ನ ಇಡ್ಕೊಂಡು ನಾವ್ ಅದನ್ನ ಒಂದು ರಾಣಿಗೆ ಡಬ್ಬಿ ಅಂತ ಇರುತ್ತೆ, ಅದ್ರ ಹಾಕೊಂಡ್ಬಿಟ್ರೆ ನಮ್ಮ ಇನ್ಸ್ಟಾಲ್ ಮಾಡ್ತೀವಲ್ಲ ಗೂಡಿಂದ, ನಮ್ಮ ಅಂದ್ರೆ ಅರಣ್ಯ ಇರೋಂಥ ಗೂಡು, ಫಾರೆಸ್ಟ್ ಅಲ್ಲಿರೋಂಥ ಗೂಡು, ನಮ್ಮಲ್ಲಿ ಜಮೀನಲ್ಲಿರೋಂಥ ಗೂಡನ್ನೇ ನಾವು ಬಾಕ್ಸಿಗೆ ಇನ್ಸ್ಟಾಲ್ ಮಾಡ್ಕೊಂತೀವಿ. ಆ ರಾಣಿ ಒಂದನ್ನ ಜೋಪಾನವಾಗಿ ಇಟ್ಕೊಂಡು ನಾವು ಗೂಡನ್ನ ಭದ್ರವಾಗಿ ಅದನ್ನ ರಾಣಿ ಒಳಗಾಕೊಂಡ್ಬಿಟ್ರು ಡಬ್ಬಿಗೆ, ಆಟೋಮೆಟಿಕ್ ಆಗಿ ಬಂದು ಇನ್ಸ್ಟಾಲ್ ಆಗ್ಬಿಡುತ್ತೆ. ರಾಣಿ ಸಿಗ್ಲಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಕುಟುಂಬ ಇನ್ಸ್ಟಾಲ್ ಆಗಲ್ಲ. ಅದು ಅದೊಂದು
0: ಕಾಣಕ್ಕಾಗಲ್ಲ, ಜೇನು ಕೃಷಿ
1: ಮಾಡಕ್ಕಲ್ಲ. ಅದೇ ಒಂದು ವಿಶೇಷವಾಗಿ ಆಪರೇಷನ್ ಸರ್. ಅದೊಂದು ನಮ್ಮ ರಾಣಿ ನಮಗೆ ಸಿಕ್ತು ಅಂದ್ರೆ 100% ನಮಗೆ ಕೆಲಸ ಆಯ್ತು.
0: ಈಗ ಸಾಕಷ್ಟು ವರ್ಷದಿಂದ ಈ ಜೇನು ಕೃಷಿಯನ್ನ ಮಾಡ್ತಾ ಬಂದಿದ್ದೀರಾ, ಈಗ ಜೇನು ತೆಗಿಬೇಕಾದ್ರೆ ಈಗ ಹುಳ ಕಚ್ಚುವಂತದ್ದು ಇದೆಲ್ಲ
1: ಇರುತ್ತೆ,
0: ನಾವು ಅನುಭವಿಸ್ಬೇಕಾಗತ್ತಲ್ವಾ?
1: ಖಂಡಿತ ಇರುತ್ತೆ.
0: ಯಾವ ರೀತಿ ಎದುರಿಸ್ಬೇಕು ಅದನ್ನ?
1: ಏನಿಲ್ಲ ಸರ್, ಅದ್ ಬಹಳ ಅದಕ್ಕೆ ಫ್ರೆಂಡ್ ಆಗ್ಬೇಕು. ಜೇನು ಹುಳ ಕಚ್ಚಿದಂಗೆ ಬಹಳ ಫ್ರೆಂಡ್ ಆಗ್ಬೇಕು.
0: ಯಾವ ರೀತಿ
1: ಫ್ರೆಂಡ್ ಅಂದ್ರೆ ಹೆಂಗಿದೆ ಗೊತ್ತಾ ಸರ್? ಯಾರೋ ಒಬ್ರು ಸಿಗ್ತಾರೆ ನಮ್ ಫ್ರೆಂಡ್ಗಳು, ಆರಾಮಿದ್ದೀರಾ, ನಮಸ್ತೆ, ಚೆನ್ನಾಗಿದ್ದೀರಾ ಅನ್ನ ಮಾತಾಡ್ಸದ್ಗು, ಏಕವಚನದಲ್ಲಿ ಮಾತಾಡ್ಸದ್ಗು ಯಾರಿಗೆ ಕೋಪ ಬರುತ್ತೆ?
0: ಹೌದು,
1: ಎಂತ ಕೋಪದಲ್ಲಿದ್ದಾನೆ ಒಬ್ಬ ಮನುಷ್ಯ ಅಂದ್ರೆ ಅವನ್ನ ಹೆಂಗ್ ಮಾತಾಡ್ಸ್ಬೇಕು, ತಾಳ್ಮೆ ಮಾತಾಡ್ಸ್ಬೇಕು ಅಲ್ಲ. ಇದ್ ಹೆಂಗಿದೆ ಅಂದ್ರೆ ಇದನ್ನ ನಾವು ಕೆಲ್ಸನ ಅನಿ ತೆಗಿಬೇಕಾರೆ ಕುಟುಂಬಕ್ಕೆ ಒಂದ್ ಸ್ವಲ್ಪ ಡಿಸ್ಟರ್ಬ್ ಮಾಡ್ದಂಗ ಅನಿನ ತೆಗಿತಾ ಹೋದ್ರೆ ಯಾವ್ದೇ ಕಾರಣಕ್ಕೂ ನಮ್ಗೆ ಒಂದ್ ಹುಳನ್ನು
0: ಕಚ್ಚಲ್ಲ.
1: ಅದನ್ನ ಏನಾರ ಮಾಡಿ ಜಾಸ್ತಿ ಸೌಂಡ್ ಮಾಡೋದು, ಆ ಪ್ರೇಮನೆತ್ತದು, ಕೆಡವೋದು, ಹಿಂಗೇನಾರ ಮಾಡಿರಿ ಆಟೋಮೆಟಿಕ್ ಆಗಿ ಯಾರಿಗೂ ಬಿಡಲ್ಲ ಸ ಕಚ್ಚುತ್ತೆ ಒಂದು. ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಬಹಳ ಅಂದ್ರೆ ಜೋಪಾನದು ಅಲ್ಲಿ ಪ್ರೇಮ್ ಎತ್ತದಾಗಿರ್ಬೋದು, ಅದನ್ನ ತೆಗಿಯೋದಾಗಿರ್ಬೋದು, ಎಕ್ಸ್ಟ್ರಾಕ್ಟ್ ಮಾಡೋದಾಗಿರ್ಬೋದು, ಹುಷಾರ ಕೆಲಸ ಮಾಡಬೇಕು. ಏನಾಗಲ್ಲ, ಭಯ ಪಡದಂಗೆ ಅಂದ್ರೆ ಏನ್ ಮಾಡ್ತೀವಿ, ಪ್ರೇಮನ್ನ ಎತ್ತಾ ಇರ್ತೀವಿ. ನಮಗೆ ಒಂದು ಹುಳ ಯಾವ್ದೋ ಮಿಸ್ ಆಗಿ ಒಂದು ಮೇಲೆ ಅರಿತಾ ಇರ್ತೈತೆ, ಮೈ ಮೇಲೆ ಬಂದ್ಬಿಡುತ್ತೆ, ಅದ್ ಬಂದಾಗ ಕೊಡವಾಕ್ ಹೋಗ್ಬಿಡ್ತೀವಿ, ಪ್ರೇಮ್ ಬಿದ್ದು ಬಿಡುತ್ತೆ ಕೆಳಕ್ಕೆ. ಅದೇನಾಗುತ್ತೆ, ಅಷ್ಟು ಆಟೋಮೆಟಿಕ್ ಆಗಿ ನಮಗೆ ಸ್ಟ್ರಾಂಗ್ ಆಗಿ ಅದು ಒಡೆ. ಅದಕ್ಕೇನಂದ್ರೆ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡ್ದಂಗೆ ನಾವು ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಒಂದು ಹುಳನು ಸಹ ನಮಗೆ ಕಚ್ಚಲ್ಲ.
0: ಅಂದ್ರೆ ಎಲ್ಲ ಒಂದ್ ಕಡೆ ಹೇಳ್ತಾರೆ ವರ್ಷದಲ್ಲಿ ಒಂದ್ಸಲ ಜೇನು ಹುಳದಿಂದ ಕಚ್ಚಿಕೊಳ್ಬೇಕು ಅಂತಾರೆ.
1: ವರ್ಷ ಒಂದ್ಸರಿ ಅಲ್ಲ ಸರ್, ಸುಮಾರು ಸತಿ ನಡುವೆಗೆ 2-3.
0: ಅದು ನಮಗೆ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ ಅಂತಾರಲ್ಲ.
1: 100% 100% ನಮಗೆ ಇನ್ಸುಲಿನ್ ಹೆಂಗಿದೆ ಅಂದ್ರೆ ಒಂದು ಏನಾಗಿದೆ ಅಂದ್ರೆ ಬಾಡಿಯಲ್ಲಿ ಇವತ್ತು ನಮಗೆ ಅಂದ್ರೆ 100% ನಮಗೆ ಕೋವಿಡ್ ಅಲ್ಲಿ ನಾವು ಒಂದ್ ಇದನ್ ತಾಂಡ್ ವ್ಯಾಕ್ಸಿನ್ ತಾಂಡ್ವಿ.
0: ಹೌದು,
1: ಬಟ್ ಅದು ನೋಡಿ ಹೆಂಗಿದೆ ಅಂದ್ರೆ ಬಾಡಿಯ ಅಷ್ಟೊಂದು ಪರ್ಫೆಕ್ಟ್ ಮಾಡಿ ಇದನ್ನ ಜೇನನ್ನ ಕಚ್ಚಿಸ್ಕೊಂಡಾಗ ಅದಕ್ಕೆ ಅಡಾಪ್ಟ್ ಆದಾಗ ಯಾವ್ದೇ ತರದ ನಮಗೆ ಬಾಡಿಯಲ್ಲಿ ಒಂದು ಪ್ರಾಬ್ಲಮ್ ಆಗಲ್ಲ. ಇದು ಕ್ಯಾನ್ಸರ್ ಅನ್ನ ತಡೆಯಂತ ಶಕ್ತಿ ಅದು ಒಂದು ಇದ್ರಲ್ಲಿ ಇದೆ. ನಮಗೆ ಯಾವಾಗ್ಲೂ ತೆಗಿತಾ ಇರ್ತೀವಿ, 5-10 ಅಂತೂ ಕಚ್ಚತಾನೆ ಇರ್ತವೆ. ಅವ ಭಯ ಪಡ, ಕಚ್ಚಿದಾಗ ಯಾವ್ದೇ ಕಾರಣಕ್ಕೂ ನೀವೇನ್ ಮಾಡಿ, ಆ ಮುಳ್ಳನ್ನ ರಿಮೂವ್ ಮಾಡಿ, ಈರುಳ್ಳಿನ ಪೇಸ್ಟ್ ಮಾಡಿ, ಆ ಬಾಡಿಗೆ ನೀವು ಅಪ್ಲೈ ಮಾಡಿದಾಗ ಊತ ಬರಲ್ಲ, ನೋವು ಬರಲ್ಲ, ಯಾವ್ದು ಸಮಸ್ಯೆ ಇರಲ್ಲ.
0: ಹೌದು. ಈಗ ನೀವು ವರ್ಷದಲ್ಲಿ ಎಷ್ಟು ತುಪ್ಪ ಮಾರಾಟ ಮಾಡ್ತೀರಾ, ಎಲ್ಲಿ ಮಾರಾಟ ಮಾಡ್ತೀರಿ
1: ಸರ್? ಒಂದು 60 kg, 50 kg, 40 kg ತಿಂಗ್ಳ ಸರ್?
0: ತಿಂಗಳಿಗೆ
1: ಒಂದೂವರೆ ತಿಂಗಳು.
0: ಬೆಳಿಗ್ಗೆ ಅಂತ
1: ಈ 2 ವರ್ಷದಿಂದ ಬಹಳ ಅತಿ ಬಹಳ ಇಳುವರಿ ಕಮ್ಮಿ. ಜಾಸ್ತಿ ಎಕ್ಸಸ್ ಅಪ್ಪಿಟ್ಟು ಕುಟುಂಬ ಬದುಕದೆ ಒಂದ್ ದೊಡ್ಡ ಸನ್ನಿವೇಶ ಆಗ್ಬಿಡುತ್ತು. ಹನಿ ತೆಗಿಯೋದಿರ್ಲಿ, ಅದು ಕುಟುಂಬನ ಬದುಕಿಸ್ಕೊಳ್ಳೋದೇ ಒಂದು ದೊಡ್ಡ ಕತೆ ಆಗೋಗ್ಬಿಡುತ್ತೆ. ಇತ್ತೀಚೆಗೆ ಹೂವ ಇರಲ್ಲ, ಕಮ್ಮಿ. ಆಮೇಲೆ ತೋಟದಲ್ಲಿ ಕಳೆನಾಶಕ ಹೊಡೆಯೋದ್ರಿಂದ ಏನ್ ಕಳೆ ಇರುತ್ತಲ್ಲ ಸರ್,
0: ಅದರಲ್ಲಿ ಎದುರಿಸ್ತಾ ಇದ್ವಿ ಅಲ್ವಾ. ಎಲ್ಲೆಂದ್ರಲ್ಲೇ ಕ್ರಿಮಿನಾಶಕಗಳು ಬಳಕೆ ಜಾಸ್ತಿ ಆಗ್ತಾ ಇದೆ.

0: ಸಿಕ್ಕಾಬಟ್ಟೆ ಸರ್. ಈಗೇನಾಗಿದೆ, ನಮ್ದು ಈರುಳ್ಳಿ ಸೀಡ್ಸ್ ಮಾಡ್ತಾರಲ್ಲ ಸರ್, ಈರುಳ್ಳಿದು ಆ ಸೀಡ್ಸ್ ಅಲ್ಲಿ ಬಾಡಿಗೆ ತಗೊಂಡು ಹೋಗ್ತಾರೆ.
1: ಈಗ ನಿಮ್ ಭಾಗದಲ್ಲಿ ಜಾಸ್ತಿ ಮಾಡ್ತಾ ಇದಾರಲ್ಲ,
0: ಬಹಳ ಬಹಳ
1: ಈರುಳ್ಳಿ ಬೀಜೋತ್ಪಾದನೆ,
0: ಬೀಜೋತ್ಪಾದನೆ ಅದಕ್ಕೆ ಸೀಡ್ಸ್ ಅಲ್ಲಿ ಹೋಗಿ ಇಟ್ಟು ಬರ್ತೀವಿ. ಆಮೇಲೆ ಸುಮಾರು ಒಂದು ಯಾವ್ಯಾವ ಜಮೀನುಗಳಲ್ಲಿ ತೋಟಗಳಲ್ಲಿ ಎಲ್ಲ ಇಟ್ಟು ಬಂದ್ಬಿಟ್ಟಿದೀವಿ.
1: ಒಟ್ಟಾರೆ ವರ್ಷದ ಎಲ್ಲಾ ಕಾಲದಲ್ಲೂ ಜೇನು ಕೃಷಿ ಮಾಡಬಹುದು
0: ಮಾಡಬಹುದು.
1: ಅದಕ್ಕೆ ಮಳೆಗಾಲನೇ ಬೇಸಿಗೆ ಕಾಲನೇ ಏನಿಲ್ಲ,
0: ಅಡ್ಡಿ ಅಡ್ಡಿ ಇಲ್ಲ.
1: ಒಳ್ಳೆ ವಾತಾವರಣ ಇದ್ರೆ ಎಲ್ಲಾ ಕಾಲದಲ್ಲೂ ಇಳುವರಿ ಬರುತ್ತೆ,
0: ಖಂಡಿತ ಮಾಡಬಹುದು. ಬಹಳ ಅಂದು ಅತಿ ಹೆಚ್ಚವಾಗಿ ಜೇನು ಒಂದು ಒಂದು ರೈತ ಒಂದು ಒಂದು ಎಕರೆ ಜಮೀನಲ್ಲಿ ಒಂದು ನಾಲ್ಕು ಕುಟುಂಬ ಅಳವಡಿಸ್ಕೋಬಹುದು.
1: ಎಷ್ಟು ಲಾಭ ಬರುತ್ತೆ ವರ್ಷದಲ್ಲಿ?
0: ಬರುತ್ತೆ ಸರ್, ಏನಿಲ್ಲ ಸರ್, ಅದ್ರ ಖರ್ಚೇನಿರಲ್ಲ. ಒಂದು ಒಂದು ಬಾಕ್ಸ್ ಅಲ್ಲಿ ಕನಿಷ್ಠ ಅಂದ್ರೆ ಆವರೇಜ್ ಅಲ್ಲಿ 4 ಕೆಜಿ ಬಂದ್ರೆ, ಅಲ್ಲ 4 ಕ್ಲಿ 20 ಕೆಜಿ 28,500 ಆದ್ರೂ ನಮಗೆ ಯಥೇಚ್ಛವಾಗ ಒಂದು 12,000 10,000 ಒಂದು ಕುಟುಂಬದಲ್ಲಿ ಸಿಗಂದ ಒಂದು ಲಾಭದಾಯಕ.
1: ಹೌದು, ಅದಕ್ಕೆ ನೀವು ಗೊಬ್ಬರ ಹಾಕಂಗಿಲ್ಲ, ನೀರು ಕೊಡಂಗಿಲ್ಲ, ಮೇವು ಹಾಕಂಗಿಲ್ಲ,
0: ಮನೆಗೆ ಒಳ್ಳೆ ಒಂದು ಹನಿ ತಿನ್ಬೋದು. ಆಮೇಲೆ ಇನ್ನೊಂದು ಹೇಳಿದ್ರಿ ಸರ್ ನೀವು, ಅದೆಲ್ಲಿ ಮಾರ್ಕೆಟ್ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಅದೀಗ ನಮ್ಮಲ್ಲಿ ನಾವು ಬ್ರಾಂಡೆಡ್ ಇದೆ, ನಮ್ದು ಭವ್ಯ ಮಧುವನ ಅಂತೇಳಿ ನಮ್ದೇ ಬ್ರಾಂಡೆಡ್ ಇದೆ ಸರ್. ಎಲ್ಲಿ ಹೋಗಲ್ಲ ಸರ್, ಫೋನ್ ಬರುತ್ತೆ ನನಗೆ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಎಲ್ಲಿ ಬೇಕಾದ್ರೂ ನಾನು ಕೊರಿಯರ್
1: ಮಾಡುತ್ತೆ.
0: ಹತ್ರದಲ್ಲಿದ್ದಾಗ ನಾವು ಒಂದು ಆಂಧವ್ಯ ಹೋದಾಗ್ಲೂ ತಗೊಂಡೋಗ್ತಿವಿ, ಹತ್ರದಲ್ಲಿದ್ದರೆ ಬಂದು ಅವರೇ ಬಂದು ಎಂಡ್ ತಗೊಂಡೋಗ್ತೀವಿ. ಮನೆಯಲ್ಲಿದ್ದೇ ಅದನ್ನ ಮಾರ್ಕೆಟ್ ಮಾಡ್ತಾ ಇದೀವಿ ಸರ್.
1: ಈ ಜೇನು ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಅವ್ರಿಗೆ ಏನಾದ್ರೂ ಜೇನು ತುಪ್ಪ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು?
0: ವಿಸಿ ಬೈರೇಶ್ ಅಂತೇಳಿ 9438337186. ಜೇನು ಕೃಷಿ ಮಾಡೋದಾಗಿರ್ಬೋದು, ಎಲ್ಲಾ ವಿಚಾರದಾಗ ಆಗಿರ್ಬೋದು, ಈ ನಂಬರ್ ಕಾಲ್ ಮಾಡಿ ಸರ್ ನಾವ್ ಹಿಂಗ್ ಅಳವಡಿಸ್ಕೋಬೇಕು, ನಮ್ಮನ್ನ ಸಂಪರ್ಕ ಮಾಡಿರ್ ಸಾಕು, ಎಲ್ಲಾ ವಿಚಾರನು ಹೇಳ್ಬೋದು,
1: ಎಲ್ಲಾ ಮಾಹಿತಿ.
0: ಈಗ ಪಾಪ ಎಷ್ಟೋ ಜನ ಅಳವಡಿಸ್ಕೋಬೇಕು ಅಂತಿದ್ದಾರೆ, ಆಮೇಲೆ ಅದ ಎಷ್ಟೋ ಜನ ಅದ್ ಮಾಡ್ಬೇಕು ಅಂತಿರ್ತಾರೆ, ಅದ್ರ ಬಗ್ಗೆ ಆದ್ರೆ ಅವ್ರಿಗೆ ಅನುಭವ ಇರಲ್ಲ, ಅದನ್ನ ಕೇಳಿರ್ ಸಾಕು ಸರ್, ನಾವ್ ದಯಮಾಡಿ ಅವ್ರಿಗೆ ಹೇಳಂತ ಒಂದ್ ಕೆಲ್ಸನ ನಾವ್ ಮಾಡ್ತೀವಿ.
1: ಒಳ್ಳೇದು ಬೈರೇಶ್ ಅವರೇ, ಇಲ್ಲಿ ತನಕ ಈ ಒಂದು ಜೇನು ಕೃಷಿಯ ಮಹತ್ವದ ಬಗ್ಗೆ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ
0: ಸರ್. ನಿಮಗೂ ಸಹ ಇವತ್ತು ನಮ್ಮನ್ನ ಕರೆಸಿ ಒಂದು 4 ಮಾತಾಡಕ್ಕೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಎಲ್ಲ ಅಂದ್ರೆ ಇವತ್ತು ಇಂಥ ಕೆಲಸಗಳು ನಿಮ್ಮ ಕಡೆಯಿಂದ ಆಗ್ತಾ ಇದೆಯಲ್ಲ, ಅದಕ್ಕೆ ನಾವಂತೂ ಚಿರಋಣಿ.
2: ಇದುವರೆಗೂ ಜೇನು ಕೃಷಿಯಲ್ಲಿನ ಅನುಭವಗಳು ಕುರಿತು ಹೊಳಲ್ಕೆರೆ ತಾಲೂಕು ಜಿ ವಡೇರಹಳ್ಳಿಯ ಪ್ರಗತಿಪರ ಕೃಷಿಕ ವಿಸಿ ಭೈರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್.
3: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಇದೀಗ ಒಂದು ಜನಪದ ಗೀತೆಯನ್ನ ಕೇಳಿ ಬರೋಣ.

0: ಜನಪದ ಗೀತೆಯೊಂದನ್ನು ಕೇಳಿದಿರಿ. ಹವಾಮಾನ ವರದಿ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಕರ್ನಾಟಕದ ಒಳನಾಡಿನ ಹಲವೆಡೆ ಮಳೆಯಾಗಿರುವ ವರದಿಯಾಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಇಲ್ಲಿ 1 ಸೆಂಟಿಮೀಟರ್, ದಾವಣಗೆರೆ ಜಿಲ್ಲೆ ರಾಂಪುರದಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿರುವ ವರದಿಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಗಾಳಿಯೊಂದಿಗೆ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 30 ಡಿಗ್ರಿ ಸೆಲ್ಸಿಯಸ್ ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಮಾರುಕಟ್ಟೆ ಧಾರಣೆ ವರದಿ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ವರದಿ ಹೀಗಿದೆ. ಅಡಿಕೆ ಅಪಿ ಕ್ವಿಂಟಾಲ್ಗೆ ಕನಿಷ್ಠ 52,819, ಗರಿಷ್ಠ 53,229, ಅಡಿಕೆ ಬೆಟ್ಟೆ 38,169, ಗರಿಷ್ಠ 38,599, ಅಡಿಕೆ ಕೆಂಪುಗೋಟು 32,209, 32,610, ಅಡಿಕೆ ರಾಶಿ 52,339, 52,779, ಗರಿಷ್ಠ. ಚನ್ನಗಿರಿ ಮಾರುಕಟ್ಟೆ ಧಾರಣೆ ವರದಿ. ಅಡಿಕೆ ರಾಶಿ ಕ್ವಿಂಟಾಲ್ಗೆ 37,000, ಗರಿಷ್ಠ 54,099. ಮೆಕ್ಕೆಜೋಳ ಸ್ಥಳೀಯ 1,600, ಗರಿಷ್ಠ 1,600. ಭತ್ತ 2,550, ಗರಿಷ್ಠ 2,600. ಮೆಣಸು, ಕರಿಮೆಣಸು 63,479, 64,879. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಹಳದಿ 1,700, ಗರಿಷ್ಠ 2,285. ರಾಗಿ ಉತ್ತಮ 2,950, ಗರಿಷ್ಠ 2,950. ಹೊಳಲ್ಕೆರೆ ಮಾರುಕಟ್ಟೆ ಧಾರಣೆ ವರದಿ ಹೀಗಿದೆ. ಅಡಿಕೆ ಇತರೆ 21,100, ಗರಿಷ್ಠ 24,000. ಅಡಿಕೆ ರಾಶಿ 50,599, ಗರಿಷ್ಠ 53,569. ಮಾರುಕಟ್ಟೆ ಧಾರಣೆ ವರದಿ ಕೇಳಿದಿರಿ. ಇದೀಗ ರೈತರಿಗೆ ಸಲಹೆ.
1: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸಲು ಜಿಬಿ ಅಂತ. ನಾನು ಬೀಜ ಘಟಕ ಶಿವಮೊಗ್ಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಷಯ ಬಂದ್ಬಿಟ್ಟು ಕನಕಾಂಬರ ಬೇಸಾಯ ಕ್ರಮಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸರಿ ಕನಕಾಂಬರ ಅಂತ ಕೇಳಿದಾಗ ನಾವು ಅಂಬರಕ್ಕೆ ಏರಿದ ಕನಕಾಂಬರ ಅಂತೀವಿ. ಅಂಬರಕ್ಕೆ ಏರಿದ ಕನಕಾಂಬರ ಅಂತಂದರೆ ಇದು ಕನಕಾಂಬರದ ಒಂದು ಹೂವಿನ ಒಂದು ರೇಟ್ ಕುರಿತು, ಹೆಚ್ಚು ಬೆಳೆ ಭಾಳ ರೇಟ್ ಬಂದಾಗ ಅಂಬರಕ್ಕೆ ಏರಿದೆ ಅನ್ನೋದು ಒಂದು ಜಸ್ಟ್ ನಂಬಿಕೆ ಎಲ್ಲರಿಗೂ. ಈ ಒಂದು ಬೆಳೆ ನಾವು ಸುಮಾರು ಇದರ ಮೂಲದ ತಗೊಂಡಾಗ ಇದು ನಮ್ಮ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸ್ವಂತ ಬೆಳೆ, ಮತ್ತು ಶ್ರೀಲಂಕಾ ಅಂತ ಹೇಳ್ತಾರೆ. ಬಟ್ ದಕ್ಷಿಣ ಭಾರತ ಶ್ರೀಲಂಕಾ ಎರಡು ಕಡೆಗೆ ಇದು ಮೊದಲಿಂದನೂ ಬೆಳೀತಾ ಇದ್ರು. ಇದನ್ನು ನಾವು ಈ ಬೆಳೆನ ನಮ್ಮ ಭಾರತದಲ್ಲಿ ಸುಮಾರು

0: 4700 ಹೆಕ್ಟೇರ್ ಅಲ್ಲಿ ನಾವು ಇದನ್ನ ಬೆಳೀತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ ನಾವು ತಗೊಂಡಾಗ ಇದು ಚಿಕ್ಕಬಳ್ಳಾಪುರ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ತುಂಬ ಜಾಸ್ತಿ ಅತಿ ಹೆಚ್ಚುವಾಗಿ ನಾವು ಇದನ್ನ ಬೆಳಿತೀವಿ. ಇದರ ಒಂದು ಕನಕಾಂಬರ ಕುಟುಂಬ ಅಂತ ತಗೊಂಡ್ರೆ ನಾವು ಇದನ್ನ ಅಕ್ಯಾಂಥೇಸಿ ಅಂತ ಕರಿತೀವಿ. ಸುಮಾರು ಇದರಲ್ಲಿ 6 ಪ್ರಭೇದಗಳಿವೆ. ಅದರಲ್ಲಿ ಕ್ರಾಸಾಂಡ್ರಾ ಅಂಡುಲೇ ಫೋಲಿಯಾ ಅಂತಕ್ಕಂಥ ಒಂದು ಪ್ರಭೇದ. ನಾವು ವಾಣಿಜ್ಯವಾಗಿ ನಾವು ಇದನ್ನ ವಿಶೇಷವಾಗಿ ಇದನ್ನು ಬೆಳಿತೀವಿ. ಇದರ ಉಪಯೋಗಗಳು, ಕನಕಾಂಬರ ಉಪಯೋಗಗಳು ಬಂದ್ಬಿಟ್ಟು, ನಾವು ಈ ಕನಕಾಂಬರದ ಹೂವಿನ ಬಿಡಿ ಹೂವಾಗಿ ಬೆಳೆಸ್ತೀವಿ. ಮತ್ತು ಆಮೇಲೆ ನಾವು ಇತ್ತೀಚಿನ ದಿನಗಳಲ್ಲಿ ಇದನ್ನು ಕುಂಡದಲ್ಲಿ ನಾವು ಬೆಳಿತೀವಿ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ದಂಟು ಸಹಿತ ಕಟ್ ಮಾಡಿಬಿಟ್ಟು ಕಟ್ ಫ್ಲವರ್ ಆಗಿ ಸಮೇತ ಬೆಂಗಳೂರು ಮತ್ತು ಕೆಲವು ಹೊರದೇಶಗಳಲ್ಲಿ ದಂಟು ಸಹಿತ ಇದನ್ನು ಬೆಳೀತಾ ಇದ್ದಾರೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪೂರಕವಾದ ವಾತಾವರಣ ಬಂದ್ಬಿಟ್ಟು 30-35 ಸೆಂಟಿಗ್ರೇಡ್ ಟೆಂಪ್ರೇಚರ್ ಇರಬೇಕು. ಇದರ ಮಣ್ಣು ಬಂದ್ಬಿಟ್ಟು ಕೆಂಪು ಗೋಡೆ ಮಣ್ಣು ಇದ್ದರೆ ಚೆನ್ನಾಗೆ. ಇದರ ಮಣ್ಣಿನ ಒಂದು ರಸಸಾರ ಬಂದ್ಬಿಟ್ಟು 6-7.5 ಇರಬೇಕಾಗುತ್ತದೆ. ಇದು ನಾವು 2 ರೀತಿಯಲ್ಲಿ ಇದನ್ನು ಬೆಳೆಯನ್ನು ತಗೋಬೋದು. ಒಂದು ಬೀಜದಿಂದ ನಾವು ಇದನ್ನು ತಗೋಬೋದು, ಇನ್ನೊಂದು ಕಾಂಡದಿಂದ ನಾವು ಈ ಬೆಳೆಯನ್ನು ತಗೋಬೋದು. ಬೀಜದಿಂದ ಹೋದರೆ ಸುಮಾರು ನಮಗೆ 5 kg/ಹೆಕ್ಟೇರ್ ಬೇಕಾಗುತ್ತೆ. ಬೀಜ ಬಂದ್ಬಿಟ್ಟು 5 kg/ಹೆಕ್ಟೇರ್ ಬೇಕಾಗುತ್ತೆ. ಈ ಬೀಜವನ್ನು ನಾವು ಜುಲೈಯಿಂದ ಅಕ್ಟೋಬರ್ಗೆ ಜಸ್ಟ್ ಬಿತ್ತನೆ ಮಾಡಿದರೆ ನಮಗೆ 2 ತಿಂಗಳಾದಮೇಲೆ ಅದು ಸಸಿ ತಯಾರಾಗಿರುತ್ತೆ ಮಡಿಯಲ್ಲಿ. ಅದನ್ನು
1: ರೈತರಿಗೆ ಸಲಹೆ ಕೇಳಿದ್ರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಆಹಾರ ಮೌಲ್ಯವರ್ಧನೆ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನುಗ್ಗೆಹಳ್ಳಿಯ ಯುವಕ ನಂದನ್ ಬಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಕೆಳಗರೆ ನಾಳೆ ಬೆಳಗ್ಗೆ 10 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ಪ್ರಸಾರವಾಗಲಿದೆ. ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಮತ್ತು ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು ಕುರಿತು ಚಿತ್ರದುರ್ಗದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಪುಷ್ಪಲತಾ ಭಾವಿಮಠ ಅವರು ಭಾಗವಹಿಸಲಿದ್ದಾರೆ. ಆಕಾಶವಾಣಿ ಚಿತ್ರದುರ್ಗ ಸಮಯ ಆಗ್ತಾ ಇದೆ 7:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ವಿನಿಮಯ, ಭೂ, ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕುವೈತ್ನ ಅಮೀರ್ ಶೇಖ್ ಮೆಶಾಲ್ ಅಲ್ ಅಹ್ಮದ್ ಅಲ್ ಜಾಬರ್ ಅಲ್ ಸಬಾ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಪಶ್ಚಿಮ ಏಷ್ಯಾದಲ್ಲಿ ಬೆಳೆಯುತ್ತಿರುವಂತಹ ಭದ್ರತಾ ಪರಿಸ್ಥಿತಿಯ ಕುರಿತು ಉಭಯ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಉದ್ವಿಗ್ನತೆ ಹೆಚ್ಚುತ್ತಿರುವಂತಹ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಕುವೈತ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಮೇಲಿನ ದಾಳಿಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಶಾಂತಿ ಮತ್ತು ಸ್ಥಿರತೆಯನ್ನು ಶೀಘ್ರವಾಗಿ ಪುನಃಸ್ಥಾಪಿಸಲು ಉದ್ವಿಗ್ನತೆಯನ್ನು ಕಡಿಮೆ ಮಾಡುವುದು, ಸಂವಾದ ಮತ್ತು ರಾಜತಾಂತ್ರಿಕತೆ ಮೂಲಕ ಶಾಂತಿ ಸ್ಥಾಪನೆಗೆ ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದರು. ಕುವೈತ್ನಲ್ಲಿರುವಂತಹ ಭಾರತೀಯ ಸಮುದಾಯದ ನಿರಂತರ ಯೋಗಕ್ಷೇಮ ಮತ್ತು ಸುರಕ್ಷತೆ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿದ್ದ

0: ಕಾಗಿ ಅವರು ಕುವೈತ್ನ ಅಮೀರ್ಗೆ ಧನ್ಯವಾದ ಸಲ್ಲಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗುತ್ತಿರುವ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ದಾಳಿಗಳನ್ನು ತಕ್ಷಣವೇ ನಿಲ್ಲಿಸಲು, ಗರಿಷ್ಠ ಸಮಯವನ್ನು ನಿರ್ವಹಿಸಲು ಮತ್ತು ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಳಿಸಬಹುದಾದಂತಹ ಯಾವುದೇ ಕ್ರಮದಿಂದ ದೂರವಿರುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ದೇಶಗಳನ್ನು ಅವರು ಒತ್ತಾಯಿಸಿದ್ದಾರೆ. ಲೆಬನಾನ್, ಇರಾನ್ ಮತ್ತು ಗಾಜಾದಲ್ಲಿ ಕದನ ವಿರಾಮಗಳನ್ನು ಸಂಪೂರ್ಣವಾಗಿ ಪಾಲಿಸುವಂತೆ ಆಂಟೋನಿಯೋ ಗುಟೆರೆಸ್ ಕರೆ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನಿಗೆ ಅನುಸಾರವಾಗಿ ಸಂಚಾರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಗಳಿಗೆ ಯಾವುದೇ ಮಿಲಿಟರಿ ಪರಿಹಾರವಿಲ್ಲ ಎಂದು ಪುನರುಚ್ಚರಿಸಿದ ಅವರು, ಸಂವಾದ ಮತ್ತು ಮಾತುಕತೆಗಳ ಮೂಲಕ ಮಾತ್ರ ಶಾಂತಿ ಸ್ಥಾಪನೆ ಸಾಧ್ಯ ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅಭಿಪ್ರಾಯಪಟ್ಟಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವಿನ ಘರ್ಷಣೆಯಲ್ಲಿ 30 ಹೆಚ್ಚು ಜನರು ಸಾವನ್ನಪ್ಪಿದ್ದು ಸುಮಾರು 200 ಮಂದಿ ಗಾಯಗೊಂಡಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಥಿಕ ಮತ್ತು ರಾಜಕೀಯ ಕುಂದುಕೊರತೆಗಳ ಕುರಿತು ಪ್ರತಿಭಟನೆಗಳನ್ನು ಮುನ್ನಡೆಸುತ್ತಿರುವಂತಹ ಪ್ರಮುಖ ನಾಗರಿಕ ಒಕ್ಕೂಟವಾದಂತಹ ಜಂಟಿ ಅವಾಮಿ ಕ್ರಿಯಾ ಸಮಿತಿಯನ್ನ ಅಧಿಕಾರಿಗಳು ನಿಷೇಧಿಸಿದ ನಂತರ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ರಾವಲ್ಕೋಟ್ ಮತ್ತು ಮುಜಾಫರಾಬಾದ್ನಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ನಡುವಿನ ಘರ್ಷಣೆಗಳ ನಂತರ ಸಂವಹನ ಕಡಿತಗೊಂಡ ನಡುವೆಯೂ ಮುಷ್ಕರ ಮುಂದುವರೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳು ಮುಂದುವರೆದಿದ್ದು ನೂರಾರು ಪ್ರತಿಭಟನಾಕಾರರು ಬೀದಿಗೆ ಇಳಿದಿದ್ದಾರೆ. ಭಿಂಬರ್ ಮತ್ತು ಕೋಟ್ಲಿ ನಗರಗಳಲ್ಲಿ ಬಂದ್ ಮುಂದುವರೆದಿದ್ದರಿಂದ ಈ ಪ್ರದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಭಾನುವಾರ ರಾತ್ರಿ ನಡೆದ ಘರ್ಷಣೆಗಳು 7 ನಾಗರಿಕರನ್ನ ಬಲಿ ತೆಗೆದುಕೊಂಡ ನಂತರ ಇತ್ತೀಚಿನ ಬೆಳವಣಿಗೆ ಇದಾಗಿದೆ. ನಾಗರಿಕರ ಮೇಲೆ ಪಾಕಿಸ್ತಾನಿ ಅಧಿಕಾರಿಗಳು ನಡೆಸಿದ ಕಠಿಣ ಕ್ರಮಕ್ಕೆ ಜಾಗತಿಕ ಖಂಡನೆ ವ್ಯಕ್ತವಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂಟರ್ನೆಟ್ ಮತ್ತು ಮೊಬೈಲ್ ಸೇವೆ ಸ್ಥಗಿತ, ಪ್ರತಿಭಟನಾಕಾರರ ಬಂಧನ ಮತ್ತು ಹೆಚ್ಚುತ್ತಿರುವ ಉದ್ವಿಗ್ನತೆಯ ವರದಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಬ್ರಿಟನ್ ಸಂಸತ್ತಿನ 50 ಹೆಚ್ಚು ಸದಸ್ಯರು ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಎವೆಟ್ ಕೂಪರ್ ಅವರಿಗೆ ಪತ್ರ ಬರೆದಿದ್ದಾರೆ. ದೇಶಾದ್ಯಂತ ಜಲ ಸಂರಕ್ಷಣೆ ಮತ್ತು ಜಲಸಂಪನ್ಮೂಲ ನಿರ್ವಹಣೆಯನ್ನ ಬಲಪಡಿಸುವ ಜಲಶಕ್ತಿ ಸಚಿವಾಲಯ ಕೈಗೊಂಡಿರುವಂತಹ ವಿವಿಧ ಉಪಕ್ರಮಗಳು ಮತ್ತು ಯೋಜನೆಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಪರಿಶೀಲಿಸಿದರು. ಸಭೆಯಲ್ಲಿ ನದಿ ಜೋಡಣೆ ಯೋಜನೆಗಳಿಗೆ ತೆಗೆದುಕೊಳ್ಳುತ್ತಿರುವಂತಹ ಕ್ರಮಗಳು ಮತ್ತು ನಮಾಮಿ ಗಂಗೆ ಹಾಗೂ ಇತರ ಪ್ರಮುಖ ಕಾರ್ಯಕ್ರಮಗಳ ಕುರಿತು ಉಪರಾಷ್ಟಪತಿಯವರು ಮಾಹಿತಿಯನ್ನು ಪಡೆದುಕೊಂಡರು. ಸಮಗ್ರ ವಿಧಾನದ ಮೂಲಕ ನೀರಿನ ಸಂರಕ್ಷಣೆ ಮತ್ತು ಅಂತರ್ಜಲ ಮರುಪೂರಣವನ್ನು ಬಲಪಡಿಸಲು ಪ್ರಾರಂಭಿಸಲಾದ ಇಲಾಖೆಯ ಪ್ರಮುಖ ಉಪಕ್ರಮವಾದಂತಹ ಜಲ ಸಂಚಾಯ್ ಜನ್ಭಾಗಿದಾರಿ ಯೋಜನೆಯನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಡಾ ರಾಜ್ಭೂಷಣ್ ಚೌಧರಿ ಮತ್ತು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾರತದ ಭೂಗಡಿಗಳಲ್ಲಿ ಸರಕು ಸಾಗಾಣಾ ಪ್ರಕ್ರಿಯೆ ಮತ್ತು ಪ್ರಯಾಣಿಕರ ಸಂಚಾರವನ್ನ ಡಿಜಿಟಲೀಕರಣಗೊಳಿಸಲು ಮತ್ತು ಸುಗಮಗೊಳಿಸಲು ವಿನಿಮಯ ಎಂಬ ಭೂ ಬಂದರು ನಿರ್ವಹಣಾ ವ್ಯವಸ್ಥೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ಉದ್ಘಾಟನೆ ಮಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಆಧುನಿಕ ಮತ್ತು ತಂತ್ರಜ್ಞಾನ ಆಧಾರಿತ ಗಡಿ ನಿರ್ವಹಣಾ ವ್ಯವಸ್ಥೆಯನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿದೆ ಮತ್ತು ವ್ಯಾಪಾರವನ್ನು ಸುಲಲಿತಗೊಳಿಸಿ ಸಂಪರ್ಕ ಮತ್ತು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಭೂಬಂದರುಗಳು ಗಡಿ ಭದ್ರತೆಯನ್ನು ಹೆಚ್ಚಿಸಿ ವ್ಯಾಪಾರವನ್ನು ವೃದ್ಧಿಸುವುದು ಮಾತ್ರವಲ್ಲದೆ ಕಾನೂನುಬಾಹಿರ ಅತಿಕ್ರಮಣ ಮತ್ತು ಅನಧಿಕೃತ ಚಟುವಟಿಕೆಗಳನ್ನು ತಡೆಗಟ್ಟಲು ಸಹಾಯ ಮಾಡಿವೆ ಎಂದು ಹೇಳಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ದಕ್ಷ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಗಡಿ ಭದ್ರತೆಯನ್ನು ಬಲಪಡಿಸಲು ಸರ್ಕಾರ ಬದ್ಧವಾಗಿದೆ. ವಿನಿಮಯ ವೇದಿಕೆಯು ದೇಶದ ಗಡಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಭೂ ಬಂದರುಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವ ಪ್ರಯತ್ನಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉತ್ತರ ಪ್ರದೇಶದ ಸೀತಾಪುರದಲ್ಲಿ ರಕ್ಷಣಾ ಇಲಾಖೆಯ ಮೊದಲ ಬೃಹತ್ ಪ್ರಮಾಣದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಯು ಉತ್ತರ ಪ್ರದೇಶದಾದ್ಯಂತ ಇರುವ ರಕ್ಷಣಾ ಸಂಸ್ಥೆಗಳ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ ಮತ್ತು ವಿದ್ಯುತ್ ವೆಚ್ಚದಲ್ಲಿ

0: ಗಣನೀಯ ಉಳಿತಾಯ ಮಾಡುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಶುದ್ಧ ಇಂಧನ, ಸುಸ್ಥಿರತೆ ಮತ್ತು ಸಾಂಪ್ರದಾಯಿಕ ಇಂಧನ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಜಮ್ಮು ಕಾಶ್ಮೀರದ ಜೋಜಿಲಾ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ನಿತಿನ್ ಗಡ್ಕರಿ, 14 ಕಿಲೋಮೀಟರ್ ಉದ್ದದ ಈ ಸುರಂಗವು ಏಷ್ಯಾ ಮಾತ್ರವಲ್ಲದೆ ಭಾರತದ ಅತಿ ಉದ್ದದ ಸುರಂಗ ಮಾರ್ಗ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳಿದ್ದಾರೆ. -4 ಕೊರೆಯುವ ಚಳಿಯಲ್ಲಿಯೇ ಕಾರ್ಮಿಕರು ಮತ್ತು ಎಂಜಿನಿಯರ್ಗಳು ಕೆಲಸ ಮಾಡಿರುವ ಪರಿಣಾಮವಾಗಿ ಇಂದು ಜಮ್ಮು ಕಾಶ್ಮೀರ ಐತಿಹಾಸಿಕ ದಾಖಲೆಯನ್ನು ಬರೆದಿದೆ. ಇದು ಕೇವಲ ಸುರಂಗ ಮಾರ್ಗ ಅಲ್ಲ, ಬದಲಿಗೆ ಭಾರತದ ಎಂಜಿನಿಯರಿಂಗ್ ಕೌಶಲ ಮತ್ತು ತಂತ್ರಜ್ಞಾನ ಕುಶಲತೆಗೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಕಾರ್ಗಿಲ್ ಮತ್ತು ಲೇಹ್ ನಡುವಿನ 18,000 ಕೋಟಿ ಮೌಲ್ಯದ ಸುರಂಗ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಹೆಚ್ಚುವರಿಯಾಗಿ 230 ಕಿಲೋಮೀಟರ್ ಕಾರ್ಗಿಲ್ ಜನ್ಸ್ಕರ್ ರಸ್ತೆ ಯೋಜನೆಯ ಕಾಮಗಾರಿ ನಡೆಯುತ್ತಿದ್ದು 85% ಕೆಲಸ ಪೂರ್ಣಗೊಂಡಿದೆ. ಈ ಮಾರ್ಗವು 62 ಸೇತುವೆಗಳ ನಿರ್ಮಾಣವನ್ನು ಒಳಗೊಂಡಿದೆ ಎಂದು ಸಚಿವ ನಿತಿನ್ ಗಡ್ಕರಿ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿಯೊಂದು ಹೊಸ ಜೀವವು ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಹಾಗೂ ಗೌರವಾನ್ವಿತ ಆರೈಕೆ ಹಕ್ಕನ್ನು ಹೊಂದಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ 10 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಕಳೆದ ದಶಕದಲ್ಲಿ ಈ ಉಪಕ್ರಮವು ಲಕ್ಷಾಂತರ ಗರ್ಭಿಣಿಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳವಳಿಯನ್ನಾಗಿ ಮಾಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕೇವಲ ಒಂದು ಯೋಜನೆಯಲ್ಲ, ಬದಲಾಗಿ ಪ್ರತಿಯೊಬ್ಬ ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯಕ್ಕಾಗಿ ಸರ್ಕಾರದ ಬದ್ಧತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ವರ್ಷಗಳಲ್ಲಿ ಭಾರತದ ಲಕ್ಷಾಂತರ ತಾಯಿಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿರುವಂತಹ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಇದೇ 21ರಂದು ನಡೆಯಲಿರುವಂತಹ ನೀಟ್ ಮರುಪರೀಕ್ಷಾ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಪ್ರಶ್ನೆ ಪತ್ರಿಕೆಗಳ ತಯಾರಿಕೆಯಿಂದ ಹಿಡಿದು ಮುಂದಿನ ಎಲ್ಲ ಪ್ರಕ್ರಿಯೆಗಳವರೆಗಿನ ಸಂಪೂರ್ಣ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ಜೊತೆಗೆ ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿರುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಿದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಮತ್ತು ನ್ಯೂನತೆಗಳನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿನಿಮಯ ಭೂ ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಇದೀಗ ಭಾಷಣ. ಧೀಮಂತ ಸಾಹಿತಿ ತರಾಸು ಅವರ ಬದುಕು ಬರಹ ಕುರಿತು ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ.
2: ದುರ್ಗದ ಅಂತಃಕರಣ ತರಾಸು, ಧೀಮಂತ ಸಾಹಿತಿಯ ಬದುಕು ಬರಹ. ತರಾಸು ಸಾಹಿತ್ಯ ಜಗತ್ತಿನ ಸಾಮ್ರಾಟ, ಸಾಹಿತ್ಯ ಲೋಕದ ಧ್ರುವತಾರೆ, ಲಕ್ಷಾಂತರ ಸಾಹಿತ್ಯ ಪ್ರೇಮಿಗಳ ಹೃದಯ ಗೆದ್ದಂಥ ಕಾಲಪುರುಷ. ತರಾಸು ವಿಸ್ತಾರ ರೂಪ, ತಳುಕಿನ ರಾಮಸ್ವಾಮಯ್ಯನವರ ಮಗ ಸುಬ್ಬರಾಯ. ಇವರ ಮನೆತನ ಸಾಹಿತಿಗಳ ಹಿನ್ನೆಲೆ ಹೊಂದಿದ್ದು ತಳುಕು ಎಂಬ ಕಗ್ಗಳ್ಳಿ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು. ಇವರ ದೊಡ್ಡಪ್ಪ ಟಿಎಸ್ ವೆಂಕಣ್ಣಯ್ಯನವರು ಘನ ವಿದ್ವಾಂಸರು, ಮೈಸೂರು ಜಿಲ್ಲೆಯಲ್ಲಿ ಪ್ರೊಫೆಸರ್. ಇವರ ಶಿಷ್ಯಂದಿರು ಕುವೆಂಪು, ಜಯಚಾಮರಾಜ ಒಡೆಯರ್. ಇನ್ನು ತರಾಸು ಚಿಕ್ಕಪ್ಪನವರು ತಾಸು ಶ್ಯಾಮರಾಯರು, ಇವರು ಸಹ ಪ್ರಾಧ್ಯಾಪಕರು. ತಂದೆ ರಾಮಸ್ವಾಮಯ್ಯ ವೃತ್ತಿಯಲ್ಲಿ ವಕೀಲರು, ಹಾಬಿಯಲ್ಲಿ ಸಾಹಿತ್ಯ ರಚನಾಕಾರರು. ಇಂತಹ ವಿದ್ವತ್ ಕುಟುಂಬದ ಕುಡಿ ತರಾಸು. ತರಾಸು ಹುಟ್ಟಿದ್ದು ಮಲೆಬೆನ್ನೂರಿನಲ್ಲಿ

ತಂದೆ ರಾಮಸ್ವಾಮಯ್ಯ ಕಂದಾಯ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು. ತಾಯಿ ಸೀತಮ್ಮನವರು ಇವರ ಮಗನಾಗಿ ಜನಿಸಿದರು. ಇವರ ಜನನ 1920 ಏಪ್ರಿಲ್ 21, ಅಂದು ಅಕ್ಷಯ ತದಿಗೆಯ ಬಸವ ಜಯಂತಿ, ಅಂದೇ ಶಿವಾಜಿ ಜಯಂತಿ. ಈ ದಿನ ಮಹಾನುಭಾವರು ಹುಟ್ಟಿದ ಶುಭಗಳಿಗೆ. ಇವರ ಜಾತಕ ನೋಡಿದ ಪುರೋಹಿತರು ದೊಡ್ಡ ಮನುಷ್ಯನಾಗುತ್ತಾನೆ ಎಂದು ಭವಿಷ್ಯ ನುಡಿದಿದ್ದರಂತೆ. ತಾರಸು ವಿದ್ಯಾಭ್ಯಾಸ, ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ಚಿತ್ರದುರ್ಗದಲ್ಲಿ ಮುಗಿಸಿದರು. ಶಾಲೆಯ ದಿನದಲ್ಲಿ ಈತನೊಬ್ಬ ತುಂಟ ವಿದ್ಯಾರ್ಥಿ. ಈತನ ಮಾನಸಿಕ ಸ್ಥಿತಿ ಅರ್ಥ ಮಾಡಿಕೊಂಡವರಿಗೆ, ಅರ್ಥ ಮಾಡಿಕೊಳ್ಳದವರಿಗೆ ದುಸ್ವಪ್ನದಂತಿದ್ದ. ಅಂದರೆ ಅವರದೇ ಕಾದಂಬರಿ ನಾಗರಾವು ರಾಮಾಚಾರ್ಯಂತೆ. ಅವರ ಬುದ್ಧಿ ವಿಕಾಸಕ್ಕೆ ಮನೆಯ ವಾತಾವರಣವೂ ಕಾರಣ ಎನ್ನಬಹುದು. ಪ್ರೊಫೆಸರ್ ಟಿ ಎಸ್ ವೆಂಕಣ್ಣಯ್ಯರಿಂದಾಗಿ ಸುಬ್ಬರಾಯರು 10-12 ವಯಸ್ಸಿನವರು ಇದ್ದಾಗ ಇವರ ಮನೆಗೆ ಹಿರಿಯರಾದ ಬಿ ಎಂ ಶ್ರೀಕಂಠಯ್ಯ, ಮಾಸ್ತಿ ವೆಂಕಟೇಶಯ್ಯಂಗಾರ್, ವಿ ಸೀತಾರಾಮಯ್ಯ, ದೇವುಡು ನರಸಿಂಹಶಾಸ್ತ್ರಿಗಳು ಮೊದಲಾದ ಸಾಹಿತ್ಯ ಶಿಕ್ಷಣ ಕ್ಷೇತ್ರದ ಘಾಟಾನುಘಾಟಿಗಳು ಬರುತ್ತಿದ್ದರು. ಬಾಲಕ ತಾರಸು ಬರವಣಿಗೆಗೆ ಸ್ಫೂರ್ತಿ. ಒಮ್ಮೆ ಟಿ ಎಸ್ ವೆಂಕಣ್ಣಯ್ಯನವರು ಚಿತ್ರದುರ್ಗಕ್ಕೆ ಬಂದಿದ್ದರು. ಮುಂಜಾನೆ ಚುಮು ಚುಮು ಸೀತಗಾಳಿ, ಬೆಟ್ಟ ವೀಕ್ಷಣೆಗೆ ಟಿ ಎಸ್ ವೆಂಕಣ್ಣಯ್ಯನವರ ಜೊತೆಯಲ್ಲಿ ಹುಲ್ಲೂರು ಶ್ರೀನಿವಾಸ್ ಜೋಯಿಸರು, ರಾಮಸ್ವಾಮಯ್ಯನವರು, ಜೊತೆಯಲ್ಲಿ ಬಾಲಕ ತಾರಸು. ಶ್ರೀನಿವಾಸ್ ಜೋಯಿಸರು ಏನೋ ವಿವರಿಸುತ್ತಾ ನಡೆದರೆ ವೆಂಕಣ್ಣಯ್ಯನವರು ಹಿಂದಕ್ಕೆ ಕೈಕಟ್ಟಿಕೊಂಡು ಹೂಗುಟ್ಟುತ್ತಾ ನಡೆದಿದ್ದರೆ ಬಾಲಕ ತಾರಸು ದಾರಿಯುದ್ದಕ್ಕೂ ಬಂಡೆ ಇರುವುದು, ಬತೇರಿ ಹತ್ತುವುದು, ದೊಡ್ಡಪ್ಪ ಎಂದು ಕೂಗುವುದು ನಡೆಯುತ್ತಲೇ ಇತ್ತು. ಅವರೊಬ್ಬ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್, ಘನ ವಿದ್ವಾಂಸರು ಎಂಬ ಅಳುಕಿರಲಿಲ್ಲ, ಅದು ಸಲಿಗೆಯಾಗಿತ್ತು. ಎಲ್ಲರೂ ಬೆಟ್ಟದ ತುದಿ ಮುಟ್ಟಿದಾಗ ವಿಶ್ರಾಂತಿಗೆ ಉಯ್ಯಾಲೆ ಕಂಬದ ಹತ್ತಿರ ಕುಳಿತುಕೊಳ್ತಾರೆ. ವೆಂಕಣ್ಣಯ್ಯನವರು ಸುಬ್ಬಣ್ಣನ ಹತ್ರ ಕರೆದು, ಲೇ ಸುಬ್ಬಣ್ಣ, ಅದೇನೋ ವಟ ವಟ ಎಂದು ಗಲಾಟೆ. ನಿನ್ನದು ಬರೀ ಬುರುಡೆ ಹೊಡಿತೀಯಲ್ಲ, ಇವನು ಬರೆಯುವ ಯೋಗ್ಯತೆ ನಿನಗಿದೆಯೋ? ತಕ್ಷಣ ತರಸು, ಬೇಷಕ್ ಬರೆಯಬಲ್ಲೆ ಎಂದರು. ಆಗಿದ್ರೆ ಒಂದು ಕತೆ ಬರೆದು ತೋರಿಸು ಎಂದು ಮಮತೆಯಿಂದಲೇ ಸವಾಲು ಹಾಕಿದಂತೆ ಹೇಳಿದರು ವೆಂಕಣ್ಣಯ್ಯನವರು. ತಾರಸು ಮನೆಯ ಮುಂದಿನ ಬೇವಿನ ಮರದ ಕೆಳಗೆ ಕುಳಿತು ಒಂದು ಕತೆ ಬರೆದರು. ಅದುವೇ ಪುಟ್ಟನ ಚೆಂಡು. ವೆಂಕಣ್ಣಯ್ಯನವರು ಓದಿ ನೋಡಿದರು. ತಾರಸುವನ್ನು ತಬ್ಬಿ ಪ್ರಶಂಸೆ ಮಾಡಿ 10 ರೂಪಾಯಿ ಬಕ್ಷೀಸ್ ನೀಡಿದರು. ಚಿತ್ರದುರ್ಗಕ್ಕೆ ಬರುವ ನಾಟಕ ಕಂಪನಿಗಳು ಇವರ ಆಕರ್ಷಣೀಯ ಬಿಂದುವಾಗಿತ್ತು. ಗುಬ್ಬಿವೀರಣ್ಣ, ಸುಬ್ಬಯ್ಯ ನಾಯ್ಡು, ಸಿ ಬಿ ಮಲ್ಲಪ್ಪ, ಮಹಮ್ಮದ್ ಪೀರ್, ನಟಭಯಂಕರ ಗಂಗಾಧರ್ ರಾಯರು ಇವರೆಲ್ಲ ರಾಮಸ್ವಾಮಿನವರಿಗೆ ಆಪ್ತ ಮಿತ್ರರಾಗಿದ್ದರು. ಖ್ಯಾತ ಚಲನಚಿತ್ರ ನಿರ್ದೇಶಕರಾದ ಕೆ ಎಲ್ ಎನ್ ಸಿಂಹ, ಚಿಕ್ಕಪ್ಪ ಟಿ ಎಸ್ ಹನುಮಂತರಾಯರಿಗೆ ಮಿತ್ರರಾಗಿದ್ದರು. ಹೀಗೆ ನಾಟಕ ಮಂದಿ ಕಲಾವಿದರು ಸುಬ್ಬರಾಯರ ಮನೆಗೆ ಬಂದು ಹೋಗುತ್ತಿದ್ದರು. ಒಮ್ಮೆ ವಿಶ್ವರಂಜನಿ ನಾಟಕ ಮಂಡಳಿ ಚಿತ್ರದುರ್ಗದಲ್ಲಿ ಮೊಕ್ಕಾಂ ಮಾಡಿತ್ತು. ಅದರಲ್ಲಿ ಬಸವರಾಜ್ ಮುನ್ಸೂರ್ ನಾಯಕ ನಟರಾದರೆ ಮಲ್ಲಿಕಾರ್ಜುನ್ ಮುನ್ಸೂರ್ ಪೋಷಕ ನಟರು. ಇಬ್ಬರೂ ಸಂಗೀತ ಕ್ಷೇತ್ರದಲ್ಲಿ ನುರಿತವರು. ಸುಬ್ಬರಾಯರಿಗೆ ಈ ಕಂಪನಿ ಗಹನ ಪ್ರಭಾವ ಬೀರಿತ್ತು. ತಾರಸುರವರಿಗೆ ಆಗ ನಟನಲ್ಲಿ ಇರಬೇಕಾದ ಅರ್ಹತೆ ಇತ್ತು. ರೂಪವಿತ್ತು, ಬಣ್ಣವಿತ್ತು, ಎತ್ತರದ ನಿಲುವಿತ್ತು, ಸಂಸ್ಕಾರಗೊಂಡ ಭಾಷೆ, ಆಡುವಂಥ ಕಂಠತ್ರಾಣ, ಅಭಿನಯಿಸುವಂಥ ಜಾಣ್ಮೆ ಇತ್ತು. ನಾಟಕದ ಖ್ಯಾಲಿಯಲ್ಲಿ ಸ್ನೇಹಿತರೊಡಗೂಡಿ ನಿರಾಶಾ ಹೃದಯ ಎಂಬ ನಾಟಕವಾಡಿ ಸೈ ಎನಿಸಿಕೊಂಡರು. ಮುಂದೆ ನಾಟಕಗಳಲ್ಲಿ ತಾವು ನಟನಾಗಿ ಮುಂದುವರಿಯಬೇಕೆಂದು ನಿರ್ಧರಿಸಿದರು. ಆಗ ಗಂಗಾಧರರಾಯರು ಬುದ್ಧಿವಾದ ಹೇಳಿ ತಡೆಯದಿದ್ದರೆ ಅವರು ನಾಟಕದಲ್ಲಿ ಹೆಸರು ಮಾಡುತ್ತಿದ್ದರು. ಆದರೆ ಸಾಹಿತ್ಯ ಲೋಕಕ್ಕೆ ಅಪಾರ ನಷ್ಟವಾಗುತ್ತಿತ್ತು. ದೊಡ್ಡಪ್ಪನವರು ಕೊಟ್ಟ 10 ರೂಪಾಯಿ ಆತ್ಮವಿಶ್ವಾಸ ಹೆಚ್ಚಿಸಿತು. ಓದುವುದರೊಂದಿಗೆ ಬರೆಯುವ ಗೀಳು ಬೆಳೆಯಿತು. 1940 SSLC ಉತ್ತೀರ್ಣರಾದರು. ಮುಂದಿನ ಓದಿಗೆ ಚಿತ್ರದುರ್ಗದಲ್ಲಿ ವ್ಯವಸ್ಥೆ ಇರಲಿಲ್ಲ. ಶಿವಮೊಗ್ಗದಲ್ಲಿದ್ದ ಚಿಕ್ಕಪ್ಪ ತಾಸು ಶಾಮರಾಯರ ಬಳಿಗೆ ಹೋಗುವುದು ಅನಿವಾರ್ಯವಾಗಿತ್ತು. ವಿದ್ಯಾರ್ಥಿ ದೆಸೆಯಲ್ಲಿಯೇ ಗಾಂಧೀಜಿಯವರ ಸ್ವತಂತ್ರ ಚಳವಳಿ ಹೋರಾಟಕ್ಕೆ ಧುಮುಕಿದರು. ರಾಜಕೀಯ ಚಳವಳಿಗಳು, ಭಾಷಣಗಳು, ಸೆರೆಮನೆವಾಸ, ಬಂಧನ, ಬಿಡುಗಡೆ ನಡೆಯುತ್ತಿತ್ತು. ಜೀವನ ರಥ ಸಾಗಿಸಲು ಪತ್ರಿಕೋದ್ಯಮದ ಕಡೆಗೆ ಪಯಣ. ಕೃಷ್ಣ ಶರ್ಮರ ವಿಶ್ವ ಕರ್ನಾಟಕ ಪತ್ರಿಕೆ, ನಂತರ ಬಿ ಎನ್ ಗುಪ್ತರ ಪ್ರಜಾಮತ ವಾರಪತ್ರಿಕೆ, ನಂತರ ಎಂ ಎಸ್ ಚಿಂತಾಮಣಿಯವರ ವಾಹಿನಿ, ಟಿ ಎಸ್ ರಾಮಚಂದ್ರರಾವ್ ಅವರ ಪ್ರೇರಣೆ ಪ್ರಜಾವಾಣಿ ಪತ್ರಿಕೆ, ಅವರು ಎಲ್ಲೂ ಪೂರೈಸಲಿಲ್ಲ. ಈ ಮಧ್ಯ ಮನೆಯವರು ಸಂಬಂಧದಲ್ಲಿ ಅಂಬೂಜಮ್ಮನವರ ಜೊತೆ ಮದುವೆ ಮಾಡಿದರು. ಇದು ಬಾಲ್ಯ ವಿವಾಹ. ಅಂಬೂಜಮ್ಮನವರಿಗೆ 13 ವರ್ಷ ವಯಸ್ಸು. ರಾಯರು ಬೆಂಗಳೂರು ವಾಸ. ಸಮಾಧಾನವಿಲ್ಲದ ಅತಂತ್ರ ಬದುಕು. ಅವರೇ ಬರೆದುಕೊಂಡಂತೆ ರಾಯರಿಗೆ ಸಭೆ ಸಮಾರಂಭಗಳು, ಸನ್ಮಾನಗಳು, ಹಾಕಿದ ಮಲ್ಲಿಗೆ ಹಾರ, ತಲೆದಿಂಬಿಗೆ ಇಟ್ಟುಕೊಂಡು ಜಗಲಿ ಮೇಲೆ ಮಲಗಿದ

ಅನುಭವ. ಇವರ ಅವಸ್ಥೆ ಗಮನಿಸಿದ ಇವರ ಗುರುಗಳಾದ ಆನಾ ಕೃಷ್ಣರಾಯ ವಸಂತ ದೇವಿ ದಂಪತಿಗಳು ತಮ್ಮ ಮನೆಯ ಸಮೀಪ ಮಾವಳ್ಳಿಯಲ್ಲಿ ಸಣ್ಣ ಮನೆ ಬಾಡಿಗೆ ಇಟ್ಕೊಟ್ಟರು. ಈಗ ತಾರಾಸು ದಂಪತಿಗಳು ಒಟ್ಟುಗೂಡಿದರು. ರಾಯರಿಗೆ ರೆಕ್ಕೆ ಪೊಕ್ಕ ಬಂದಂತಾಯಿತು. ಆರ್ಥಿಕ ಸ್ಥಿತಿ ಸುಧಾರಿಸದಿದ್ದರೂ ಸಂತೋಷ ಸಂಭ್ರಮ ಇತ್ತು. ಮನೆಗೆ ಸಾಹಿತಿಗಳಾದ ಚದುರಂಗ, ಗೋಪಾಲಕೃಷ್ಣ ಅಡಿಗ, ಆನಕರು ಬರುತ್ತಿದ್ದರು. ಖುಷಿ ಕೊಡುತ್ತಿತ್ತು. ಈಗ ಹಂಗಿಲ್ಲದ ಬರವಣಿಗೆಗೆ ಮುಕ್ತ ಅವಕಾಶ. ಇವರ ಬರಹಕ್ಕೆ ಶಿಸ್ತುಬದ್ಧ ಸಿದ್ಧತೆ ನಡೆಯುತ್ತಿತ್ತು. ತಿಂಗಳುಗಟ್ಟಲೆ ಕಥೆಯನ್ನು ಮತಿಸುತ್ತಿದ್ದರು. ಅದರಲ್ಲೂ ಐತಿಹಾಸಿಕ ಕಾದಂಬರಿ ರಚನೆಗೆ ಇತಿಹಾಸ ಶಾಸನ ಪರಿಶೀಲಿಸಲು ಲೈಬ್ರರಿಗೆ ಹೋಗಿ ಟಿಪ್ಪಣಿ ಮಾಡಿಕೊಳ್ಳುತ್ತಿದ್ದರು. ಇವರ ನೃಪತುಂಗ ಕಾದಂಬರಿ SSLCಗೆ ಪಠ್ಯಪುಸ್ತಕವಾಗಿ ಆಯ್ಕೆಯಾದಾಗ ಮನೆಗೊಂದು ಸೆಕೆಂಡ್ ಹ್ಯಾಂಡ್ ಕಾರ್ ಖರೀದಿಸಿದರು. ಈಗ ತರಾಸು ದಂಪತಿಗಳಿಗೆ ಸಂತೋಷವಾಯಿತು. ಜೊತೆಯಲ್ಲೇ ಕನ್ನಂಬಾಡಿ, ಶ್ರೀರಂಗಪಟ್ಟಣ, ನಂಜನಗೂಡು, ಹಂಪೆ ಪ್ರವಾಸಗಳು ಮನೋಲ್ಲಾಸ ಕೊಟ್ಟವು. ಕಾದಂಬರಿ ಬರವಣಿಗೆಗೆ ಪ್ರಾರಂಭ 1944. ತಮ್ಮ ಮೊದಲ ಕಾದಂಬರಿ ಮನೆಗೆ ಬಂದ ಮಹಾಲಕ್ಷ್ಮಿ. ಇದೊಂದು ಮನೋವಿಶ್ಲೇಷಣೆ ಕಾದಂಬರಿ. ಮುಖ್ಯವಾಗಿ ಕನ್ನಡ ಸಾರಸತ್ವ ಲೋಕಕ್ಕೆ ಸತ್ವಪೂರ್ಣ ಲೇಖಕ ದ್ವರತ ಸಂಭ್ರಮ. ನಾಗರಾವು ಎರಡೆಣ್ಣು ಒಂದು ಗಂಡು, ಸರ್ಪಂಬತ್ಸರ ಮೂರು ಕಾದಂಬರಿ ಸೇರಿ ನಾಗರಾವು ಚಲನಚಿತ್ರವಾಯಿತು. 1972 ಪುಟ್ಟಣ್ಣ ಕಣ್ಗಲ್ ಅವರ ನಿರ್ದೇಶನದಲ್ಲಿ ವಿಶ್ವಮಟ್ಟದಲ್ಲಿ ಹೆಸರು ಮಾಡಿತು. ವಿಷ್ಣುವರ್ಧನ್ KS ಅಶ್ವಥ್ ಇವರ ಜುಗಲ್ಬಂದಿ, ರಾಮಾಚಾರಿ ಚಾಮಯ್ಯ ಮಾಸ್ಟ್ರು ಮನದಂಗಳದಲ್ಲಿ ಉಳಿಯುತ್ತಾರೆ. ತಾರಾಸುರಾಮರ ಅಮೂಲ್ಯ ಕೃತಿ ಇದು. ಆಕಸ್ಮಿಕ, ಅಪರಾಧಿ, ಪರಿಣಾಮ ಮೂರು ಕಾದಂಬರಿ ಸೇರಿ ಆಕಸ್ಮಿಕ ಚಲನಚಿತ್ರವಾಯಿತು. ಪತ್ತೆದಾರಿಯ ಚಿತ್ರ. ಡಾಕ್ಟರ್ ರಾಜ್ಕುಮಾರ್ ಇನ್ಸ್ಪೆಕ್ಟರ್ ಮೂರ್ತಿ ಪಾತ್ರದಲ್ಲಿ ಎದ್ದು ನಿಲ್ಲುತ್ತಾರೆ. ನಿರ್ದೇಶಕರು TS ನಾಗಾಭರಣ. ಈ ಚಿತ್ರದ ಗೀತೆ ಹಂಸಲೇಖರ ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು ಪ್ರಶಂಸೆಗೆ ಪಾತ್ರವಾಯಿತು. ಬಿಡುಗಡೆಯ ಬೇಡಿ ಸ್ತ್ರೀ ಸ್ವಾತಂತ್ರ್ಯದ ಸಮಸ್ಯೆಗಳ ಮನೋಜ್ಞ ಕಾದಂಬರಿ. ಲಾವಣ್ಯವತಿ ಮನೋವ್ಯಾಧಿಗೆ ತುತ್ತಾದ ಹೆಣ್ಣೊಬ್ಬಳ ಕತೆ. ಹಂಸಗೀತೆ ಭೈರವಿ ವೆಂಕಟಸುಬ್ಬಯ್ಯನವರ ಕತೆ ಪ್ರಥಮ ಕನ್ನಡ ಕಾದಂಬರಿ. ಹಿಂದಿಯಲ್ಲಿ ಚಲನಚಿತ್ರವಾಗಿ ಬಸಂತ್ಪಾರ್ ಆಗಿ ಬಂದಿತು. ನಂತರ ವೆಂಕಟಸುಬ್ಬಯ್ಯನ ಪಾತ್ರದಲ್ಲಿ ಅನಂತ್ನಾಗ್ ನಟಿಸಿ GV ಅಯ್ಯರ್ ನಿರ್ದೇಶನದಲ್ಲಿ ರಾಷ್ಟ್ರೀಯ ರಜತ ಪದಕ ಪಡೆಯಿತು. ಇದು ಕಾಲೇಜಿಗೆ ಪಠ್ಯಪುಸ್ತಕವೂ ಆಗಿತ್ತು. ಕಾಮಾಕ್ಷಿ ಫಾಲ್ಡ್ ಇತರ ಮನೋವೈಜ್ಞಾನಿಗಳ ಸಿದ್ಧಾಂತ ಬಳಸಿ ಬರೆದ ನೀಳ್ಗತೆ. ಪರಿಮಳದ ಹುರುಳು ಮನೋವಿಶ್ಲೇಷಣೆಕಾರಿ ಕತೆ. ಚಂದಬಳಿಯ ತೋಟ ಚಲನಚಿತ್ರವಾಗಿ ಉದಯಕುಮಾರ್ ಅವರ ಶಿವನಂಜೇಗೌಡನ ಪಾತ್ರ ಮೆಚ್ಚುಗೆ ಆಯಿತು. ಮಾರ್ಗದರ್ಶಿ, ಭಾಗ್ಯಶಿಲ್ಪಿ, ಬೆಳಕಿನ ಬೀದಿ, ಗಾಳಿ ಮಾತು, ಚಂದನದ ಗೊಂಬೆ ಚಲನಚಿತ್ರವಾಗಿ ಹೆಗ್ಗಳಿಕೆ ಪಡೆದವು. ಜೀತದ ಜೀವ ಜೀತ ಪದ್ಧತಿಯ ನಿಜ ಚಿತ್ರಣ. ಮುಂಜಾನೆ ಮುಂಜಾವು ಪತ್ರಕರ್ತನ ಸಮಗ್ರ ಚಿತ್ರಣ ಇಲ್ಲಿದೆ. ಪುರುಷಾವತಾರ ಎಂಜಿನಲೆಲೆ ಎತ್ತುವ ಭಿಕ್ಷಕನ ಚಿತ್ರಣ. ಮಸಣದ ಹೂವು ಸಮಾಜಕ್ಕೆ ಮಾರಕವಾದ ವೇಶ್ಯ ಸಮಸ್ಯೆಗಳು. ಪುಟ್ಟಣ್ಣ ಕಣಗಲ್ ನಿರ್ದೇಶನದಲ್ಲಿ ನಟಿ ಅಪರ್ಣ ಚಿತ್ರಜಗತ್ತಿಗೆ ಪಾದಾರ್ಪಣೆ ಮಾಡಿದ ಚಿತ್ರ ಇದು. ಶಿಲ್ಪಶ್ರೀ 10ನೇ ಶತಮಾನದ ರಾಷ್ಟ್ರಕೂಟರ ಆಳ್ವಿಕೆ. ಶ್ರವಣಬೆಳಗೊಳದ ಬಾಹುಬಲಿ ನಿರ್ಮಾಣ ಮಾಡಿದ ಕತೆ. ಕಥೆಯಲ್ಲಿ ರನ್ನ, ಪಂಪ, ಚಾಮರಾಯರು ಬರುತ್ತಾರೆ. ಶಿಶು ದೈತ್ಯ, ಗಾಳಿ ಮಾತು, ಕೇದಿಗೆವನ, ಕಣ್ಣು ತೆರೆಯಿತು, ಚಕ್ರತೀರ್ಥ, ಕಾರ್ಕೋಟಕ, ಬೇಲಿ ಮೈದವಲ, ಚದುರಂಗದ ಮನೆ, ಹಾವು ಹಿಡಿದವರು, ಗ್ರಹಣ ಬಿಟ್ಟಿತು, ಯಕ್ಷಪ್ರಶ್ನೆ ಇತ್ಯಾದಿ. ತಾರಾಸುರಸಿದ ಪ್ರತಿಯೊಂದು ಕಾದಂಬರಿ ವೈವಿಧ್ಯಮಯ. ಆಡುಮುಟ್ಟದ ಸೊಪ್ಪಿಲ್ಲ, ಅವರು ಬರೆಯದೇ ಬಿಟ್ಟ ವಿಷಯಗಳಿಲ್ಲ. ಸಾಹಿತಿಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ಚಿತ್ರದುರ್ಗದ ಇತಿಹಾಸ ಕಾದಂಬರಿಗಳಿಗೆ ಸ್ವರ್ಣಲೇಪನ ಮಾಡಿದವರು ತಾರಾಸು. ದುರ್ಗದ ವೀರೋಚಿತ ಪಾಳ್ಯಗಾರರ ಕಥಾಮಾಲಿಕೆ ರಚಿಸಿ ಸೈ ಎನಿಸಿಕೊಂಡವರು. ಕಂಬನಿಯ ಕೊಯ್ಲು, ರಕ್ತರಾತ್ರಿ, ತಿರುಗುಬಾಣ, ಕಸ್ತೂರಿ ಕಂಕಣ, ರಾಜ್ಯದಾಹ, ವಸಾಹಗಲು, ವಿಜಯೋತ್ಸವ. ಈ ಮಾಲಿಕೆಯ ಶಿಖರಪ್ರಾಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ದುರ್ಗಾಸ್ತಮಾನ. ಈ ಕಾದಂಬರಿಗಳ ರಚನೆ ಅದ್ಭುತ ಪರಿಕಲ್ಪನೆ. ಅದೊಂದು ಮಹಾಸಾಮ್ರಾಜ್ಯ ಎಂಬಂತೆ ಚಿತ್ರಿಸಿ ಕಾದಂಬರಿ ಶಕ್ತಿ ತೋರಿಸಿಕೊಟ್ಟರು. ಅವರ ಭಾಷೆಯ ಅರಿವು ವಿಶಾಲವಾದದ್ದು. ಚಿತ್ರಮಯ ವರ್ಣನೆ, ಅಂತಃಕರಣ ಉಕ್ಕಿ ಬರುವ ಸಂಭಾಷಣೆ, ರೋಮಾಂಚಕಾರಕ ಕಾರ್ಯಕಾರಣ, ಘಟನೆಗಳ ನಿರೂಪಣೆ, ಸಿಡಿಲಿನಂಥ ಭಾವಗಳು ಎಲ್ಲವನ್ನೂ ಸಮರ್ಥವಾಗಿ ನಿರ್ವಹಿಸಬಲ್ಲ ಶೈಲಿ. ಇವುಗಳ ದೃಶ್ಯಗಳನ್ನು ಓದಿ ತಿಳಿಯಬೇಕು. ದುರ್ಗಾಸ್ತಮಾನ ಅಭೂತಪೂರ್ವ ಮೇರುಕೃತಿ. ಅದ್ದೂರಿ ಬಿಡುಗಡೆ ಸಮಾರಂಭ. ದುರ್ಗಾಸ್ತಮಾನ ಕಾದಂಬರಿ ಬಿಡುಗಡೆ ಸಮಾರಂಭ, ಅವರ ಅಭಿಮಾನಿಗಳ ಜಾತ್ರೆ, ಶೃಂಗರಿಸಲ್ಪಟ್ಟ ಆನೆಯ ಮೇಲೆ ಅಂಬಾರಿ,
ಅದರ ಒಳಗೆ ರೇಷ್ಮೆ ಬಟ್ಟೆಯಲ್ಲಿ

ಸುತ್ತಿಟ್ಟ ಕಾದಂಬರಿ, ಪುಷ್ಪಾಲಂಕೃತ ಸಾರೊಟ್ನೊಳಗೆ ತಾರಾ ಸುಬ್ಬರಾಯರು, 101 ಜನ ಜರತಾರಿ ಸೀರೆಯನ್ನು ಉಟ್ಟು ಕಳಸವತ್ತ ಮಹಿಳೆಯರು, ಮುಂದೆ ಬಾಜಾಭಜಂತ್ರಿ, ನಾಗಸ್ವರವಾದನ, ದುರ್ಗದ ರಾಜಬೀದಿಗಳಲ್ಲಿ ಕಿಕ್ಕಿರಿದು ತುಂಬಿದ ಜನಸ್ತೋಮ, ಜನರಿಂದ ಜೈಕಾರ, ದಾರಿಯುದ್ದಕ್ಕೂ ಆರ ತುರಾಯಿ ಶಾಲುಗಳ ಸಮರ್ಪಣೆ. ತಾರಾಸುರ ಅವರು ನಿಜಕ್ಕೂ ಪ್ರಸನ್ನರಾದರು. ವೇದಿಕೆ ಪೊಲೀಸ್ ಪೆರೇಡ್ ಗ್ರೌಂಡ್ನಲ್ಲಿ ಆಯೋಜಿಸಲಾಗಿತ್ತು. ಲಕ್ಷಾಂತರ ಜನರಿಂದ ಮೈದಾನ ತುಂಬಿ ತುಳುಕುತ್ತಿತ್ತು. ವೇದಿಕೆ ಮೇಲೆ ಗಣ್ಯರಾದ ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರಿಂದ ಪುಸ್ತಕ ಬಿಡುಗಡೆ, ಹಾಮನಾಯ್ಕ್ ಇವರಿಂದ ಪುಸ್ತಕದ ಬಗ್ಗೆ ವಿವರಣೆ. ಈ ದಿನ ತಾರಸು ಅವರ ಪಟ್ಟ ಶ್ರಮ ಸಾರ್ಥಕವಾಗಿತ್ತು. ಈ ಕಾದಂಬರಿಗೆ 40 ವರ್ಷ ಗತಿಸಿದರೂ ಇವತ್ತಿಗೂ ಬೇಡಿಕೆ ಇದೆ. 20ನೇ ಮುದ್ರಣ ಕಂಡಿದೆ. ತಾರಸೂರವರ ಒಟ್ಟು ಸಾಹಿತ್ಯ ಕೃತಿಗಳು 68 ಕಾದಂಬರಿಗಳು, 4 ಕಥಾ ಸಂಕಲನಗಳು, 2 ನಾಟಕಗಳು, 2 ಬಾನುಲಿ ನಾಟಕಗಳು, 9 ಅನುವಾದಗಳು, 3 ಜೀವನ ಚರಿತ್ರೆಗಳು, 1 ವ್ಯಕ್ತಿ ಚಿತ್ರ, 4 ಆತ್ಮಕಥೆಗಳು. ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಕಾಂಡ ಸಾಧನೆಗೆ ಸಿಗಬ

0: ಇಪ್ಪತ್ತನೇ ಮುದ್ರಣ ಕಂಡಿದೆ. ತಾರಸೂರವರ ಒಟ್ಟು ಸಾಹಿತ್ಯ ಕೃತಿಗಳು 68 ಕಾದಂಬರಿಗಳು, 4 ಕಥಾಸಂಕಲನಗಳು, 2 ನಾಟಕಗಳು, 2 ಬಾನುಲಿ ನಾಟಕಗಳು, 9 ಅನುವಾದಗಳು, 3 ಜೀವನ ಚರಿತ್ರೆಗಳು, 1 ವ್ಯಕ್ತಿ ಚಿತ್ರ, 4 ಆತ್ಮಕಥೆಗಳು. ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಕಾಂಡ ಸಾಧನೆಗೆ ಸಿಗಬೇಕಾದ ಮನ್ನಣೆ ಗೌರವ ತಾರಸೂರವರಿಗೆ ಸಿಗಲಿಲ್ಲ. ಅವರು ಸಾಧಿಸಿದ ಅದ್ವಿತೀಯ ಬರವಣಿಗೆಗೆ ಅವರಿಗೆ ಮಾನ್ಯತೆ ದೊರೆಯಲಿಲ್ಲ. ಕಹಿ ಉಂಡು ಸಿಹಿ ನೋಟ ಬೀರಿದ ಮಹಾನುಭಾವ ತಾರಸು ಮೈಸೂರು ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿದ್ದು, ಇನ್ನು ಇತರೆ ಸದಸ್ಯರು ಆಮನಾಯ್ಕ್, ಶ್ರೀರಂಗ, ಶಿವರಾಮ ಕಾರಂತ ವರ್ಷಂ ಪ್ರಶಸ್ತಿ ಕೊಡೋ ಸಂಪ್ರದಾಯ. ಈ ಸಾರಿ ತಾರಸುರವರ ಆಯ್ಕೆಯಾಗಿತ್ತು. ಆದರೆ ಅನಕೃರವರು, ಸಿ ಕೆ ವೆಂಕಟರಾಮಯ್ಯನವರು ನಮಗಿಂತ ಹಿರಿಯರು, ನೀನು ದೊಡ್ಡ ಮನಸ್ಸು ಮಾಡಿದರೆ ಅವರಿಗೆ ಕೊಡಿಸಬಹುದು ಅಂದರು. ತಾರಸುರವರು ತುಂಬ ಮನಸ್ಸಿನಿಂದ ಬಿಟ್ಟುಕೊಟ್ಟರು. ದುರ್ಗಾಸ್ತಮಾನ ಕಾದಂಬರಿ ರಾಜ್ಯ ತುಂಬ ಹೆಸರು ಮಾಡಿತ್ತು. ತಾರಸುರವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಿರೀಕ್ಷೆ ಇತ್ತು. ಆದರೆ ಈ ಬಾರಿ ಯಶವಂತ ಚಿತ್ತಾಲರವರಿಗೆ ಲಭಿಸಿತ್ತು. ತಾರಸು ಬೇಸರಿಸದೆ ಆ ಪುಸ್ತಕಗಳನ್ನು ತರಿಸಿ ಓದಿದರು. ಖಂಡಿತ ಈ ಕೃತಿ ಯೋಗ್ಯವಾಗಿದೆ ಎಂದರು. ಆದರೆ ತಾರಸುರವರಿಗೆ ದೊರೆತದ್ದು ಅವರ ಮರಣಾನಂತರವೇ. ದೊಡ್ಡ ಸಮಾರಂಭವೊಂದರಲ್ಲಿ ತಾರಸುರವರಿಗೆ ಜಿಲ್ಲಾಧಿಕಾರಿಗಳಾದ ಶ್ರೀ ಶಾಂತಕುಮಾರ್, ಮಂತ್ರಿವರ್ಯರಾದ ಜಿ ಎಚ್ ಅಶ್ವಥ್ ರೆಡ್ಡಿಯವರು ದುರ್ಗದ ಕಡೆ ಮದಕರಿ ನಾಯಕನ ಕಾದಂಬರಿ ಬರೆಯಲು ವಿನಂತಿಸುತ್ತಾರೆ. ಅದಕ್ಕೆ ಪ್ರತಿಯಾಗಿ ಮದಕರಿ ನಾಯಕನ ಕಂಚಿನ ಪ್ರತಿಮೆ ತೋರಿಸಬೇಕೆಂದು ತಾರಸುರವರು ಬೇಡಿಕೊಳ್ಳುತ್ತಾರೆ. ತಾರಸುರವರು ಮಾತಿನಂತೆ ಹಗಲಿನೆನ್ನದೆ ವಿಷಯ ಸಂಗ್ರಹಣೆ ಮಾಡಿ ಕಾಡುವ ಅನಾರೋಗ್ಯದಲ್ಲೂ ಬರೆದು ಮುಗಿಸುತ್ತಾರೆ. ಅದುವೇ ದುರ್ಗಾಸ್ತಮಾನ. ಆದರೆ ಈ ಪುತ್ಥಳಿ ಅಸ್ತಿತ್ವಕ್ಕೆ ಬಂದದ್ದು ತಾರಸು ತೀರಿದ ಬಳಿಕವೇ. 1915 ರಾಜ ಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೇತೃತ್ವದಲ್ಲಿ ಪ್ರಾರಂಭಗೊಂಡ ಕನ್ನಡ ಸಾಹಿತ್ಯ ಪರಿಷತ್ ಒಮ್ಮೆ ಆದರೂ ಅದರ ಅಧ್ಯಕ್ಷತೆ ಗೌರವ ಕೊಡಲಿಲ್ಲ. ಒಮ್ಮೆ ಸಾರ್ವಜನಿಕ ಸಭೆಯಲ್ಲಿ ನನ್ನ ಪ್ರಶ್ನೆ ತಾರಸುರವರಿಗೆ, ಬಹುತೇಕ ನಿಮ್ಮ ಕಾದಂಬರಿಗಳು ದುಃಖಾಂತವೇ ಏಕೆ? ಅವರು ಕೊಟ್ಟ ಉತ್ತರ, ಅಳುತ್ತಾ ಹುಟ್ಟುತ್ತಾನೆ, ಸತ್ತಾಗ ಬಾಯಿ ಬಡ್ಕೊಳ್ತಾ ಅಳುತ್ತಾನೆ ಎಂದು. ಒಂದು ಕಡೆ ಅವರೇ ಬರೆದುಕೊಳ್ಳುತ್ತಾರೆ, ಬದುಕು ದುರಂತದ ದಾರಿ ಹಿಡಿದಾಗ ಸುಖಾಂತ ಎಲ್ಲಿ ಚಿತ್ರಿಸಲಿ, ದಿಟವಲ್ಲವೇ? ಸ್ವತಂತ್ರ ಚಳುವಳಿಯಲ್ಲಿ ಬಾಲ್ಯದಿಂದ ಸಕ್ರಿಯವಾಗಿ ಭಾಗವಹಿಸುತ್ತಾರೆ, ತುರಂಗವಾಸ ಅನುಭವಿಸುತ್ತಾರೆ. ಇದನ್ನು ಗಮನಿಸಿದ ಸರ್ಕಾರ ಮಂಡ್ಯ ಬಳಿ 4.5 ಎಕರೆ ನೀರಾವರಿ ಜಮೀನು, 1 ತಾಮ್ರಪತ್ರ ನೀಡುತ್ತಾರೆ. ತಾರಸು, ನಾನು ಸ್ವಾತಂತ್ರ್ಯ ಪಡೆದದ್ದು ಪ್ರತಿಫಲ ಅಪೇಕ್ಷೆಯಿಂದ ಅಲ್ಲ ಎಂದು ನವಿರಾಗಿ ತಿರಸ್ಕರಿಸುತ್ತಾರೆ. ಕಡೆಗೆ ಅವರ ಮಹಾದಾಸೆ, ಅವರ ಮಿತ್ರರಾದ ಪ್ರೊಫೆಸರ್ ಎಚ್ ಶೀಶಲಾರಾಧ್ಯರಿಗೆ ನನ್ನ ಅಂತ್ಯ ಸಂಸ್ಕಾರ ಚಿತ್ರದುರ್ಗದ ಮಣ್ಣಲ್ಲೇ ಆಗಬೇಕೆಂದು. ಆರಾಧ್ಯರು ಶಿರಸಾವಹಿಸಿ ಮಾಡುವುದಾಗಿ ಆಶ್ವಾಸನೆ ನೀಡುತ್ತಾರೆ. ದುರಾದೃಷ್ಟ, ಮೈಸೂರಿನಲ್ಲಿ ತಾರಸು ಅಸುನೀಗುತ್ತಾರೆ. ಅಂಬುಜಮ್ಮನವರು ನಮ್ಮ ಯಜಮಾನರು ಆರಾಧ್ಯರಿಗೆ ಏನೋ ಹೇಳಿದ್ದರು ಎಂದು ದುರ್ಗಕ್ಕೆ ಫೋನ್ ಹಾಯಿಸುತ್ತಾರೆ. ಆರಾಧ್ಯರ ಮನೆಗೆ ಬೀಗ ಮುದ್ರೆ, ಯಾರಲ್ಲೂ ಇವರ ವಿಚಾರ ಸಿಕ್ಕಲಿಲ್ಲ. ಆರಾಧ್ಯರು ಚಿಕ್ಕಮಗಳೂರು ಕಾಫಿ ಪ್ಲಾಂಟರೊಬ್ಬರ ಅತಿಥಿಯಾಗಿ ಹೋಗಿರುತ್ತಾರೆ. ಬೆಳಿಗ್ಗೆ ವಾಯುವಿಹಾರ ಮುಗಿಸಿ ಬಂದಾಗ ದಿನಪತ್ರಿಕೆ ಕಣ್ಣಿಗೆ ಬೀಳುತ್ತದೆ, ತಾರಸು ಅಸ್ತಂಗತ ಎಂದು. ತಕ್ಷಣ ಮೈಸೂರಿಗೆ ದೌಡಾಯಿಸುತ್ತಾರೆ. ಆದರೆ ಅಲ್ಲಿ ಸಂಸ್ಕಾರ ವಿಧಿವಿಧಾನಗಳು ಮುಗಿದು ಹೋಗಿರುತ್ತದೆ. ಕಡೆಗೆ ತಾರಸುರವರಿಗೆ ದುರ್ಗದಲ್ಲಿ ಮಣ್ಣಾಗುವ ಯೋಗ ಸಹ ದೊರೆಯಲಿಲ್ಲ. ಅವರೇ ಹೇಳಿದಂತೆ, ಬದುಕು ದುರಂತದ ಹಾದಿ ಹಿಡಿದಾಗ ಸುಖಾಂತ ಹೇಗೆ ಚಿತ್ರಿಸಲಿ, ಅಕ್ಷರಕ್ಷರ ನಿಜವಲ್ಲವೇ?
1: ಇದುವರೆಗೂ ಧೀಮಂತ ಸಾಹಿತಿ ತಾರಸು ಅವರ ಬದುಕು ಬರಹ ಕುರಿತು ಮಾತನಾಡಿದವರು ಎಂ ಮೃತ್ಯುಂಜಯಪ್ಪ. ಇದಾಗಿತ್ತು ಇಂದಿನ ಭಾಷಣ. ಆಕಾಶವಾಣಿ ಚಿತ್ರದುರ್ಗ ಕೇಳಿದ್ರೆ, ನೀವೆಲ್ಲರೂ ಕೂಡ ಆಗಲೇ ಸಂದೇಶವನ್ನು ಕಳಿಸ್ಬಿಟ್ಟಿದ್ದೀರಿ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಿ ಅಂತ ನೋಡ್ತಾ ಹೋಗೋಣ. ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 8:55 ಇದೀಗ ನಮ್ಮ ಕಾರ್ಯಕ್ರಮ. ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಕೇಳಿಗರಿಗೆ ಜನರಂಜನಿ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಯಾರೆಲ್ಲ ಸಂದೇಶವನ್ನ ಕಳಿಸಿದಿರಿ ಅಂತ ನೋಡ್ತಾ ಹೋಗೋಣ. ಹಾಗೆ ಯಾರೆಲ್ಲ ಹಿಂದಿನ ವಾರ ಪ್ರಸಾರ ಆಗಿತ್ತು ಅಂತವರ ಹೆಸರುಗಳನ್ನ ಪರಿಗಣಿಸಿರಲಿಲ್ಲ ಅಂತ ಹೇಳ್ತಾ ಇವತ್ತು ಮೊದಲನೇದಾಗಿ ನಮಗೆ ಸಂದೇಶ ಬಂದಿರೋ ಅಂದರೆ 8 ಗಂಟೆಗಿಂತ ಮುಂಚೆ ಯಾರೆಲ್ಲ ಸಂದೇಶ ಕಳಿಸಿದ್ದೀರಿ ಅವರ ಸಂದೇಶವನ್ನು ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದೀಗ ನಾನು ಸಂದೇಶ ತಗೊಳ್ತಾ ಇದ್ದೇನೆ. ಮಹೇಶ್ ಹೊಸೂರು ಶಿಕಾರಿಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ದುರ್ಗಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದಾರೆ, ಆದರೆ ಆ ಗೀತೆ ನಮ್ಮಲ್ಲಿ ನನಗೆ ಸಿಗಲಿಲ್ಲ, ಆ ಕಾರಣಕ್ಕಾಗಿ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಇದೀಗ ನಿಮ್ಮ ಗೀತೆ ದುರ್ಗಿ ಚಿತ್ರದ್ದು.
1: ಕೊಳಾಯಿ ದಿಕ್ಕಟ ಕಟಾ

பண்ணாயி. ಕೇಳಿದ್ರೆ ಇದೀಗ ಕೇಳೋಣ AK-47 ಚಿತ್ರದ ಗೀತೆಯನ್ನ ಮೆಚ್ಚಿದ್ದಾರೆ ದಿನೇಶ್ MV ಮೆದಿಕೇರನ ಹಳ್ಳಿಯಿಂದ ಸಂದೇಶವನ್ನ ಕಳಿಸಿ ನಮಗೆ AK-47 ಚಿತ್ರದ ಗೀತೆಯನ್ನ ಕೇಳ್ತಾ ಇದಾರಲ್ಲ ಇದೀಗ ಕೇಳಿ ಬರೋಣ.

ಮುಂದಿನ ಗೀತೆಯನ್ನ ನಮಗೆ ಕೊಂಡ್ಲಹಳ್ಳಿಯಿಂದ ಸ್ವರ್ಣ ಕುಮಾರಿ ಅವರು ಸಂದೇಶ ಕಳಿಸಿದ್ದಾರೆ. ಸೈನಿಕ ಚಿತ್ರದ ಗೀತೆಯನ್ನು ಕೇಳಿದರೆ ಯಾವುದು ಅಂತ ಕೇಳಿಲ್ಲ. ಇದೀಗ ನಾವು ಪ್ರಸಾರ ಮಾಡ್ತಾ ಇದ್ದೇವೆ ಗೊಂಬೆ ಗೊಂಬೆ ಅನ್ನುವಂತಹ ಚಿತ್ರದ ಗೀತೆಯನ್ನು.

ಮುಂದಿನ ಗೀತೆಯನ್ನ ನಮಗೆ ಸಂದೇಶವಾಗಿ ಕಳಿಸಿದ್ದಾರೆ. ಚಿನ್ನದ ಗೊಂಬೆ ಚಿತ್ರದ ಗೀತೆಯನ್ನ, ಇದರಲ್ಲಿ ಅವರು ಹೇಳಿರುವಂತಹ ಹಾಡು ನಮ್ಮಲ್ಲಿ ಲಭ್ಯ ಆಗ್ತಾ ಇಲ್ಲ, ಅಥವಾ ಅವರೇನೋ ತಪ್ಪು ಬರೆದಿರ್ಬೋದು ಅಂತ ಭಾವಿಸ್ತೇನೆ. ಹಾಗಾಗಿ ನಾವು ಸೇವಂತಿಗೆ ಅನ್ನುವಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಸಂದೇಶವನ್ನು ಕಳಿಸಿದಂಥವರು ದಾವಣಗೆರೆಯಿಂದ ವರ್ಷಾ, ಗಣೇಶ, ಸಾವಿತ್ರಿ, ಉಮೇಶ್, ಗಗನ್, ರಕ್ಷಿತ್ ಅವರು. ಕೇಳೋಣ ಅವರ ಮೆಚ್ಚಿನ ಈ ಗೀತೆಯನ್ನ, ಚಿನ್ನದ ಗೊಂಬೆ ಚಿತ್ರದ ಗೀತೆ.

0: ಹಾಗಾದ್ರೆ ಆ ಫೀಸ್ ಆ ಬುಕ್ಸ್.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಕೆಳಗರೆ ಮುಂದಿನ ಗೀತೆಯನ್ನ ಕೇಳೋದಕ್ಕೆ ನಮಗೆ ಸಂದೇಶವನ್ನ ಕಳಿಸಿರುವಂತವರು ನಂದಿನಿ ಮೈತ್ರಿ ಸಮರ್ಥ ಆಲಘಟ್ಟದಿಂದ ಕಳಿಸಿದ್ದಾರೆ. ಇವರು ಯುವರತ್ನ ಚಿತ್ರದ ಗೀತೆಯನ್ನ ಕೇಳಿದ್ದಾರೆ. ನಮಗೆ ಒಂದು ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ನೀವು ಮಧ್ಯದ ಯಾವುದೋ ಒಂದು ಪದವನ್ನು ಕಳಿಸಿದ್ರೆ ಖಂಡಿತ ನಮಗೆ ಹುಡುಕೋದು ಕಷ್ಟವಾಗುತ್ತೆ. ಆ ಆರಂಭದ ಗೀತೆ ಯಾವುದು ಅನ್ನುವಂಥದ್ದನ್ನು ನಮಗೆ ಪರ್ಫೆಕ್ಟಾಗಿ ನೀವು ಕಳಿಸಿದ್ರೆ ಅದೇ ಗೀತೆಯನ್ನು ಪ್ರಸಾರ ಮಾಡ್ಬೋದು, ಅಥವಾ ನಮ್ಮಲ್ಲಿ ಲಭ್ಯ ಇಲ್ಲ ಅಂತನೋ ಏನಾದರೂ ಹೇಳಬಹುದು. ದಯಮಾಡಿ ಹೀಗೆ ಮಾಡಬೇಡಿ. ಯಾವ ಚಿತ್ರದ ಗೀತೆಯನ್ನು ಬರೆದಿರ್ತೀರಿ, ಕೇಳ್ತಾ ಇರ್ತೀರಿ ನೀವು, ಅದು ಆರಂಭದಲ್ಲಿ ಯಾವ ಪದ ಬರುತ್ತೆ ಅನ್ನುವಂಥದ್ದು ಅದನ್ನು ನೀವು ಬರೆದು ಕಳಿಸಿದ್ರೆ ಖಂಡಿತ ನಮಗೆ ತುಂಬ ಸುಲಭ ಆಗುತ್ತೆ. ಹುಡುಕ್ಲಿಕ್ಕೆ ಹೊಸ ಕೇಳುಗರನ್ನು ಹಾಕ್ತಾ ಇರ್ತೀವಿ, ಯಾಕೆಂದರೆ ಅವರನ್ನು ಹುಡುಕಿ ಹುಡುಕಿ ನಾವು ಸಂದೇಶವನ್ನು ಹುಡುಕಿ ನಾವು ನಿಮ್ಮ ಗೀತೆಯನ್ನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾಕೆಂದರೆ ಹಿಂದೆ ತುಂಬ ಅವರದ್ದೇ ಬಂದಿರುತ್ತೆ, ಅದನ್ನು ಬಿಟ್ಟು ಉಳಿದಂಥವ್ರು ಯಾರು ಹೊಸಬರಿದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಯಾರೆಲ್ಲ ಮತ್ತೆ ಮತ್ತೆ ಅದನ್ನು ಬೇರೆ ನಂಬರಿಂದ ಕಳಿಸಿರ್ತಾರೆ ಅವರೆಲ್ಲ ಯಾರು ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಈ ರೀತಿಯಾದಂಥ ಒಂದು ಕ್ರಮವನ್ನು ನಾವು ಅನುಸರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಬೈಕೊಳ್ಳದೆ ನಮ್ಮನ್ನು ಆ ಕೇಳುಗರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ನೀವು ಕೂಡ ಪರಿಗಣಿಸ್ತೀರಿ ಅಂತ ಭಾವಿಸ್ತೇನೆ. ಕೇಳೋಣ ಯುವರತ್ನದ ಚಿತ್ರದ ಗೀತೆಯನ್ನು, ಅದಕ್ಕಿಂತ ಮುಂಚೆ ಒಂದು ಪ್ರಕಟಣೆ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಇದೀಗ ಕೇಳೋಣ ಯುವರತ್ನ ಚಿತ್ರದ ಈ ಗೀತೆಯನ್ನ.

0: ಇನ್ನು ಮುಂದಿನ ಗೀತೆಯನ್ನು ಕೇಳ್ತಾ ಇದ್ದಾರೆ. ಹನೂರು ತಾಲೂಕು ಕೋಣನಕೆರೆ ಗ್ರಾಮ, ಇಲ್ಲಿಂದ ಸಿದ್ದರಾಜು ಶ್ರೀನಿವಾಸ್ ಮಹೇಶ್ ಅವರು ಕದಂಬ ಚಿತ್ರದ ಗೀತೆಯನ್ನು ನಮಗೆ ಪ್ರಸಾರ ಮಾಡಿ ಚುಕ್ಕಿ ಚುಕ್ಕಿ ಅನ್ನುವಂಥ ಗೀತೆಯನ್ನು ಅಂತ ಕೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಪ್ರಕಟಣೆ ಕೇಳ್ಕೊಂಡು ಬರೋಣ, ನಂತರದಲ್ಲಿ ಕದಂಬ ಚಿತ್ರದ ಗೀತೆಯನ್ನು ಕೇಳೋಣ.
1: ಹಾಡು ಹಳೆಯದಾದರೆ ಏನು ಭಾವ ನವನವೀನ ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಇನ್ನು ಕೇಳಕ್ರೆ, ಇದೀಗ ಮುಸ್ಸಂಜೆ ಮಾತು ಚಿತ್ರದ ಗೀತೆಯನ್ನ ಕೇಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಅಂತ ಕೂಡ ನೋಡೋಣ ಅಲ್ವಾ. ಯಾರೆಲ್ಲ ಸಂದೇಶ ಕಳಿಸಿದ್ರು ಅಂತ ಹೇಳಿದ್ರೆ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡುಳ್ಳ ಆರ್ತಿ ಚಳ್ಳಕೆರೆ ತಾಲೂಕಿನಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ಸುಭಾನ್ ಕೊರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹಾಗೆ ಇವರು ಯಾರು, ವೈ ಬಿ ಚಳ್ಳಮರದ ಅವರು ನವಲಿಯಿಂದ, ಹಾಗೆ ಮೀರಾ ಅಮರನಾಥ್ ಅವರು ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಹಾಗೆ ಓಕೆ ಇವರ ಪ್ರಸಾರ ಆಗಿದೆ. ಇವರು ಯಾರು ಅಂತ ಹೇಳಿದ್ರೆ, ಸುರೇಶ್ ಭಟ್ ಅವರು ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ ಧನ್ಯವಾದಗಳು. ಹಾಗೆ ಸಂಧ್ಯಾ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅಂತ. ಹಾಗೆ ಭಾಗ್ಯವಂತರು ಚಿತ್ರದ ಗೀತೆ ಪ್ರಸಾರ ಮಾಡಿ ಅಂತ ಹೇಳಿ, ಯಾರಪ್ಪ ಇದು ಕಳಿಸಿರೋದು ಅಂತ ಹೇಳಿದ್ರೆ, ಏನು ರಾಧಿಕಾ ಅವರು. ಓಕೆ ಇನ್ನೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ಯಾರು ಅಂತ ಗೊತ್ತಾಗಲ್ಲ. ಮಳಪ್ನಟ್ಟೆಯಿಂದ ಅಂಗಡಿ ಮಹೇಶ್ ಮತ್ತು ಸರೋಜ್.

ಅವರು. ಓಕೆ, ಧನ್ಯವಾದಗಳು. ಇವ್ರದ್ದು ಕೂಡ ಪ್ರಸಾರ ಆಗಿದೆ. ಓಕೆ, ಪ್ರಸಾರ ಆಗಿದೆ. ಓಕೆ ಓಕೆ. ಪ್ರಕಾಶ್ ಸಿ ಕೆ ಅರಸೀಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಗೌರಮ್ಮ ಹಾವೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಇವ್ರ್ಯಾರ್ರಿ ಒಂದು ಸಂದೇಶ ಕಳಿಸಿದ್ದಾರೆ ಕಣ್ರಿ. ನಮಸ್ಕಾರ ರೀ ಮೇಡಮ್, ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಿ. ತಮಗೆ ದೇವರು ಆಯಸ್ಸು ಆರೋಗ್ಯ. ನಿಮ್ದು ಯಾವಾಗಲೂ ಈ ಥರ ಸಂದೇಶ ಬರುತ್ತೆ, ನಿಮ್ಮ ಹಾಡು ಪ್ರಸಾರ ಆಗಿಲ್ಲ ಅಂದರೆ ತುಂಬ ಸಂತೋಷ ಕಣ್ರಿ. ಬಂದೆ ನವಾಜ್ ಅವರೇ, ಭರತ್ ಕುಮಾರ್ ಬಂದೆ ನವಾಜ್ ವಿಜಯಪುರದಿಂದ ಸಂದೇಶ ಕಳಿಸಿದ್ದೀರಿ. ಧನ್ಯವಾದಗಳು. ನಿಮ್ಮನ್ನು ಕೂಡ ಭಗವಂತ ಚೆನ್ನಾಗಿಟ್ಟಿರಲಿ. ನಮ್ಮಂಥವ್ರು ಇರಬೇಕು ಅಂತ ಹೇಳಿದರೆ ನಿಮ್ಮಂಥವರು ಕೂಡ ಇರಬೇಕು ಕಣ್ರಿ. ಧನ್ಯವಾದಗಳು. ಹಾಗೆ ನಾಯಕನಹಟ್ಟಿಯಿಂದ ಅಮೃತ ಭಂಡಾರಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು ಎಲ್ರಿಗೂ ಅಂತ ಹೇಳ್ತಾ ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಿದ್ರೆ ಸುರೇಶ್ ಅವರು ಕಲ್ಲೇನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಮುಸ್ಸಂಜೆ ಮಾತು ಚಿತ್ರದ ಗೀತೆಯನ್ನು ಅವರು ಮೆಚ್ಚಿ ಸಂದೇಶ ಕಳಿಸಿರುವಂಥದ್ದು. ಅದಕ್ಕಿಂತ ಮುಂಚೆ ಕೇಳೋದಕ್ಕಿಂತ ಆ ಹಾಡನ್ನು ಕೇಳೋದಕ್ಕಿಂತ ಮುಂಚೆ ಒಂದು ಪ್ರಕಟಣೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇದರಲ್ಲಿ ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಮತ್ತು ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು ಕುರಿತು ಚಿತ್ರದುರ್ಗದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಪುಷ್ಪಲತಾ ಭಾವಿಮಠ ಅವರು ಭಾಗವಹಿಸಲಿದ್ದಾರೆ. ನಮ್ಮ ಕೇಳುಗರು ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಾದ 9444860273 ಹಾಗೆ 9141970272ಕ್ಕೆ ಕರೆ ಮಾಡೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೆಯೇ ವಾಟ್ಸಪ್ ಸಂದೇಶದಲ್ಲಿಯೂ ಕೂಡ ನೀವು ಸಂದೇಶವನ್ನು ಕಳಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡ್ಕೊಳ್ಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಮುಸ್ಸಂಜೆ ಮಾತು ಚಿತ್ರದ ಈ ಗೀತೆಯನ್ನು.

0: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಇದೀಗ ವಚನಗಳು. ಅದಕ್ಕಿಂತ ಮುಂಚೆ ಕೆಲವು ಪ್ರಕಟಣೆಗಳು.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇದೀಗ ವಚನಗಳು. ಆರಂಭದಲ್ಲಿ ಕೇಳೋಣ ಬಸವೇಶ್ವರ ಅವರ ರಚನೆಯ ವಚನ, ಬಿ ಆರ್ ಛಾಯಾ ಅವರ ಸ್ವರದಲ್ಲಿ.

0: ಸ್ಮಿತಾ ಹೆಗಡೆ ಅವರ ಸ್ವರದಲ್ಲಿ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ಕಾರ್ಯಕ್ರಮದ ಕೊನೆಯದಾಗಿ ಅಕ್ಕ ಮಹಾದೇವಿಯವರ ವಚನ ಎಂಎಸ್ ಶೀಲಾ ಅವರ ಸ್ವರದಲ್ಲಿ.

ಇನ್ನು ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಎಂಡಿ ಪಲ್ಲವಿ ಅವರ ಸ್ವರದಲ್ಲಿ ತುಳಸಿ ತನಯ್ಯ ಅವರ ರಚನೆಯ ಈ ಭಾವಗೀತೆಯನ್ನು ಕೇಳಿಬರೋಣ. ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಕೆಳಗಡೆ 9:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾವು ಜನನಾಯಕ ಚಿತ್ರದ ಗೀತೆಯನ್ನು ಕೇಳ್ತೀವಿ. ಅದರೊಟ್ಟಿಗೆ ಒಂದು ಆಟವನ್ನು ಆಡೋಣ ಅಂತ ಹೇಳಿ ನೀವು ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸ್ಬೇಕು. ಕನ್ನಡದ ಆಟ ನಿಮ್ಗೆ ಗೊತ್ತಿದೆ ಯಾವ ಆಟ ಅಂತ ಹೇಳಿ. ಆ ಕನ್ನಡದ ಆಟ ಒಂದು ಅಕ್ಷರವನ್ನು ನಾನು ಹೇಳ್ತೇನೆ, ಆ ಅಕ್ಷರಕ್ಕೆ ತಕ್ಕಂತೆ ನಾನು ಇಂಗ್ಲೀಷಲ್ಲಾದರೂ ಹೇಳಿರ್ತೀನಿ ಅಥವಾ ಇನ್ನೊಂದು ಕನ್ನಡ ಪದವನ್ನಾದರೂ ಹೇಳಿರ್ತೀನಿ. ಆ ಒಂದು ಅಕ್ಷರದ ಪದವನ್ನು ಹುಡುಕಿ ನೀವು ಹೇಳಬೇಕಾಗತ್ತೆ. ಎಲ್ಲರೂ ಕೂಡ ತಯಾರಿರ್ತೀರಿ ಅಂತ ಭಾವಿಸ್ತೇನೆ. ನೋಡೋಣ, ಎಲ್ಲರೂ ಮೆಸೇಜ್ ಹಾಕಿ ನೋಡೋಣ ಯಾರೆಲ್ಲ ಕೇಳ್ತಾ ಇದ್ದೀರಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಮಗೆ ಈಗ ಅಂತ. ನೀವು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640702 ಸಂದೇಶವನ್ನು ಕಳಿಸಿ ನೋಡೋಣ ಯಾರೆಲ್ಲ ಕೇಳ್ತಾ ಇದ್ದೀರಿ ಅಂತ ನಮಗೂ ಕೂಡ ಗೊತ್ತಾಗತ್ತೆ.

ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:30. ಇದೀಗ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜನನಾಯಕ ಚಿತ್ರದ ಗೀತೆಯನ್ನು ಇದೀಗ ಕೇಳೋಣ. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನು ಕೊಟ್ಟು ಬಿಡ್ತೇನೆ ಕೇಳಿದ್ರೆ, ಯಾರೆಲ್ಲ ತಯಾರಾಗಿದ್ದೀರಿ ಅನ್ನುವಂಥದ್ದು. ನನಗೆ ಒಂದು ಸಂದೇಶ ಮಾತ್ರ ಕಾಣ್ತಾ ಇದೆ, ಪರವಾಗಿಲ್ಲ ನೋಡೋಣ. ಮತ್ತಷ್ಟು ಕೇಳಿದ್ರು ಇದೀಗ ನಮ್ಮ ಆಕಾಶವಾಣಿಯ ವಾಟ್ಸಪ್ಗೆ ಬರ್ತಾರೆ ಅಂತ ನಾನು ಭಾವಿಸ್ತೇನೆ. ಕೇಳ್ತಾ ಇದ್ದೀರಿ ಅಂತ ಕೂಡ ಅಂದುಕೊಳ್ತೇನೆ. ಓಕೆ, ಈಗ ನಾನು ಒಂದು ಪದವನ್ನು ಹೇಳ್ತೇನೆ. ಆ ಪದ ನೀವು ಆರಂಭ ಮಾಡುವಾಗ ನಾನು ಹೇಳುವ ಅಕ್ಷರದಿಂದನೇ ಆರಂಭ ಮಾಡಬೇಕು. ಇಂಗ್ಲೀಷ್ನಲ್ಲಿ ನಾನು ಹೇಳ್ತಾ ಇದ್ದೇನೆ ಈಗ ಫಾಸ್ಟಿಂಗ್ ಅಂತ ಹೇಳ್ತಾ ಇದ್ದೀನಿ. ಕನ್ನಡದ ಉ ಅಕ್ಷರದಿಂದ ಆರಂಭವಾಗಬೇಕು ಆ ಪದ ಯಾವುದು ಅಂತ. ಫಾಸ್ಟಿಂಗ್ ಅನ್ನುವಂಥದ್ದು ಇಂಗ್ಲೀಷ್ ಪದ ಹೇಳಿದ್ದೀನಿ, ಕನ್ನಡದಲ್ಲಿ ಉ ಅಕ್ಷರದಿಂದನೇ ಆರಂಭ ಆಗಬೇಕು, ಯಾವುದು ಆ ಪದ ಅಂತ ಹೇಳಿ ನಮಗೆ ಬರೆದು ತಿಳಿಸಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273, 944864027 ಮೂರಕ್ಕೆ ನೀವು ಸಂದೇಶಗಳನ್ನು ಕಳಿಸ್ತಾ ಹೋಗಿ. ಇದೀಗ ಜನನಾಯಕ ಚಿತ್ರದಿಂದ ಆಯ್ತಾ ಈ ಗೀತೆ.

ಜನನಾಯಕ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಿ ಗೀತೆಗಳನ್ನ. ಹಾಗೆ ನಾನೊಂದು ಪ್ರಶ್ನೆಯನ್ನ ಕೂಡ ಕೇಳಿದ್ದೆ, ಫಾಸ್ಟಿಂಗ್ ಅನ್ನೋದಕ್ಕೆ ಕನ್ನಡದಲ್ಲಿ ಉ ಅಕ್ಷರದಿಂದ ಉಪಯೋಗಿಸಿ ಪದವನ್ನ ಹುಡುಕಿ ಅಂತ ಹೇಳಿ. ನಾನು ತುಂಬಾ ಏನು ನಿರೀಕ್ಷೆ ಇಟ್ಕೊಂಡಿದ್ದೆ ಚಿತ್ರದುರ್ಗದ ನಮ್ಮ ಕೇಳುಗರು ಏನು ಹೇಳ್ತಾರೆ, ನಮಗೆ ಜನರಂಜನೆಯಲ್ಲಿ ನಮ್ಮ ಹಾಡನ್ನು ಹಾಕಿಲ್ಲ ಅಂತ ಹೇಳುವಂಥವ್ರು ಏನಿದ್ದಾರೆ. ಅವರೆಲ್ಲರೂ ಕೂಡ ಸಂದೇಶವನ್ನು ಕಳಿಸಿರ್ತಾರೆ ಅಂತ ಭಾವಿಸ್ತೀನಿ. ಆದರೆ ಯಾವ ಸಂದೇಶಗಳಿಲ್ಲ, ಆದರೆ ಹೊರ ಊರಿನಿಂದ ಸಂದೇಶಗಳು ನಮಗೆ ಬಂದಿವೆ. ಯಾರು ಕಳಿಸಿದ್ದಾರೆ ಅಂತ ಅಂದರೆ ವಿಭಾ ದೀಪಕ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ, ಧನ್ಯವಾದಗಳು. ಹಾಗೆ ಮೈಸೂರಿನಿಂದ ಸಂದೇಶ ಬಂದಿದೆ, ಬಸವಂತ್ ಅಂತ ಅಂದ್ಕೊಳ್ತೇನೆ. ಗುದಗತ್ತಿ ಅಂತ ಬರೆದಿದ್ದೀರಿ, ಗೊತ್ತಾಗಲಿಲ್ಲ ನನಗೆ ನಿಮ್ಮ ಹೆಸರು ಏನು ಅಂತ. ಧನ್ಯವಾದಗಳು, ನೀವಿಬ್ಬರಾದರೂ ಕೂಡ ನನಗೆ ಸಂದೇಶವನ್ನು ಕಳಿಸಿದ್ದೀರಲ್ಲ. ಸರಿ, ಮತ್ತೊಂದು ಪದವನ್ನು ನಾನೀಗ ಕೊಡ್ತೇನೆ. ಯಾವ ಪದ ಅಂತ ಹೇಳಿದ್ರೆ ಹೆಲ್ಪ್ ಅಂತ ಹೇಳ್ತೇನೆ, ಸಹಾಯ ಅಂತ ಹೇಳ್ತೇವೆ. ಹೂ ಅಕ್ಷರದಿಂದನೇ ಆರಂಭ ಆಗಬೇಕು. ಅಂಥ ಪದವನ್ನು ಹುಡುಕಿ ಇದೀಗ ನೀವು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ. ಮತ್ತಷ್ಟು ಜಾಸ್ತಿ ಕೇಳಿದ್ರು ನಮಗೆ ಸಂದೇಶವನ್ನು ಕಳಿಸ್ತಾರೆ ಅಂತ ನಾನು ಭಾವಿಸ್ತಾ. ಇದೀಗ ಜನನಾಯಕ ಚಿತ್ರದ ಟೈಟಲ್ ಸಾಂಗ್.

ಖುಷಿ ಆಗ್ತಾ ಇದೆ ಕಣ್ರಿ, ಒಂದೊಂದು ಪ್ರಶ್ನೆಗೂ ಜಾಸ್ತಿ ಆಗ್ತಾ ಇದ್ದೀರಿ ನೀವು ಉತ್ತರವನ್ನ ಕಳಿಸುವಂತವರು. ಆದರೆ ಚಿತ್ರದುರ್ಗದವರು ಕಡಿಮೆ, ಪರವಾಗಿಲ್ಲ, ನಂಗೆ ಖುಷಿ ಆಯ್ತು ನೀವು ಇಷ್ಟಾದ್ರೂ ರೇಡಿಯೋ ಕೇಳಿ ಉತ್ತರವನ್ನ ಕಳಿಸಿದ್ದೀರಿ.

ಎನ್ನುವಂಥದ್ದು. ನಾನು ಏನು ಕೇಳಿದ್ದೆ ಅಂದರೆ ಹೆಲ್ಪ್ ಸಹಾಯ ಅನ್ನೋ ಪದಕ್ಕೆ ಹೂ ಅಕ್ಷರದಿಂದ ಆರಂಭ ಆಗಬೇಕು, ಅದು ಯಾವುದು ಅಂತ ಕೇಳಿದೆ. ಕಳಿಸಿದ್ದಾರೆ ನೋಡೋಣ ಯಾರೆಲ್ಲ ಕಳಿಸಿದ್ದಾರೆ ಅಂತ ಹೇಳಿ. ಶಶಿಕಲಾ ರಂಗನಾಥ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರ, ರಮೇಶ್ ಒದ್ದಿಕೆರೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಭೀಮರಾವ್ ನ್ಯೂಜೆರ್ಸಿ ಅಮೇರಿಕದಿಂದ ನೋಡ್ರಿ, ಅಮೇರಿಕದಲ್ಲಿ ಚಿತ್ರದುರ್ಗ ಆಕಾಶವಾಣಿಯನ್ನು ಕೇಳ್ತಾ ಇದ್ದಾರೆ, ಧನ್ಯವಾದಗಳು ಕಣ್ರಿ. ಹಾಗೆ ನಿಮ್ಮ ಪ್ರಶ್ನೆ ಸರಿಯಾಗಿ ಕೇಳಲಿಲ್ಲ ಅಂತ ಹೇಳಿ ಬಸವಂತ ಗುದಗತ್ತಿ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ, ಹೆಲ್ಪ್ ಅನ್ನೋ ಪದಕ್ಕೆ ಕೇಳಿದ್ದೆ. ಓಕೆ, ವಿಭಾ ದೀಪಕ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು ಕಣ್ರಿ. ಕಾಣೆ ಆಗಿಬಿಟ್ಟಿದ್ರಿ ಒಂದಷ್ಟು ದಿನ, ಈಗ ಮತ್ತೆ ಬಂದಿದ್ದೀರಿ, ಧನ್ಯವಾದಗಳು ನಿಮಗೆ. ಹೆಲ್ಪ್ ಅನ್ನೋ ಪದಕ್ಕೆ ಸಹಾಯ, ಸಹಾಯಕ್ಕೆ ಹೂ ಅನ್ನೋ ಅಕ್ಷರದಿಂದ ಆರಂಭ ಆಗುವಂಥ ಪದ ಅಂತ ಹೇಳಿದ್ರೆ ಉಪಕಾರ, ಉಪಕಾರ ಅನ್ನುವಂಥದ್ದು ಸರಿಯಾದ ಉತ್ತರ, ಕರೆಕ್ಟಾಗಿತ್ತು. ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ ಅನ್ನುವಂಥದ್ದು. ಈಗ ಮತ್ತೊಂದು ಇಂಗ್ಲಿಷ್ ಪದವನ್ನು ಹೇಳ್ತೇನೆ, ಅದಕ್ಕೆ ನೀವು ಕನ್ನಡದ ಊ ಅಕ್ಷರದಿಂದ ಆರಂಭ ಆಗೋ ಪದ ಹುಡುಕಬೇಕು, ಆಯಿತಾ? ಪ್ರೊಡಕ್ಷನ್, ಪ್ರೊಡಕ್ಷನ್ ಅಥವಾ ತಯಾರಿಕೆ ಅನ್ನುವ ಪದಕ್ಕೆ ಊ ಅಕ್ಷರದಿಂದ ಆರಂಭ ಆಗುವಂತಹ ಪದವನ್ನು ಹುಡುಕಿ ಜನನಾಯಕ ಚಿತ್ರದ ಗೀತೆಗಳನ್ನು ಇದೀಗ ಕೇಳ್ತಾ ಇದ್ದೀರಿ.

ನಮ್ಮ ಕೇಳುಗರು ಒನ್ ಟ್ರ್ಯಾಕಿಗೆ ಬಂದರು ಕಣ್ರಿ, ನಿಜವಾಗ್ಲೂ ಎಷ್ಟು ಜನ ನೀವು ಸಂದೇಶವನ್ನು ಕಳಿಸ್ತಾ ಇದ್ರಿ, ಖುಷಿ ಆಗ್ತಾ ಇದೆ. ಶಶಿಕಲಾ ರಂಗನಾಥ್ ಚಿತ್ರದುರ್ಗದಿಂದ, ಹಾಗೆ ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಮೃದನ್ ಕೆಳಗೋಟೆಯಿಂದ ನೀವು ಕಳಿಸಿರುವಂಥ ಉತ್ತರಕ್ಕೆ ಉತ್ತರ ಪ್ರಾಡಕ್ಟ್ ಆಗುತ್ತೆ, ಅದು ಉತ್ಪನ್ನ ಅಂತ ಬರ್ತಿದ್ದೀರಲ್ಲ ಅದು ಪ್ರಾಡಕ್ಟ್ ಆಗುತ್ತೆ. ರಮೇಶ್ ಒದ್ದಿಕೆರೆ ಸರಿಯಾದ ಉತ್ತರ ಕಳಿಸಿದ್ದೀರಿ. ವಿಶಾಲ್ ಕಾಂತರಾಜ್ ಮಾಳಪ್ಪನಹಟ್ಟಿಯಿಂದ, ಉತ್ಪತ್ತಿ ಅಂದರೆ ಹುಟ್ಟು ಅಂತ, ಓಕೆ. ಭರತೇಶ್ ಕುಮಾರ್ ವೇದ, ಅನಿತಾ ವೇದಾನಂದ ಉಮಾ ಅವರು, ಓಕೆ ಕರೆಕ್ಟಾಗಿ ಕಳಿಸಿದ್ದೀರಿ. ಬಸವಂತ ಗುದ್ಗತ್ತಿ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಸುಧಾ ಪ್ರತಾಪ್ ಕೆಳಗೋಟೆಯಿಂದ, ಉತ್ಪನ್ನ ಪ್ರಾಡಕ್ಟ್ ಆಗುತ್ತೆ ಅದು, ಓಕೆ. ಇವರು ಕೂಡ ಉತ್ಪನ್ನ ಅಂತ ಕಳಿಸಿದ್ದೀರಿ, ಪ್ರಾಡಕ್ಟ್ ಅಂತ ಆಗುತ್ತೆ ಅದು. ಯಾರಿದು? ರೇಖಾ ತಿಪ್ಪು ಅಂತ ಕಳಿಸಿದ್ದೀರಿ, ಓಕೆ. ಉತ್ಪನ್ನ ಅಂದರೆ ಪ್ರಾಡಕ್ಟ್ ಆಗುತ್ತೆ, ಓಕೆ. ಉತ್ಪತ್ತಿ ಅದು ಹುಟ್ಟು ಆಗುತ್ತೆ. ಉಮಾ ಮೋಹನ್ ಮುರಳಿ ಜೋಗಿಮಿಟ್ಟಿ ರಸ್ತೆ, ಓಕೆ ಕರೆಕ್ಟ್ ಆದ ಉತ್ತರ. ವಿಭಾ ದೀಪಕ್ ಬೆಂಗಳೂರಿನಿಂದ ಕರೆಕ್ಟ್ ಆದ ಉತ್ತರ. ಹಾಗೆ ಚಿತ್ರದುರ್ಗದ ಪಂಡ್ರಳ್ಳಿ ರವಿಯವರು, ಸಮುದ್ರ ಹಾಡುಗಳನ್ನು ಕೇಳ್ತಾ ಇದ್ದೇನೆ ನಿರ್ಮಾಣ ಅಂತ ಬರ್ತಿದ್ದೀರಿ, ನಾನು ಊ ಅಕ್ಷರದಿಂದ ಅದಕ್ಕೆ ಹೇಳಿದ್ದು ಇಲ್ಲ. ಭೀಮರಾವ್ ಅವರು ಅಮೇರಿಕದಿಂದ ಕಳಿಸ್ತಾ ಇದ್ದೀರಲ್ಲ, ಉತ್ಪತ್ತಿ ಅದು ಹುಟ್ಟು ಅಂತ ಆಗತ್ತೆ, ನಾನು ಪ್ರೊಡಕ್ಷನ್ ಅಂತ ಕೇಳಿದೆ, ಓಕೆ ಪರವಾಗಿಲ್ಲ. ತುಂಬ ಸಂತೋಷ ಆಯಿತು ನನಗೆ ನಿಮ್ಮ ಹಾಗೆ. ಈಗ ಹೇಳಿ, ಈಗ ಪ್ರಶ್ನೆ ಇರೋದಿಲ್ಲ, ಹೇಗೆ ಹುಡುಕಿದ್ರಿ ಆ ಪದಗಳನ್ನೆಲ್ಲ? ಡಿಕ್ಷನರಿ ಓಪನ್ ಮಾಡಿದ್ರ ಅಥವಾ ನಿಮಗೆ ಗೊತ್ತಿತ್ತ ಆ ಪದ ಅನ್ನುವಂಥದ್ದನ್ನು ಈಗ ನನಗೆ ಸಂದೇಶದ ಮೂಲಕ ಕಳಿಸಿ, ಒಂದೆರಡು ಪದದಲ್ಲಿ ಬರೆದು ಕಳಿಸಿ ಅನ್ನುವಂಥದ್ದು. ಓಕೆ ಕೇಳೋಣ, ಜನನಾಯಕ ಚಿತ್ರದ ಗೀತೆಯನ್ನು ನೀವು ಬರೆದು ಕಳಿಸ್ತೀರಿ ಅಂತ ನಾನು ಕಾಯ್ತಾ ಇರ್ತೇನೆ. ದಯಮಾಡಿ ಎಲ್ಲರೂ ಕೂಡ ಆ ಸಂದೇಶ ಅಂದರೆ ಆ ಪದಗಳು ಹೇಗೆ ಗೊತ್ತಿತ್ತ ನಿಮಗೆ ಅನ್ನುವಂಥದ್ದಕ್ಕೆ ಬರೆದು ಕಳಿಸಿ ಅನ್ನುವಂಥದ್ದು. ಇನ್ನೊಂದು ಸಂದೇಶ ಮಾಳಪ್ಪನಟ್ಟಿಯಿಂದ ಅಂಗಡಿ ಮಹೇಶ್ ಅವರು, ಓಕೆ ಧನ್ಯವಾದಗಳು.

ಕೆಳಗ್ರೆ ಖುಷಿಯಾಯ್ತು ಕಣ್ರಿ, ನೀವೆಲ್ಲರೂ ಕೂಡ ನಮಗೆ ಗೊತ್ತಿದೆ ಅನ್ನುವಂತಹ ಸಂದೇಶವನ್ನ ಕಳಿಸಿದ್ದೀರಿ. ಭರತೇಶ್ ಕುಮಾರ್, ಅನಿತಾ ವೇದಾನಂದ, ಉಮಾ, ಐ ಡಿ ಪಿ ಲೇಔಟ್ನಿಂದ ನಾವು ಡಿಕ್ಷನರಿಯನ್ನು ಹುಡುಕಿಲ್ಲ, ಹಾಗೆ ತಿಳಿದದ್ದನ್ನು ಬರೆದು ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಗುಡ್. ರಮೇಶ್ ವದ್ದಿಕೆರೆಯವರು, ಐ ನೋ ಐ ರೆಡ್ ಅಂತ ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ನಮ್ಮನೆಯಲ್ಲಿ ಹೆಚ್ಚುವರಿಯಾಗಿ ಸ್ಪಷ್ಟವಾದಂತಹ ಕನ್ನಡವನ್ನು ಬಳಸಿ ಮಾತನಾಡೋದಕ್ಕೆ ತಯಾರಿದ್ದೀವಿ, ಆದ ಕಾರಣ ಉತ್ತಮ ಶಬ್ದಗಳು ಬಲ್ಲೆವು ಅಂತ ಹೇಳ್ತಾ ಇದ್ದಾರೆ. ವಾವ್, ಸೂಪರ್. ಹಾಗೆ ಮಾಳಪ್ಪನಟ್ಟಿಯಿಂದ ಅಂಗಡಿ ಮಹೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಸುಮ್ಮನೆ ಯೋಚನೆ ಮಾಡಿ ಕಳಿಸ್ದೆ ಅಂತ. ಓಕೆ, ಧನ್ಯವಾದಗಳು. ಹಾಗೆ ಗೊತ್ತಿರುವಂತಹ ಪದಗಳೇ ಇವೆಲ್ಲವನ್ನು ಅಂತ ಹೇಳಿ ಬಸವಂತ ಗುದಗತ್ತಿ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಜಕ್ಕೂ ಖುಷಿಯಾಯಿತು ನಿಮ್ಮೆಲ್ಲರ ಸಂದೇಶಗಳನ್ನು ನೋಡಿ. ಇಷ್ಟೊತ್ತಲ್ಲಿ ನಮ್ಮ ಆಕಾಶವಾಣಿಗೆ ಸ್ಟಿಕಾನ್ ಆಗಿದ್ದೀರಲ್ಲ, ತುಂಬ ಖುಷಿಯಾಯಿತು ಕಣ್ರಿ. ಮತ್ತಷ್ಟು ಈ ರೀತಿಯಾದಂತಹ ಆಟಗಳನ್ನು ಆಡೋಣ, ಕಾಯ್ತಾ ಇರಿ ಹೀಗೆ ಅಂತ ಹೇಳ್ತಾ ನಿಮ್ಮ ಸಂದೇಶ ಬಂದರೆ ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ಓದ್ತೇನೆ. ಅಲ್ಲಿವರೆಗೂ ಈ ಗೀತೆಯನ್ನು ಕೇಳ್ಕೊಂಡು ಬರೋಣಲ್ಲ. ಈ ಥರ ಆಟ ಸಂತೋಷ ಕೊಡುತ್ತಾ ನಿಮಗೆ, ಹೇಗನ್ನಿಸ್ತು?

ಕೇಳಿಗ್ರಿ, ಮತ್ತೆ ಒಂದಷ್ಟು ಸಂದೇಶಗಳು ಬಂದಿದ್ದಾವೆ. ಭೀಮರಾಮ್ ನ್ಯೂ ಜೆರ್ಸಿ ಅಮೆರಿಕದಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ನಾನು ಮೊದಲಿನಲ್ಲೂ ಕನ್ನಡ ಪ್ರೇಮಿ, ನೀವು ಅಕ್ಷರದ ಕ್ಲೂ ಕೊಟ್ಟಿದ್ದು ಇನ್ನಷ್ಟು ಸುಲಭ ಆಯಿತು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಓಕೆ, ಧನ್ಯವಾದಗಳು, ಖುಷಿ ಆಯಿತು ಕಣ್ರಿ. ಹಾಗೆ ಮತ್ತೊಂದು ಸಂದೇಶ ನಮಗೆ ಬಂದಿರುವಂಥದ್ದು, ಧನ್ಯವಾದಗಳನ್ನು ಕಳಿಸಿದ್ದಾರೆ. ಯಾರು ಅಂತ ಹೇಳಿದ್ರೆ ಬಸವಂತ ಗುದಗತ್ತಿ ಮೈಸೂರಿನಿಂದ. ಓಕೆ, ಧನ್ಯವಾದಗಳು. ಮೆದುಳಿಗೆ ಮತ್ತು ಬುದ್ಧಿ

ಧನ್ಯವಾದಗಳನ್ನು ಕಳುಹಿಸಿದ್ದಾರೆ. ಯಾರು ಅಂತ ಹೇಳಿದ್ರೆ ಬಸವಂತ ಗುದಗತ್ತಿ ಮೈಸೂರಿನಿಂದ. ಓಕೆ, ಧನ್ಯವಾದಗಳು. ಮೆದುಳಿಗೆ ಮತ್ತು ಬುದ್ಧಿಶಕ್ತಿಗೆ ಸವಾಲಾದ ಆಟವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹೌದು, ಅವುಗಳನ್ನೆಲ್ಲ ನಾವು ಮರೆತು ಬಿಟ್ಟಿದ್ವಿ. ಅಂಥ ಪದಗಳನ್ನು ಉಪಯೋಗಿಸುವಂಥದ್ದು, ಎಲ್ಲ ಇಂಗ್ಲೀಷ್ ಪದಗಳನ್ನು ಅದಕ್ಕೆ ಸೇರಿಸ್ತಾ ಮಾತನಾಡ್ತಾ ಇದ್ದೇವೆ. ಅದನ್ನು ಬಿಟ್ಟು ಈ ರೀತಿಯಾಗಿ ನಾವು ಬಳಸ್ತಾ ಹೋಗ್ಬೋದು ಅಂತ ನಾನು ಭಾವಿಸ್ತೇನೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇನ್ನೂ ಟೈಪಿಂಗ್ ಅಂತ ಬರ್ತಾ ಇದೆ, ಕಾಯುವ ಸಮಯ ಇಲ್ಲ. ಮಾಳಪ್ನಟ್ಟಿ ಅಂಗಡಿ ಮಹೇಶ್ ಅವರೇ, ಧನ್ಯವಾದಗಳು. ಟೈಪಿಂಗ್ ಅಂತ ಬರ್ತಾ ಇದೆ. ಇದುವರೆಗೂ ಜನನಾಯಕ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ.

0: ಇದುವರೆಗೂ ಜನನಾಯಕ ಚಿತ್ರದಿಂದ ಆಯ್ದ ಗೀತೆಯನ್ನ ಈವರೆಗೂ ಕೇಳಿದ್ರಿ. ಇದಾಗಿತ್ತು ಇಂದಿನ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ. ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ ಆಗ್ತಾ ಇದೆ 10 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಬಳಿಕ 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ.
1: ಛಾಯಾ ಗೀತ್ ಕಾರ್ಯಕ್ರಮಕ್ಕೆ ಕೀಜಿಯೇ ಬಸ್ ಥೋಡಾ ಸಾ ಇಂತಜಾರ್.

0: This is Akashvani, the news read by Reel.
1: ಆಕಾಶವಾಣಿ ಚಿತ್ರದುರ್ಗ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಇದುವರೆಗೂ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಾ ಸ್ಟುಡಿಯೋದಲ್ಲಿ ಇದ್ದದ್ದು ನಾನು ನಿಮ್ಮೂರಿನ ಗೆಳತಿ ವಿಜಯಕಲಾ ಜಗ್ಲೂರ್. ಈಗ ವೇಳೆ ಸರಿಯಾಗಿ 11:05 ಮತ್ತೆ ಭೇಟಿಯಾಗೋಣ. ನಾಳಿನ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ 5:55 ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.